ಆಕಾಶವಾಣಿ ಮಂಗಳೂರು. ಇಂದು ಶನಿವಾರ, 1948 ಶಕವರ್ಷ, ಶ್ರಾವಣ ಮಾಸದ 3ನೇ ದಿನ, ಅಂದರೆ 2026ನೇ ಇಸವಿ, ಜುಲೈ ತಿಂಗಳ 25ನೇ ತಾರೀಖು. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kilohertz, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 megahertz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಇಂದಿನ ಈ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ, ಸುಪ್ರಭಾತ. ನಿಮ್ಮೊಂದಿಗೆ ಈ ಪ್ರಸಾರ ಕಾರ್ಯದಲ್ಲಿ ನಾನು ಸಿದ್ದಕಟ್ಟೆ ಮಲ್ಲಿಕಾ ಅಜಿಶೆಟ್ಟಿ.

ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲೇ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಮೊದಲಿಗೆ ಮಡಿಕೇರಿ ನಾಗೇಂದ್ರ ಅವರು ಹಾಡಿರುವ ಭವತಾರಕರ ರಚನೆ ಕಾಲಕರ್ಮವ ಕಾಲಿಲ್ಲದಿದ್ದವ ಕತ್ತಲಿಗಂಜುವನೇ.

ಏಕ ಕೇಳಿ ನೋಡಿ ಧನ್ಯನಾದೆ ನಾ ಗಜಾನನ. ಸಿಂಚನ ದೀಕ್ಷಿತ್ ಹಾಡಿರುವ ಹನುಮೇಶ ವಿಠಲರ ರಚನೆ ಇದು.

ಇದೀಗ ಕೀರ್ತಿಕುಮಾರ್ ಮಡಶೇಷೆ ಹಾಡಿರುವ ಹಸನ್ಮುಖ ವಿಠಲರ ರಚನೆ, ನಿನ್ ಹೊರತು ಇನ್ನಿಲ್ಲ ಹನುಮಾ.

ಇದೀಗ ವೃಂದಗಾನದಲ್ಲೇ ದೇಶಭಕ್ತಿ ಗೀತೆ, ವಿಎಚ್ ಶ್ರೀಧರ ಅವರ ರಚನೆ ಇದು. ರಾಷ್ಟ್ರಮಹಂಭೋ ರಾಷ್ಟ್ರಮಹಂಭೋ.

0: ಆಕಾಶವಾಣಿ ಮಂಗಳೂರು. ಇದೀಗ ಚಿಂತನ ಕೇಶವಧರಣಿ ಅವರಿಂದ.
1: ಜರ್ಮನಿಯ ಖ್ಯಾತ ತತ್ವಜ್ಞಾನಿ ಮ್ಯಾಕ್ಸ್ ಮುಲ್ಲರ್ ಭಾರತವನ್ನು ಕುರಿತು ಹೀಗೆ ಹೇಳಿದ್ದಾರೆ: ನಾನು ಮತ್ತೊಮ್ಮೆ ಮನುಷ್ಯನಾಗಿ ಹುಟ್ಟಲು ಬಯಸುವುದಾದರೆ ಭಾರತದಲ್ಲಿ ಹುಟ್ಟಲು ಬಯಸುತ್ತೇನೆ, ಏಕೆಂದರೆ ಅಲ್ಲಿ ಇನ್ನು ಮನುಷ್ಯರಿದ್ದಾರೆ ಮತ್ತು ಅಲ್ಲಿಯ ನದಿಗಳಲ್ಲಿ ಅಮೃತ ಹರಿಯುತ್ತಿದೆ. ನಾವು ಭಾರತೀಯರು ಮಾನವನಷ್ಟೇ ಅಲ್ಲದೆ ಪಶು ಪಕ್ಷಿ ಸಸ್ಯಗಳನ್ನು ನದಿ ಪರ್ವತ ಸಾಗರಗಳನ್ನು ಪ್ರೀತಿಸಿ ಪೂಜಿಸುತ್ತೇವೆ. ಅಂದಚಂದದ ಹೂಗಿಡಗಳು, ಸುಂದರ ಪಕ್ಷಿಗಳು, ಶುಭ್ರಗಾಳಿ, ನಿರ್ಮಲ ನೀರು ತುಂಬಿ ಭಾರತ ಪುನೀತ ಪುಣ್ಯ ಭೂಮಿ ಎನಿಸಿಕೊಂಡಿತ್ತೆಂದು ಕೇಳಿದ್ದೇವೆ. ಪರಿಸರದ ಅಂಗಿಲ್ಲದೆ ಮನುಷ್ಯ ಜೀವಿಸಲು ಸಾಧ್ಯವೇ ಇಲ್ಲ. ಮಾನವ ಪರಿಸರದ ಒಂದು ಅಂಗ ಎಂಬ ಸತ್ಯದ ಅರಿವು ನಮ್ಮ ಪೂರ್ವಿಕರಲ್ಲಿ ಬೇರೂರಿತ್ತು ಎಂಬುದಕ್ಕೆ ಈ ಕೆಳಗಿನ ಶ್ಲೋಕವೇ ಸಾಕ್ಷಿ. ಸಮುದ್ರ ವಸನೆ ದೇವಿ ಪರ್ವತ ಸ್ತನ ಮಂಡಲೇ ವಿಷ್ಣು ಪತ್ನಿ ನಮೋಸ್ತುಭ್ಯಂ ಪಾದಸ್ಪರ್ಶ ಕ್ಷಮೇಷ್ಟಮೇ. ಇಂದು 130 ಕೋಟಿ ಜನಸಂಖ್ಯೆಯಿಂದ ತುಂಬಿ ತುಳುಕುವ ಭಾರತದಲ್ಲಿ ನಾವು ಗಾಳಿ, ನೀರು, ಮಣ್ಣನ್ನೆಲ್ಲ ಮಾಲಿನ್ಯದ ಮಡುವನ್ನಾಗಿ ಪರಿವರ್ತಿಸಿದ್ದೇವೆ. ಭೂಮಂಡಲ, ವಾಯುಮಂಡಲ ಮತ್ತು ಜಲಮಂಡಲಗಳನ್ನು ದುರಂತಕ್ಕೆ ತಳ್ಳಿ ಇಡೀ ಮನುಕುಲದ ವಿನಾಶಕ್ಕೆ ಮುನ್ನುಡಿ ಬರೆಯುತ್ತಿದ್ದೇವೆ. ಪ್ರತಿ ದೇಶವು ಅರಣ್ಯಗಳನ್ನು ಹಸಿರು ಚಿನ್ನವೆಂದು ಪರಿಗಣಿಸಿವೆ. ಮನುಕುಲದ ಉಸಿರಾಟಕ್ಕೆ ಅನಿವಾರ್ಯವಾದ ಆಮ್ಲಜನಕವನ್ನು ಒದಗಿಸುವ ಗಿಡಮರಗಳು ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಇತರ ಅಸಂಖ್ಯಾತ ಜೀವಿಗಳ ಬದುಕಿಗೂ ಆಧಾರವಾಗಿವೆ. ಈ ಭೂಮಿಯ ಮೇಲೆ ಬದುಕಿರುವ ಪ್ರತಿಯೊಬ್ಬರಿಗೂ ಅಗತ್ಯವಾದುದನ್ನು ಪ್ರಕೃತಿ ಕೊಡಬಲ್ಲದು, ಆದರೆ ನಮ್ಮ ದುರಾಸೆಗಳನ್ನೆಲ್ಲ ಅದು ಪೂರೈಸಲಾರದು ಎಂದು ಮಹಾತ್ಮ ಗಾಂಧೀಜಿ ಎಚ್ಚರಿಸಿದರು. ನಾವು ಅನುಸರಿಸುತ್ತಿರುವ ಪಾಶ್ಚಿಮಾತ್ಯ ಸಂಸ್ಕೃತಿಯ ಜೀವನ ಶೈಲಿ ಹೊಸ ಹೊಸ ಆವಿಷ್ಕಾರಗಳು ವನ್ಯಜೀವಿಗಳನ್ನು ಸಾರ್ವತ್ರಿಕವಾಗಿ ಕಂಗೆಡಿಸಿವೆ. ಭಾರತ ದೇಶವು ವನ್ಯಜೀವಿಗಳ ಸ್ವರ್ಗ. ಈ ಭೂಮಿಯಲ್ಲಿ ಮನುಷ್ಯರಂತೆ ಇತರ ಜೀವರಾಶಿಗಳಿಗೂ ಬದುಕುವ ಹಕ್ಕಿದೆ. ಪರಿಸರ ಅಸಮತೋಲನದಿಂದಾಗಿ ಈಗಾಗಲೇ ಹಲವಾರು ಪಕ್ಷಿ ಮತ್ತು ಪ್ರಾಣಿ ಪ್ರಭೇದಗಳು ಅವಸಾನದ ಅಂಚಿಗೆ ತಲುಪಿವೆ. ಕೆಂಪು ದಾಖಲೆ ಪುಸ್ತಕ ಪ್ರಕಾರ ಅರಣ್ಯ ನಾಶದಿಂದ 139 ಪಕ್ಷಿ ಪ್ರಭೇದಗಳು, 106 ನೆಲವಾಸಿ ಪ್ರಾಣಿಗಳು ಕಣ್ಮರೆಯಾಗಿವೆ. ಒಂದು ಕಾಲದಲ್ಲಿ 100,000 ಹೆಚ್ಚು ಭತ್ತದ ತಳಿಗಳಿದ್ದವು, ಇಂದು ಕೇವಲ ಕೆಲವು 100 ತಳಿಗಳು ಉಳಿದಿವೆ. ನಮ್ಮ ಪರಿಸರದ ಬಗ್ಗೆ ಮನುಷ್ಯರ ಧೋರಣೆಯೇ ಬದಲಾಗಬೇಕಿದೆ. ಈ ಸುಂದರ ಪರಿಸರ ನಮಗೆ ದೊರಕಿರುವ ಮೂಲ್ಯ ಕಾಣಿಕೆ. ಇಂದು ನಮ್ಮ ಸುತ್ತಲಿನ ಪರಿಸರಕ್ಕೆ ಹಸಿರು ಒದಿಸದೆ, ಪರಿಸರವನ್ನು ರಕ್ಷಿಸದೆ ನಿರ್ಲಕ್ಷಿಸಿದರೆ ಮುಂದೊಂದು ದಿನ ಮನುಷ್ಯನೇ ಅಳಿವಿನ ಅಂಚಿಗೆ ಬಂದು ತಲುಪಿ ಈ ಸುಂದರ ಭೂಮಿಯಿಂದ ಕಣ್ಮರೆಯಾಗಬಹುದು. ಪ್ರಖ್ಯಾತ ಜೀವವಿಜ್ಞಾನಿ ಡೇವಿಡ್ ಅಟನ್ಬರೋ ಮಾತಿನಲ್ಲಿ ಹೇಳುವುದಾದರೆ, ನಮ್ಮ ಕೈಯಲ್ಲಿ ನಮ್ಮ ಭವಿಷ್ಯ ಮಾತ್ರವಲ್ಲ, ಜೊತೆಗೆ ನಮ್ಮೊಂದಿಗೆ ಭೂಮಿಯನ್ನು ಹಂಚಿಕೊಂಡಿರುವ ಉಳಿದೆಲ್ಲ ಜೀವಜಂತುಗಳ ಭವಿಷ್ಯವೂ ಇದೆ. ಇಂದು ಭೌತಿಕ ಜಗತ್ತಿನ ಮಾಲಿನ್ಯಕ್ಕಿಂತ ಮನುಷ್ಯನ ಅಂತರಂಗಿಕ ಮಾಲಿನ್ಯ ಹೆಚ್ಚು ಭೀಕರವಾದುದು. ಮನುಷ್ಯ ಸ್ವಾರ್ಥ ಮತ್ತು ದುರಾಸೆಗಳನ್ನು ತ್ಯಜಿಸಿದರೆ ಕನಿಷ್ಠ ನಮ್ಮ ಸುತ್ತಲ ಪರಿಸರವನ್ನು ನಿರ್ಮಲವಾಗಿಡಬಹುದು. ಗಿಡ ಬೆಳೆಸಿದರೆ ರಾಷ್ಟ್ರವೂ ಬೆಳೆಯುತ್ತದೆಂದು ಗಿಡ ಬೆಳೆಸಿ ರಾಷ್ಟ್ರ ಉಳಿಸಿ ಎಂಬ ಘೋಷವಾಕ್ಯವನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತನೆ ಮಾಡಬೇಕಿದೆ. ಒಂದು ಮರ 10 ಮಕ್ಕಳಿಗೆ ಸಮ ಎನ್ನುತ್ತದೆ ಮಹಾಭಾರತ. ವರ್ಷ 1 ಯೋಜಿಸುವುದಾದರೆ ಕಾಳನ್ನು ಬಿತ್ತು, ದಶಕ 1 ಯೋಜಿಸುವುದಾದರೆ ಮರಗಳನ್ನು ನೆಡು, ಜೀವಿತಾವಧಿಗೆ ಯೋಜಿಸುವುದಾದರೆ ಶಿಕ್ಷಣ ಕೊಡು ಎಂದಿದ್ದಾನೆ ಚೀನಾದ ಒಬ್ಬ ದಾರ್ಶನಿಕ. ಗ್ರಾಮೀಣ ಮಹಿಳೆಯರು ಮಗುವಿಗೆ ಹಾಲುಣಿಸುವಾಗ ಸಾಲು ಮರಗಳ ನೆಡು, ಕೆರೆಗಳ ಕಟ್ಟಿಸು, ಅರವಟ್ಟಿಗೆಗಳ ನಿರ್ಮಿಸು ಎಂದು ಹಾಡಿ ಮಗುವನ್ನು ಬೆಳೆಸುವಂತೆ ಸಾಧ್ಯವಾಗುವ ಎಲ್ಲ ಕಡೆ ಗಿಡಮರಗಳ ನೆಟ್ಟು ಬೆಳೆಸಿ ಸಾಲು ಮರದ ತಿಮ್ಮಕ್ಕನ ಸಾಲಿಗೆ ಸೇರುವುದು, ಹೀಗೆ ಪರಿಸರವೆಂಬ ತಾಯಿಯನ್ನು ರಕ್ಷಿಸಿಕೊಳ್ಳುವುದು ಹಿಂದೆಂದಿಗಿಂತಲೂ ಇಂದು ಅನಿವಾರ್ಯವಾಗಿದೆ. ನಾವು ಪ್ರೀತಿಸುವ ನಮ್ಮ ಮಕ್ಕಳು ಬದುಕಬೇಕೆಂಬ ಆಸೆ ನಮಗಿದ್ದಲ್ಲಿ ನಾವು ಇಂದೇ ಎಚ್ಚರಗೊಳ್ಳಬೇಕು, ನಾಳೆ ತುಂಬ ತಡವಾಗಬಹುದು.
0: ಇದುವರೆಗೆ ಕೇಶವಧರಣಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈಗ 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ.

ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು, ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ, ಎಚ್ ಕೆ ನಾರಾಯಣ, ಶ್ರೀನಾಥ ಮರಾಠೆ ಹಾಡಿರುವ ಮತ್ತು ಬೃಂದಗಾನದಲ್ಲಿ ಭಾವಗೀತೆಗಳು. 7:45 ರಾಗರಂಜನಿ ಚಿತ್ರಗೀತೆಗಳು. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮಸ್ ಕೋಟೇಶ್ವರ. 9:05 ಝೇಂಕಾರ, ಮಕ್ಕಳ ಸಮೂಹ ಗಾನ ಕಲಿಕಾ ಕಾರ್ಯಕ್ರಮ. ಪ್ರಭಾವತಿ ಕಿದಿಲಾಯ ಪುಂಡೂರು ಅವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡುವವರು ಮೌನೇಶ್ ಕುಮಾರ್ ಛಾವಣಿ. ಭಾಗವಹಿಸುವ ಮಕ್ಕಳು ಮಂಗಳೂರಿನ ಚಿನ್ಮಯ ಶಾಲೆಯ ವಿದ್ಯಾರ್ಥಿಗಳು. 9:20 ಹಿಂದಿ ಚಿತ್ರಗೀತೆಗಳು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರ ಸಿತಾರ್ ವಾದನದಲ್ಲಿ ರಾಗ್ ದೇಶ್ ಕೇಳುವಿರಿ. 10:30 ತುಳು ಕಾರ್ಯಕ್ರಮ, ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು ಪ್ರಸಾರವಾಗಲಿದೆ. ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ. 11:00 ಹಿಂದಿ ಚಿತ್ರಗೀತೆಗಳು. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಪ್ರಕಾಶ್ ದೇವಾಡಿಗ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ ಕೇಳುವಿರಿ. 12:05 ವನಿತಾ ವಿಹಾರ, ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನವಿಂಚಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ವಿಷಯ ಸರ್ವರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ, ದಿವ್ಯ ಸಂಪತ್ ಹಾಡಿರುವ ವಚನಗಳು. 1:30 ಅಮರ ಮಧುರ, ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕಾವ್ಯವಾಚನ, ಎಚ್ ಯಜ್ಞೇಶ್ ಅವರಿಂದ ನರಹರಿ ಕವಿಯ ತೊರವೆ ರಾಮಾಯಣ ಕಾವ್ಯದಿಂದ ಆಯ್ದ ಪದ್ಯಗಳ ವಾಚನ ಕೇಳುವಿರಿ. ಇನ್ನು ಸಂಜೆ 5:00 ಕೊಂಕಣಿ ಕಾರ್ಯಕ್ರಮ. ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತ ಎಚ್ಎಂ ಪೆರ್ನಲ್ ಅವರೊಂದಿಗೆ ಸಂದರ್ಶನ. 5:30 ಇಂಗ್ಲಿಷ್ ಯುವವಾಣಿ, ಟೆಕ್ನಾಲಜಿ ಆ್ಯಂಡ್ ಪ್ರೆಸೆಂಟ್ ಲೈಫ್ ಕುರಿತು ಮಾತನಾಡುತ್ತಾರೆ ಪ್ರಜ್ಞಾ. 6:10 ಭಕ್ತಿಗೀತೆಗಳು. 6:30 ಭಾವಗೀತೆ. 6:50 ಕಿಸಾನ್ ವಾಣಿ, ಮಾವು ಕೃಷಿ ಅನುಭವ ಕುರಿತು ಚಂದ್ರಪ್ರಕಾಶ್ ಕಾವು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾಚಿತ್ರ. 8:00 ಭಾವಗೀತೆಗಳು. 8:15 ಸಂಸತ್ತಿನ ಸಾಪ್ತಾಹಿಕ ಕಲಾಪಗಳ ಸಮೀಕ್ಷೆ, ವೀಕ್ ಇನ್ ಪಾರ್ಲಿಮೆಂಟ್. 8:30 ತುಳು ಕಾರ್ಯಕ್ರಮ,
ಚಾವಡಿಕಟ್ಟೆ.

0: ವಾರದ ಪಟ್ಟಾಂಗ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕನ್ನಡ ಯುವವಾಣಿ. ಬಹುಮುಖ ಪ್ರತಿಭೆ ಡಾಕ್ಟರ್ ಭೂಮಿಕಾ ವೈಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಬಸವರಾಜು ಟಿಎನ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಆದಿತ್ಯ ಬ್ಯಾನರ್ಜಿ ಅವರ ಗಾಯನ ಪ್ರಸಾರವಾಗಲಿದೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಕೆಳಗರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸ್ವಲ್ಪ ಹೊತ್ತಿನಲ್ಲಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳಿ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಗೂಡಲು ಮಾಹಿತಿ ಬೇಕು.
5: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
6: ರೈತ ಬಾಂಧವರೇ ನಮಸ್ಕಾರ, ನನ್ನ ಹೆಸರು ಚಂದನ್. ನಾನು 4ನೇ ವರ್ಷದ ಕೃಷಿ ವಿದ್ಯಾರ್ಥಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ. ಇಂದು ನಾನು ಎರೆಹುಳ ಗೊಬ್ಬರ ತಯಾರಿಕೆ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತೇನೆ. ನಮ್ಮ ಕೃಷಿ ಪರಿಸರದಲ್ಲಿ ಲಭ್ಯವಾಗುವ ತ್ಯಾಜ್ಯ ವಸ್ತುಗಳು ಈ ಎರೆಹುಳುಗಳಿಗೆ ಒಂದು ಉತ್ತಮ ಆಹಾರ. ಈ ತ್ಯಾಜ್ಯ ವಸ್ತುಗಳು ಎರೆಹುಳುವಿನ ಜಠರದಲ್ಲಿ ವಿಭಜನೆಗೊಂಡು ಇಕ್ಕೆಯಾಗಿ ಮಾರ್ಪಾಡಾಗುತ್ತದೆ. ಈ ಗೊಬ್ಬರವನ್ನು ಸಸ್ಯ ಆಹಾರವಾಗಿ ಪೋಷಕಾಂಶಗಳನ್ನು ಪೂರೈಸಲು ಬಳಸುತ್ತಾರೆ. ಎರೆಹುಳು ಗೊಬ್ಬರದಲ್ಲಿ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಶ್, ಕಬ್ಬಿಣ, ಸತು ಹಾಗೂ ತಾಮ್ರವನ್ನು ದೊರಕುತ್ತದೆ. ಎರೆಹುಳು ಗೊಬ್ಬರ ಸಸ್ಯ ಪೋಷಕಾಂಶಗಳನ್ನು ಪೂರೈಸುವುದರ ಜೊತೆಗೆ ಸಸ್ಯವರ್ಧಕವಾದ ಎಲ್ಲವನ್ನು ದೊರಕುತ್ತವೆ. ಇದಲ್ಲದೆ ಮಣ್ಣಿನ ಭೌತಿಕ ಗುಣಗಳಾದ ನೀರಿಡಿದುಕೊಳ್ಳುವ ಶಕ್ತಿ, ಗಾಳಿಯಾಡುವಿಕೆ, ಮಣ್ಣಿನ ಕಣರಚನೆ ಉತ್ತಮಗೊಳಿಸುತ್ತದೆ. ಇದರ ಪರಿಣಾಮ ಮಣ್ಣಿನಲ್ಲಿ ಉಪಯುಕ್ತ ಜೀವಾಣುಗಳ ಸಂಖ್ಯೆ ವೃದ್ಧಿಯಾಗಿ ಜೀವರಾಸಾಯನಿಕ ಕ್ರಿಯೆಗಳನ್ನು ಸಮತೋಲನವಾಗಿ ಉಂಟಾಗಿ ಮಾಡುತ್ತದೆ. ಸಸ್ಯ ಬೆಳವಣಿಗೆ ಒಂದು ಉತ್ತಮ ವಾತಾವರಣ ದೊರಕುತ್ತದೆ. ಒಟ್ಟಾರೆ ಮಣ್ಣಿನ ಫಲವತ್ತೆ ಅಭಿವೃದ್ಧಿ ಹೊಂದುತ್ತದೆ. ಗೊಬ್ಬರ ಉತ್ಪಾದನೆಗೆ ಬೇಕಾಗುವ ತ್ಯಾಜ್ಯ ವಸ್ತುಗಳು, ಕೃಷಿ ಕ್ಷೇತ್ರ ಹಾಗೂ ಅದರ ಪರಿಸರದಲ್ಲಿ ದೊರಕುವ ಸಾವಯವ ವಸ್ತುಗಳು ಎರೆಹುಳುಗಳಿಗೆ ಸದೃಢವಾದ ಆಹಾರ. ಈ ಎರೆಹುಳುಗಳು ದೇಹದಲ್ಲಿ ಸುಲಭವಾಗಿ ಜೀರ್ಣಗೊಂಡು ಉತ್ಕೃಷ್ಟವಾದ ಗೊಬ್ಬರವಾಗಿ ಮಾರ್ಪಾಡಾಗುತ್ತದೆ. ಈ ತ್ಯಾಜ್ಯ ವಸ್ತುಗಳು ಸಸ್ಯ ಹಾಗೂ ಪ್ರಾಣಿ ಮೂಲವಾಗಿರುತ್ತದೆ. ಸಸ್ಯ ಮೂಲಗಳಾದ ಎಲೆ, ತೊಗಟೆಗಳು, ಕಳೆಗಳು, ಹುಲ್ಲು, ತೆಂಗಿನ ನಾರು, ಕಬ್ಬಿಣ ಸಿಪ್ಪೆ, ಬಾಳೆ ತ್ಯಾಜ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳಾದ ಸಗಣಿ, ಇಕ್ಕೆ, ಗಂಜಲ ಹಾಗೂ ಕೊಟ್ಟಿಗೆ ತ್ಯಾಜ್ಯ ಇತ್ಯಾದಿ ಎರೆಗೊಬ್ಬರಗಳನ್ನು ತಯಾರಿಸಲು ಬಳಸುತ್ತಾರೆ. ಗೊಬ್ಬರ ತಯಾರಿಕೆಗೆ ಈ ತ್ಯಾಜ್ಯ ವಸ್ತುಗಳನ್ನು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಹರಡಿ ಸಗಣಿಯೊಂದಿಗೆ ಮಿಶ್ರಣ ಮಾಡಬೇಕು. ಈ ಕಸದ ರಾಶಿ ನೆನೆಯುವಂತೆ ನೀರನ್ನು ಸಿಂಪಡಿಸಬೇಕು. ಈ ಹಿಂದೆ ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ನೀರು ನೀಡಿ 2-3 ಬಾರಿ ಕಸದ ರಾಶಿಯನ್ನು ಮುಗುಚಬೇಕು. ನಂತರ ತೆಳವಾದ ಸಗಣಿಯನ್ನು ನೀರನ್ನು ರಾಶಿಯ ಮೇಲೆ ಹಾಕಿ ಎರೆಹುಳುಗಳನ್ನು ಬಿಡಬೇಕು. ಪ್ರತಿ ಚದುರ ಕಿಲೋಮೀಟರ್ಗೆ 100 ಎರೆಹುಳುಗಳನ್ನು ಬಿಡಬೇಕು. ಈ ಎರೆಹುಳುಗಳು ರಾಶಿಯ ಮೇಲ್ಭಾಗದಲ್ಲಿ ತ್ಯಾಜ್ಯವನ್ನು ತಿನ್ನುತ್ತದೆ, ಕೆಳಭಾಗಕ್ಕೆ ಚಲಿಸುತ್ತದೆ. ಎರೆಹುಳುಗಳು ಕಸದ ರಾಶಿಯಲ್ಲಿ ಬಿಟ್ಟ ನಂತರ ವಾತಾವರಣಕ್ಕೆ ಅನುಗುಣವಾಗಿ ಸರಿಯಾದ ದಿನಗಳ ಅಂತರದಲ್ಲಿ ನೀರು ನೀಡಬೇಕು. 50%-60% ತೇವಾಂಶವನ್ನು ಕಾಪಾಡಬೇಕು. ರಾಶಿಯ ಮೇಲ್ಭಾಗದಲ್ಲಿ ಎರೆಹುಳುಗಳು ಇಕ್ಕೆ ಸಂಗ್ರಹ ಶುರುವಾಗುವುದರಿಂದ ಕೇವಲ ಮೇಲ್ಪದರದಲ್ಲಿ ಪದ್ದೆಯಾಗುತ್ತದೆ. ನೀರು ಸಿಂಪಡಿಸಬೇಕು. ನಾವು ಬಳಸುವ ತ್ಯಾಜ್ಯ ವಸ್ತುಗಳು ಮತ್ತು ವಾತಾವರಣಕ್ಕೆ ಅನುಗುಣವಾಗಿ 70-80 ದಿನಗಳಲ್ಲಿ ಗೊಬ್ಬರ ದೊರಕುವುದು. ಹುಳುಗಳು ಬಿಟ್ಟ 35-45 ದಿನಗಳಲ್ಲಿ ರಾಶಿಯ ಮೇಲ್ಭಾಗದಲ್ಲಿ ಗೊಬ್ಬರಗಳು ಸಂಗ್ರಹವಾಗುತ್ತದೆ. ಗೊಬ್ಬರದಿಂದ ಹುಳುಗಳನ್ನು ಬೇರ್ಪಡಿಸುವ ವಿಧಾನ: ಒಂದು ದೊಡ್ಡ ಸಗಣೆ ಉಂಡೆಯನ್ನು ಮಾಡಿ ಅದನ್ನು ಎರೆಹುಳ ಗೊಬ್ಬರದ ಮೇಲೆ ಇಡಬೇಕು. ನಂತರ 5 ನಿಮಿಷದ ನಂತರ ಎರೆಹುಳುಗಳು ಅದರಲ್ಲಿ ಸಂಗ್ರಹಗೊಳ್ಳುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರನ್ನು ಸಂಪರ್ಕಿಸಿ: 9901578890. ಧನ್ಯವಾದಗಳು.

0: ನಾನು ಡಾಕ್ಟರ್ ಆರ್ ಸಿ ಜಗದೀಶ್, ಕುಲಪತಿಗಳು ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಂಡಿದ್ದೆ. ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪಲೆ ಕೇಳಬೇಕು, ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಂಶೋಧನಾ ಪರಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್.
2: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸ್ವಲ್ಪ ಹೊತ್ತಿನಲ್ಲಿ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆಕಾಶವಾಣಿ ಮಂಗಳೂರು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ಸಾಕುನಾಯಿ ಕಚ್ಚಿದಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು. ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು.
1: ಇಮ್ಯುನೋಗ್ಲೋಬಿನ್ ಥೆರಪಿ ಅಂತ ರೇಬಿಸ್ ರೋಗ ನಿರೋಧಕ ಪ್ರತಿಕಾಯಗಳು ಆಂಟಿಬಾಡೀಸ್ ಏನಿದೆ ರೆಡಿ ಪ್ರಿಪೇರ್ಡ್ ಇರ್ತದೆ, ಅದನ್ನು ಡೈಲ್ಯೂಟ್ ಮಾಡಿ ಕಚ್ಚಿದ ಗಾಯದ ಸುತ್ತಲೂ ಮತ್ತು ಒಳಗೆ, ಗಾಯದ ಒಳಗೆ ಮತ್ತು ಅದರ ಸುತ್ತಲೂ ಇಂಜೆಕ್ಟ್ ಮಾಡೋದ್ರಿಂದ ನಾವು 100% ವೈರಸ್ ಅನ್ನು ಆ ಸ್ಥಳದಲ್ಲೇ ಕೊಲ್ಲಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ದೇಹದ ಒಳಗೆ ಅದು ಸೇರಿಕೊಳ್ಳುವಂತ ಅವಕಾಶ ಇರುವುದಿಲ್ಲ. ಸೊ ಅದನ್ನು ನಾವು ಮಾಡಿದ್ರೆ ಈ 3 ವಿಧಾನಗಳನ್ನು, ಗಾಯವನ್ನು ತೊಳೆಯೋದು ಮತ್ತು ಅದಕ್ಕೆ ನಂಜುನಾಶಕಗಳನ್ನು ಹಾಕುವಂಥದ್ದು ಅಥವಾ ಆಂಟಿಸೆಪ್ಟಿಕ್ಸ್ ಅನ್ನು ಹಾಕುವಂಥದ್ದು ಮೊದಲನೇದು, ಇದು ಬಹಳ ಇಂಪಾರ್ಟೆಂಟ್, ಇದು ಮನೆಯಲ್ಲೇ ಮಾಡಿಕೊಳ್ಬೇಕು ಕಚ್ಚಿದ ತಕ್ಷಣ ಮಾಡಿಕೊಳ್ಳುವಂಥದ್ದು. ಎರಡನೇದು ವ್ಯಾಕ್ಸಿನೇಷನ್, ಲಸಿಕೆಗಳನ್ನು ತಗೊಳ್ಳುವಂಥ, ಮನುಷ್ಯರಲ್ಲಿ ಆದರೆ 4 ಇಂಜೆಕ್ಷನ್, ಪ್ರಾಣಿಗಳಲ್ಲಿ ಆದರೆ 5 ಇಂಜೆಕ್ಷನ್ ಅನ್ನು ತಗೊಳ್ಳುವಂಥದ್ದು. ಮತ್ತು ತೀವ್ರತರವಾದ ಕ್ಯಾಟಗರಿ 3 ರಕ್ತ, ಯಾವುದು ಒಂದು ಹನಿಯಾದರೂ ರಕ್ತ ಹೊರಗೆ ಬಂತು ಅಂತ ಆದರೆ ಅವುಗಳನ್ನು ಇಮ್ಯುನೋಗ್ಲೋಬಿನ್ ಥೆರಪಿಯನ್ನು ತಗೊಳ್ಳುವಂಥದ್ದು. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಲಸಿಕೆಗಳು ಉಚಿತವಾಗಿ ಲಭ್ಯ ಇದೆ. ಪ್ರಾಣಿಗಳಿಗಾದರೆ ಪಶುವೈದ್ಯಕೀಯ ಆಸ್ಪತ್ರೆಗಳಲ್ಲಿ, ಮನುಷ್ಯರಿಗಾದರೆ ಮನುಷ್ಯರ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ, ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳೇನಿದ್ದಾವೆ ಅಲ್ಲೆಲ್ಲವೂ ಕೂಡ ಲಸಿಕೆಗಳು ಲಭ್ಯ ಇದ್ದಾವೆ. ಈ ಕ್ಯಾಟಗರಿ 3 ಎಕ್ಸ್ಪೋಜರ್ ಏನಿದೆ, ಮನುಷ್ಯರಲ್ಲಿ ಮಾತ್ರ ಈ ಇಮ್ಯುನೋಗ್ಲೋಬಿನ್ ಥೆರಪಿಯನ್ನು ಈಗ ಸದ್ಯಕ್ಕೆ ಉಚಿತವಾಗಿ ಇರುವಂಥದ್ದು. ಸೊ ಇವೆಲ್ಲ ಕೂಡ ಕಮ್ಯುನಿಟಿ ಹೆಲ್ತ್ ಸೆಂಟರ್, ತಾಲೂಕು ಮಟ್ಟದ, ಏನು ತಾಲೂಕು ಅಥವಾ ಹೋಬಳಿ ಮಟ್ಟದ ಕಮ್ಯುನಿಟಿ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು, ದೊಡ್ಡ ಆಸ್ಪತ್ರೆಗಳಿರ್ತವೆ, ಸ್ಪೆಷಲಿಸ್ಟ್ಗಳಿರುವಂಥ ಆಸ್ಪತ್ರೆಗಳಿರ್ತವೆ, ಇಲ್ಲೆಲ್ಲವೂ ಕೂಡ ಈ ಇಮ್ಯುನೋಗ್ಲೋಬಿನ್ಗಳು ಉಚಿತವಾಗಿ ಲಭ್ಯ ಇದ್ದಾವೆ. ಮನೆ ನಾಯಿಗಳಿಗೆ ನಾವು ಏನು ಮಾಡಿರ್ತೇವೆ ಮಾಡಬೇಕಂತ ಹೇಳಿದರೆ ಅದಕ್ಕೆ ಶೆಡ್ಯೂಲ್ ಇದೆ. ನಾಯಿ ಹುಟ್ಟಿದಾಗಿನಿಂದ ಸಾಮಾನ್ಯವಾಗಿ 3 ತಿಂಗಳ ಒಳಗೆ ಅವುಗಳಿಗೆ ರೇಬಿಸ್ ರೋಗ ನಿರೋಧಕ ಲಸಿಕೆಗಳನ್ನು ಕ್ರಮವಾಗಿ ಹಾಕಿಸಬೇಕು ಶೆಡ್ಯೂಲ್ ಪ್ರಕಾರ. ಒಂದು ಇನಿಷಿಯಲ್ ಇಂಜೆಕ್ಷನ್ ಫಾಲೋಡ್ ಬೈ ಎ ಬೂಸ್ಟರ್, ಒಂದು ಇನಿಷಿಯಲ್ ವ್ಯಾಕ್ಸಿನೇಷನ್ ಫಾಲೋಡ್ ಬೈ ಎ ಬೂಸ್ಟರ್, ಒಂದು 21 ದಿನದ ನಂತರ 2ನೇ ಡೋಸ್ ಅನ್ನು ಕೊಡೋದ್ರಿಂದ ಅವು 1 ವರ್ಷದ ಮಟ್ಟಿಗೆ ಪ್ರೊಟೆಕ್ಟೆಡ್ ಆಗಿರ್ತವೆ. ಇದನ್ನು ಮಾಡಿಸಿಕೊಂಡಿದ್ದಲ್ಲಿ ಮತ್ತು ಯಾವುದೇ ಕಾರಣಕ್ಕೂ, ನಮ್ಮಲ್ಲೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ನಾಯಿ ನಾವು ಸಾಕ್ತೇವೆ ಸಿಟಿಗಳಲ್ಲಿ ಅನ್ನೋದಕ್ಕಿಂತ ರೂರಲ್ ಏರಿಯಾ ಗ್ರಾಮೀಣ ಪ್ರದೇಶಗಳಲ್ಲಿ ನಾಯಿಯನ್ನು ನಾವು ಸಾಕ್ತೇವೆ, ವ್ಯಾಕ್ಸಿನೇಷನ್ ಎಲ್ಲ ಮಾಡಿರ್ತೇವೆ. ಆದರೆ ನಾವು ನಾಯಿಗಳನ್ನು ಮನೆಯಿಂದ ಹೊರಗೆ ಸಾಕುವಂಥದ್ದು, ಹೊರಗೆ ಅದು ಮಲಮೂತ್ರ ವಿಸರ್ಜನೆಗೆ ಅಥವಾ ಓಡಾಡಿಕೊಂಡು ಬರಲಿ ಅಂತ ಹೇಳಿ ಬಿಟ್ಟಿರ್ತೇವೆ, ಆ ಸಮಯದಲ್ಲಿ ಅದು ಬೇರೆ ನಾಯಿಯ ಸಂಪರ್ಕಕ್ಕೆ ಬಂದಿಲ್ಲ ಅನ್ನೋದು ನಮಗೆ ಖಾತ್ರಿ ಇಲ್ಲ. ಅಂಥ ಸಮಯದಲ್ಲಿ ನಾವು ಹೇಳೋದನ್ನು, ಭಾರತವನ್ನು ನಾವು ಈ ಒಂದು ರೋಗಕ್ಕೆ ಎಂಡೆಮಿಕ್, ಇಲ್ಲಿ ಸರ್ವವ್ಯಾಪಿ ಆಗಿರುವಂತಹ ಪ್ರದೇಶ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ, ವ್ಯಾಕ್ಸಿನೇಟೆಡ್ ಆರ್ ಅನ್ವ್ಯಾಕ್ಸಿನೇಟೆಡ್ ಎರಡೂ ನಾಯಿಗಳಿಗೆ ನಾವು, ನಾಯಿ ಕಚ್ಚಿದ್ರೆ ವ್ಯಾಕ್ಸಿನೇಷನ್ ತಗೊಳ್ಳೇಬೇಕು. ನಮಗೆ ಅದರ ಹಿಸ್ಟ್ರಿ ಗೊತ್ತಿಲ್ಲ, ಅದೆಲ್ಲೋ ಹೊರಗಡೆ ಹೋಗಿರ್ತದೆ, ನಮಗೆ ಆ ನಾಯಿಗೆ ಇನ್ನೊಂದು ನಾಯಿಯ ಸಂಪರ್ಕಕ್ಕೆ ಬಂದಿರೋದು ಅಥವಾ ಕಚ್ಚಿರೋದು ನಮ್ಗೆ ಗೊತ್ತೇ ಇರೋದಿಲ್ಲ. ಆ ನಾಯಿ ನಮಗೆ ಕಚ್ಚಿದೆ, ನಮ್ಮ ಮನೆಯ ನಾಯಿ ನಮ್ಗೆ ಕಚ್ಚಿದೆ ಅಂದರೆ ಖಂಡಿತವಾಗಿಯೂ ಕೂಡ ವ್ಯಾಕ್ಸಿನೇಷನ್ನ ತಗೊಳ್ಬೇಕು. ಮೊದಲೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ, ಎಲ್ಲಾ ಕಡಿತದ ಪ್ರಕರಣಗಳನ್ನು ನಾಯಿ ಕಡಿದಿದೆ ಅಂದರೆ ಅದು ಬೀದಿ ನಾಯಿ ಕಚ್ಚಿದೆ ಅಂತ ಹೇಳಿ ನಾವು ಇದು ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಇಲಾಖೆಯಲ್ಲಿ

0: ಒಳ್ಳೆಯ ಬೆಳವಣಿಗೆ ಆಗಿದೆ. ಏನಂತಂದ್ರೆ, ನಾಯಿ ಕಚ್ಚಿದಾಗ ಅದು ಬೀದಿ ನಾಯಿ ಕಚ್ಚಿದ್ದು ಮನೆ ನಾಯಿ ಕಚ್ಚಿದ್ದು ಅನ್ನೋದನ್ನ ವರ್ಗೀಕರಣ ಮಾಡ್ತಾ ಇದ್ದೇವೆ. ಫಸ್ಟ್ ಅವರು ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕಂತ ಏನು ಟ್ರೀಟ್ಮೆಂಟ್ಗೆ ಹೋಗ್ತಾರೆ ಆಗ್ಲೇ ಅದನ್ನು ವರ್ಗೀಕರಣ ಮಾಡ್ತಾ ಇದ್ದೇವೆ. ಸೊ ನಮಗೀಗ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಬೀದಿ ನಾಯಿಗಳು ಕಚ್ಚುವುದಕ್ಕಿಂತ ಮನೆ ನಾಯಿಗಳು ಕಚ್ಚೋದು ಜಾಸ್ತಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಹಾಗಂತ ಹೇಳಿ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕಿಲ್ಲ. ಖಂಡಿತವಾಗಿಯೂ ವ್ಯಾಕ್ಸಿನೇಷನ್ ಅನ್ನು ತಗೊಳ್ಳುವಂಥದ್ದು ತಗೊಳ್ಳೇಬೇಕು, ಬೀದಿ ನಾಯಿಗಳಾಗಿರಲಿ ಅಥವಾ ಸಾಕು ನಾಯಿಗಳಾಗಿರಲಿ. ನಾಯಿಗಳು ಕಚ್ಚಿದಾಗ ಅಥವಾ ಯಾವುದೇ ಪ್ರಾಣಿಗಳು ಕಚ್ಚಿದಾಗ ಅದಕ್ಕೆ ಬೇಕಾದಂಥ ಲಸಿಕೆಗಳನ್ನು ತಗೊಳ್ಳೇಬೇಕು. ಇದೇ ಕ್ರಮ, ನಾನು ಈಗೇನು ಹೇಳಿದ ಮೂರು ಕ್ರಮಗಳನ್ನು ಅದನ್ನು ಪಾಲನೆ ಮಾಡಲೇಬೇಕು.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ಸಾಕುನಾಯಿ ಕಚ್ಚಿದಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು. ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು, ಈಗ ಕೇಳಿ ರೈತರಿಗೆ ಸಲಹೆ.
3: ಕೃಷಿ ಪದ್ಧತಿ ಬಹಳ ವರ್ಷಗಳ ಹಿಂದಿನಂತೆಯೇ ಇದ್ದರೂ ಕೂಡ ಅರಣ್ಯ ಕೃಷಿ ಈಗ ಮುನ್ನೆಲೆಗೆ ಬಂದಿದೆ. ಈ ಅರಣ್ಯ ಪದ್ಧತಿಯಲ್ಲಿ ಗಿಡಗಳಿಂದ ಕೃಷಿ ಬೆಳೆಯ ಇಳುವರಿ ಕಡಿಮೆಯಾದರೂ ಗಿಡಗಳಿಂದ ಬರುವ ಆದಾಯದಿಂದ ಒಟ್ಟು ಉತ್ಪಾದನೆ ಸ್ಥಿರವಾಗಿರುತ್ತದೆ. ರೈತರು ತಮ್ಮ ಹೊಲಗಳಲ್ಲಿ ಅಲ್ಲಿ ಇಲ್ಲಿ ಗಿಡಗಳನ್ನು ಬೆಳೆದು ಅದರಿಂದ ಆಹಾರ, ಮೇವು, ಕಟ್ಟಿಗೆ ಪಡೆದು ಸ್ವಂತ ಕಾರ್ಯಕ್ಕೆ ಉಪಯೋಗಿಸುತ್ತಾರೆ. ಇಂತಹ ಪ್ರಯೋಗದಲ್ಲಿ ಮಾವು, ಹುಣಸೆ, ಬನ್ನಿ, ಬೂರಲ, ಗಾಳಿ, ನೀಲಗಿರಿ, ಬೇವು ಮುಂತಾದಂಥ ಗಿಡಗಳನ್ನು ಬಳಸುವುದು ಕಂಡುಬಂದಿದೆ. ಅರಣ್ಯ ಕೃಷಿಗೆ ಯಾವ ಅರಣ್ಯ ಬೆಳೆ ಸೂಕ್ತ ಎಂದು ಕೇಳಿದರೆ, ಒಣಭೂಮಿಯಲ್ಲಿ ಮುಖ್ಯವಾಗಿ ಬೆಳೆಯುವುದು ಬೇವು, ಹೆಬ್ಬೇವು, ನೀಲಗಿರಿ, ಶ್ರೀಗಂಧ. ನೀರಿನ ಸೌಕರ್ಯ ಇದ್ದರೆ ಸಾಗುವಾನಿ, ಸುಬಾಬುಲ್, ಕ್ಯಾಲಿಯಾಂಡ್ರ, ಗಾಳಿಮರ ಇವುಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಬೆಳೆಸಬಹುದು. ನೆಟ್ಟ ಸಸಿಗಳಿಗೆ ಪ್ರಾರಂಭದಲ್ಲಿ ಆಧಾರ ಅಗತ್ಯ. ಬೇಸಿಗೆಯಲ್ಲಿ ನೀರು ಒದಗಿಸಿ ಸಸಿಯ ಸುತ್ತ ಒಣಗಿದ ಮರಗಳಿಂದ ಹೊದಿಕೆ ಮಾಡುವುದರಿಂದ ತೇವಾಂಶದ ಸಂರಕ್ಷಣೆಯಾಗಿ ಕಳೆಗಳ ನಿವಾರಣೆಯಾಗುತ್ತದೆ. ಗಾಳಿಮರಗಳನ್ನು 10x10 meter ಅಂತರದಲ್ಲಿ ಸೋಯಾಬೀನ್ ಜೊತೆಗೆ ಬೆಳೆಸಿದಾಗ ಖರ್ಚು ಆದಾಯ ಅನುಪಾತ ಚೆನ್ನಾಗಿರುತ್ತದೆ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 7-9 ವರ್ಷದ ನಂತರ ಉತ್ತಮ ಆದಾಯವನ್ನು ಪಡೆಯಬಹುದು. ಹೆಬ್ಬೇವು ಪ್ರತಿ 10x15 ಚದರ ಅಡಿಗೆ ಒಂದರಂತೆ ಬೆಳೆಸಬಹುದು. ಮರಗಳನ್ನು ನೆಟ್ಟು 3 ವರ್ಷದವರೆಗೆ ತರಕಾರಿ ಹಾಗೂ ಬೇರೆ ಬೆಳೆಗಳನ್ನು ಕೂಡ ಬೆಳೆಸಬಹುದು. ಆಗ ಹೆಬ್ಬೇವಿಗೆ ಪ್ರತ್ಯೇಕವಾಗಿ ನೀರು ಒದಗಿಸುವ ಅವಶ್ಯಕತೆ ಇರುವುದಿಲ್ಲ. ನಂತರ ಇದರಲ್ಲಿ ವೀಳ್ಯದೆಲೆ, ಕಾಳುಮೆಣಸು, ಹೂವು, ಶುಂಠಿ, ಅರಿಶಿನ ಇಂತಹ ನೆರಳಿನ ಆಶ್ರಿತ ಬೆಳೆಗಳನ್ನು ಕೂಡ ಬೆಳೆಸಬಹುದು. ಹಾಗೆಯೇ 1 ಎಕರೆ ಹೆಬ್ಬೇವಿನಿಂದ ಕನಿಷ್ಠ 10x12 ಆಡು ಕುರಿಗಳನ್ನು ಕೂಡ ಸಾಕಣೆ ಮಾಡಬಹುದು.
2: ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ, ಈ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಮಾವು ಕೃಷಿ ಅನುಭವ ಕುರಿತು ಚಂದ್ರಪ್ರಕಾಶ್ ಕಾವು ಅವರೊಂದಿಗೆ ಸಂದರ್ಶನ ಇದೆ. ಸಂದರ್ಶಕರು ರಜನಿ ಭಟ್, ಕಾರ್ಯಕ್ರಮ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ನಿಜವಾದ ಪ್ರೀತಿಯ ರೀತಿಯನ್ನು ಪ್ರೇಮಿಯು ತನ್ನ ಮನದನ್ನಿಗೆ ಹೇಳುವಂತಹ ರೀತಿ ಅದು ಬಹಳ ಸೊಗಸಾಗಿದೆ. ಇನ್ನೊಂದು ಕಾರಣ ಅಂದ್ರೆ ಆ ಚಲನಚಿತ್ರವು ಬಹಳವಾಗಿ ಇಷ್ಟವಾಗಿರೋದ್ರಿಂದ ಈ ಹಾಡು ಬಹಳ ಇಷ್ಟವಾದ ಹಾಡು.
1: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
2: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ಸಮಯ 7:02 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮాలు వినాలని ఉందా మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మనసరంగ అవతరించి
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളു ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಯನಿ ಆಷಾಢ ಏಕಾದಶಿ.

0: ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ತಮ್ಮ ಹಿರಿಯ ಸಹೋದ್ಯೋಗಿಗಳೊಂದಿಗೆ ಚಿತ್ರದುರ್ಗ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಇಂದು ಬೆಳಗ್ಗೆ ಭೇಟಿ ನೀಡಿ ಖುದ್ದು ಅವಲೋಕಿಸಲಿದ್ದಾರೆ. ಬಳಿಕ ಮಧ್ಯಾಹ್ನ 12:30 ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ದಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸೆಮಿಕಾನ್ ಯೋಜನೆಗೆ 1,27,000 ಕೋಟಿ ರೂಪಾಯಿ ಮೊತ್ತದ ಅನುದಾನ ಲಭಿಸಿದ್ದು, ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆ ನಿರ್ಮಾಣಕ್ಕೆ ಹೊಸ ವೇಗ ದೊರೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ 2.0 ಅಡಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಅಭಿವೃದ್ಧಿಪಡಿಸಲಾಗುವುದು ಎಂದಿದ್ದಾರೆ. ಕೌಶಲ್ಯಯುತ ಮಾನವ ಸಂಪನ್ಮೂಲದ ಬಲದೊಂದಿಗೆ ಕರ್ನಾಟಕ ಇಂದು ಜಾಗತಿಕ ಹೂಡಿಕೆದಾರರ ಮೊದಲ ಆಯ್ಕೆಯಾಗಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಆಂಧ್ರಪ್ರದೇಶದ ನಡುವೆ 1,264 ಕೋಟಿ ರೂಪಾಯಿ ವೆಚ್ಚದ ಬಳ್ಳಾರಿ ಗುಂತ್ಕಲ್ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಮಂತ್ರಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರನ್ನು ಅಭಿನಂದಿಸಿದ್ದಾರೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲು ಮಾರ್ಗ ನಿರ್ಮಾಣದಿಂದ 99 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲಿದೆ, 7 ಲಕ್ಷ ಜನರಿಗೆ ಅನುಕೂಲವಾಗಲಿದೆ. ರೈಲ್ವೆ ಜಾಲ 46 ಕಿಲೋಮೀಟರ್ ವಿಸ್ತರಣೆಯಾಗಲಿದ್ದು ಆರ್ಥಿಕ ಅಭಿವೃದ್ದಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಗಾಗಿ ಮೈ ಭಾರತ್ ಉಪಕ್ರಮದಡಿ ಪ್ರಸಕ್ತ ಸಾಲಿಗೆ ಕ್ರಿಯಾ ಯೋಜನೆ ಸಿದ್ದಗೊಂಡಿದೆ. ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಅಧ್ಯಕ್ಷತೆಯಲ್ಲಿ ಜರುಗಿದ ಮೈ ಭಾರತ್ ಸಲಹಾ ಕೇಂದ್ರದ ಸಭೆಯಲ್ಲಿ ಜಿಲ್ಲಾ ಯುವಜನ ಸೇವಾ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಈ ವಿಷಯ ತಿಳಿಸಿದರು. ವಿಕಸಿತ ಭಾರತ ಪಾದಯಾತ್ರೆ, ನಶೆಮುಕ್ತ ಭಾರತ್ ಅಭಿಯಾನ, ನಾಯಕತ್ವ ಶಿಬಿರಗಳು, ಜನಜಾಗೃತಿ ಕಾರ್ಯಕ್ರಮಗಳು, ಸ್ವಚ್ಛತಾ ಅಭಿಯಾನ, ಸ್ವ ಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದೆ ಎಂದರು. ಕೊಡಗು ಜಿಲ್ಲೆಯ ಯುವ ಜನರಿಗೆ ಭಾರತ್ ಡಿಜಿಟಲ್ ವೇದಿಕೆಯಡಿ ಯುವ ಕಲ್ಯಾಣ ಯೋಜನೆಗಳು, ಕೌಶಲ್ಯಾಭಿವೃದ್ದಿ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ತಿಳಿಸಿದ್ದಾರೆ. ಮಾದಕ ದ್ರವ್ಯ ವ್ಯಸನದಿಂದ ಯುವ ಸಮುದಾಯ ದೂರವಿರಬೇಕು, ಅವುಗಳ ಸರಬರಾಜು ತಡೆಗೆ ಶಾಸನಬದ್ಧ ವ್ಯವಸ್ಥೆ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ಬೆಳಗಾವಿ ಜಿಲ್ಲೆ ಪ್ರಧಾನ ಸತ್ರ ನ್ಯಾಯಾಧೀಶ ಮಂಜುನಾಥ್ ನಾಯಕ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಾದಕ ದ್ರವ್ಯ ಸಾಗಣೆ ಹಾಗೂ ಬಳಕೆ ತಡೆಗಟ್ಟುವಿಕೆ ಸಮಾಲೋಚನಾ ಸಭೆ ಉದ್ಘಾಟಿಸಿ ಮಾತನಾಡಿದರು.
1: ವ್ಯಸನಕ್ಕೆ ಮಕ್ಕಳು ಒಳಗಾಗದೇ ಇರುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಕೆಲವು ಅಂಗಗಳು ಮಾಡಬೇಕಾಗಿದೆ. ಮುಖ್ಯವಾಗಿ ನಮ್ಮ ಯುವ ಜನರನ್ನ ನಾವು ಕೇಂದ್ರೀಕರಣಗೊಳಿಸಬೇಕಾಗಿದೆ. ಜಿಲ್ಲೆಯ ಹೈಸ್ಕೂಲು ಮತ್ತು ಪಿಯು ಕಾಲೇಜುಗಳಲ್ಲಿ ಮಕ್ಕಳಿಗೆ ದ್ರವ್ಯ ವ್ಯಸನದ ಬಗ್ಗೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಕ್ರಮಗಳನ್ನ ಏರ್ಪಡಿಸುವರಿದ್ದೇವೆ. ಮುಂದಿನ ದಿನಗಳಲ್ಲಿ NDPS ಕಾಯ್ದೆಯಲ್ಲಿ ಕಲಂ 35 ಮತ್ತು ಕಲಂ 54 ಅಡಿಯಲ್ಲಿ ಪೂರ್ವ ಭಾವನೆ ಇದೆ. ಇದರ ದುರುಪಯೋಗ ಆಗಬಾರದು ಎನ್ನುವ ಕಾರಣಕ್ಕಾಗಿ ಆ ಕಾಯ್ದೆಯಲ್ಲಿ ಹಲವಾರು ತಾಂತ್ರಿಕ ವಿಚಾರಗಳನ್ನು.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅರ್ಜಿ ನಮೂನೆ ವಿತರಣೆ ಕಾರ್ಯ 100% ಪೂರ್ಣಗೊಂಡಿದ್ದು, 69.74% ನಮೂನೆಗಳ ಗಣಕೀಕರಣ ಸಂಪನ್ನಗೊಂಡಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರ ಅರ್ಜಿಗಳನ್ನು ವಿತರಿಸಲಾಗಿದೆ. ಈ ಪೈಕಿ 11,62,000 ಅರ್ಜಿಗಳು 87.09% ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಆಷಾಢ ಏಕಾದಶಿ. ಪಂಢರಪುರದಲ್ಲಿ ದೇವಶಯನಿ ಆಷಾಢ ಏಕಾದಶಿ ಪ್ರಯುಕ್ತ ಇಂದಿನಿಂದ 4 ತಿಂಗಳು ವಿಶೇಷ ಪೂಜೆ ಉತ್ಸವಗಳು ನಡೆಯಲಿವೆ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಸೇರಿದಂತೆ ದೇಶದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ವಾರಕರಿ ಸಂತರು ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳನ್ನು ಹೊತ್ತ ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ. ಚಂದ್ರಭಾಗ ನದಿಯಲ್ಲಿ ಮಿಂದು ಶ್ರೀ ವಿಠಲ ರುಕ್ಮಾಯಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡ ಹಾಗೂ ಶಿವಮೊಗ್ಗದ ಸಂತ ನಾಮದೇವ ಸಿಂಪಿ ಸಮಾಜ ಶ್ರೀ ವಿಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಆಷಾಢ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಆಯೋಜಿಸಿದೆ. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ, ದೂರದರ್ಶನದ ಎಲ್ಲಾ ವಾಹಿನಿ ಸೇರಿದಂತೆ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್, mygov.in ಮೂಲಕ ಮನದ ಮಾತು ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದ್ದು, ನಾಳೆ ರಾತ್ರಿ 8 ಗಂಟೆಗೆ ಕನ್ನಡ ಅವತರಣಿಕೆ ಮರು ಪ್ರಸಾರವಾಗಲಿದೆ. ಗ್ಲಾಸ್ಕೋದಲ್ಲಿ ಆರಂಭಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಉದ್ದ ಜಿಗಿತ ವಿಭಾಗದಲ್ಲಿ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಪಾಲ್ಗೊಂಡಿದ್ದಾರೆ. ವಿಶೇಷ ಚೇತನ ಕ್ರೀಡಾಪಟುಗಳ ವಿಭಾಗದಲ್ಲಿ ಒಟ್ಟು 4 ಜನ ಕ್ರೀಡಾಪಟುಗಳು ಕರ್ನಾಟಕದಿಂದ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ ಎಂದು ರಾಜ್ಯ ವಿಶೇಷ ಚೇತನರ ಕ್ರೀಡಾ ಸಂಸ್ಥೆ ಉಪಾಧ್ಯಕ್ಷ ಪದ್ಮಶ್ರೀ ಕೆವೈ ವೆಂಕಟೇಶ್ ತಿಳಿಸಿದ್ದಾರೆ.
5: ಕಾಮನ್ವೆಲ್ತ್ ನಡೀತಾ ಇದೆ ಗ್ಲಾಸ್ಕೋಲೆಯಲ್ಲಿ. ಭಾರತ ತಂಡದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯವರುಗಳು ತುಂಬಾ ಜನ ಪ್ರತಿನಿಧಿಸ್ತಾ ಇದ್ದಾರೆ. ಅದರಲ್ಲೂ ಅಥ್ಲೆಟಿಕ್ಸ್ ಅಲ್ಲಿ ನಮ್ಮ ಲೋಕೇಶ್ ಅವರು ಪ್ರತಿನಿಧಿಸ್ತಾ ಇರೋದು ತುಂಬಾ ಸಂತೋಷ. ಅದು ಅವರು ಲಾಂಗ್ ಜಂಪ್ ಅಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಅವ್ರಿಗೆ ನಾನು ಶುಭ ಕೋರಿಸ್ತೀನಿ. ನಮ್ಮ ದೇಶಕ್ಕೆ ಒಂದು ಪದಕ ತಂದ್ರೆ ನಮ್ಮ ರಾಜ್ಯಕ್ಕೆ, ಜಿಲ್ಲೆಗೆ, ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಕೀರ್ತಿ ತಂದಂತಾಗತ್ತೆ. ಇದರಲ್ಲಿ ನಮ್ಮ ವಿಕಲಚೇತನರು ಭಾಗವಹಿಸ್ತಾ ಇದ್ದಾರೆ, ನಾರ್ಮಲ್ ಅವರು ಭಾಗವಹಿಸ್ತಾ ಇದ್ದಾರೆ. ಸೊ ಇಬ್ಬರಿಗೂ ಒಳ್ಳೆ ಒಳ್ಳೆದಾಗಿ ನಮ್ಮ ದೇಶಕ್ಕೆ ಒಳ್ಳೆ ಪದಕಗಳು ಸುರಿಮಳೆ ತರಲಿ ಅಂತ ಹೇಳ್ತಾ ನಮ್ಮ ಭಾರತದ ಕ್ರೀಡಾಪಟುಗಳಿಗೆ ಶುಭ ಕೋರುತ್ತಾ ಇದ್ದೀನಿ.
0: ಪ್ರಸಕ್ತ 2026-27 ಸಾಲಿನ ಮುಂಗಾರು ಹಾಗೂ ಹಿಂಗಾರು ಹಂಗಾಮುಗಳಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಡಕೆ ಹಾಗೂ ಕಾಳು ಮೆಣಸು ಬೆಳೆಗಳನ್ನು ಸಹ ಸೇರ್ಪಡೆಗೊಳಿಸಿದೆ. ಪ್ರತಿ ಹೆಕ್ಟೇರ್ ಅಡಕೆಗೆ 6,400 ರೂಪಾಯಿ ಹಾಗೂ ಕಾಳು ಮೆಣಸಿಗೆ 2,350 ರೂಪಾಯಿ ಬೆಳೆ ವಿಮೆ ಪ್ರೀಮಿಯಂ ರೈತರು ಪಾವತಿಸಬೇಕಿದೆ. ಈ ತಿಂಗಳ 31 ಹೆಸರು ನೋಂದಾಯಿಸಲು ಕೊನೆ ದಿನ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಇಂದು ಬೆಳಗ್ಗೆ 7 ಗಂಟೆಯಿಂದ ರೈತ ಸಂತೆ ಆಯೋಜಿಸಿದೆ. ಬಿತ್ತನೆ ಬೀಜ, ರೇಷ್ಮೆ ಕೃಷಿಯ ಉಪ ಉತ್ಪನ್ನ, ತೋಟಗಾರಿಕೆ ಉಪಕರಣ ಹಾಗೂ ತಾಜಾ ಹಣ್ಣು ತರಕಾರಿ, ಮೌಲ್ಯವರ್ಧಿತ ಸಿರಿಧಾನ್ಯ ಪದಾರ್ಥ, ಗುಣಮಟ್ಟದ ರಾಜಮುಟಿ ಅಕ್ಕಿ, ತಾಜಾ ಅಣಬೆ ಖರೀದಿಸಬಹುದು. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯಲ್ಲಿ ಮಣ್ಣಿನ ಫಲವತ್ತತೆ ಸಂರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸಲು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಯೋಜಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಿತ್ತೆ ಮಾಧವ ವಿಠಲರಾವ್ ಸೂಚಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 6 ತಿಂಗಳುಗಳಲ್ಲಿ 20 ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಂಡು 2,20,000 ದಂಡ ಆಕರಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂದ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಯನಿ ಆಷಾಢ ಏಕಾದಶಿ, ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಆಕಾಶವಾಣಿ ಮಂಗಳೂರು. ಇದೀಗ ಸುಗಮ ಸಂಗೀತ ಭಾವಗೀತೆಗಳು. ಮೊದಲಿಗೆ ಎಚ್ ಕೆ ನಾರಾಯಣ ಮತ್ತು ಕಸ್ತೂರಿ ಶಂಕರ್ ಹಾಡಿರುವ ಬನ್ನಂಜೆ ಗೋವಿಂದಾಚಾರ್ಯ ಅವರ ರಚನೆ ಆಟಿ ಬಂತೋ ಆಟಿ ಬಂತೋ.

ಇದೀಗ ಎಂ ಶ್ರೀನಾಥ ಮರಾಠೆ ಹಾಡಿರುವ ಕುತ್ಯಾಳ ನಾಗಪ್ಪಗೌಡ ಅವರ ರಚನೆ ನೆಲದ ಮೇಲೆ ಮರದ ನೆಳಲು.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ಕೆ ನಾರಾಯಣ, ಶ್ರೀನಾಥ ಮರಾಠೆ ಹಾಡಿರುವ ಮತ್ತು ವೃಂದಗಾನದಲ್ಲಿ ಭಾವಗೀತೆಗಳನ್ನು ಕೇಳಿದರೆ. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.

ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ 7:35. ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:35 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಝಂಡು ಕುಮಾರ್ಗೆ ಕಂಚು. ಹರಾರೆಯಲ್ಲಿಂದು

0: ಎರಡನೇ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರೊಮಾನಿಯಾದ ಬುಕಾರೆಸ್ಟ್ ಯೂನಿವರ್ಸಿಟಿ ಆಫ್ ಎಕನಾಮಿಕ್ ಸ್ಟಡೀಸ್ ಅವರ ವಿಶಿಷ್ಟ ಸಾರ್ವಜನಿಕ ಸೇವೆ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗೆ ಬದ್ಧತೆ ಮತ್ತು ಭಾರತ ರೊಮಾನಿಯಾ ಸಂಬಂಧಗಳನ್ನು ಬಲಪಡಿಸುವಲ್ಲಿ ನೀಡಿದಂತಹ ಕೊಡುಗೆಗಳನ್ನು ಗುರುತಿಸಿ ಗೌರವ ಡಾಕ್ಟರ್ ಹಾನೋರಿಸ್ ಕೌಸಾ ಎಂಬ ಗೌರವ ಬಿರುದನ್ನು ನೀಡಲಾಗಿದೆ. ಗೌರವವನ್ನು ಸ್ವೀಕರಿಸಿದ ರಾಷ್ಟ್ರಪತಿಯವರು ಪ್ರಶಸ್ತಿಯನ್ನು ಭಾರತದ 1.4 ಶತಕೋಟಿ ಜನರಿಗೆ ಅರ್ಪಿಸಿದ್ದಾರೆ ಮತ್ತು ಇದು ಉಭಯ ದೇಶಗಳ ಜನರ ನಡುವಿನ ನಿರಂತರ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಿಕ್ಷಣವನ್ನು ತಮ್ಮ ಜೀವನದ ಏಕೈಕ ಅತ್ಯಂತ ಪರಿವರ್ತಕ ಶಕ್ತಿ ಎಂದು ಬಣ್ಣಿಸಿದ್ದಾರೆ. ಕಾಲೇಜಿಗೆ ಹಾಜರಾದ ತನ್ನ ಹಳ್ಳಿಯ ಮೊದಲ ಹುಡುಗಿಯಿಂದ ಭಾರತದ ರಾಷ್ಟ್ರಪತಿಯಾಗುವವರೆಗೆ ತಮ್ಮ ಪ್ರಯಾಣವನ್ನು ಸ್ಮರಿಸಿದ ಅವರು, ಶಿಕ್ಷಣವು ಶ್ರೇಷ್ಠ ಸಮಾನತೆ ಮತ್ತು ನ್ಯಾಯಯುತ ಹಾಗೂ ಅಂತರ್ಗತ ಸಮಾಜದ ಖಚಿತ ಅಡಿಪಾಯವಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನವು ಬುದ್ಧಿವಂತಿಕೆ, ನೈತಿಕತೆ ಮತ್ತು ಸಹಾನುಭೂತಿಯಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ವಿಶ್ವವಿದ್ಯಾಲಯಗಳು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ರೊಮಾನಿಯಾ ನಡುವಿನ ಆಳವಾದ ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಬಿಂಬಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 1 ಶತಮಾನದ ಹಿಂದೆ ರವೀಂದ್ರನಾಥ ಟ್ಯಾಗೋರ್ ಅವರು ಬುಕಾರೆಸ್ಟ್ಗೆ ಭೇಟಿ ನೀಡಿದ್ದನ್ನು ಮತ್ತು ರೊಮಾನಿಯನ್ ಕವಿ ಮೇಹೈ ಎಮಿನೆಸ್ಕು ಮತ್ತು ವಿದ್ವಾಂಸ ಮೆರ್ಸಿಯಾ ಎಲಿಯಾಡೆ ಅವರ ಮೇಲೆ ಭಾರತೀಯ ತತ್ವಶಾಸ್ತ್ರದ ಪ್ರಭಾವವನ್ನು ಸ್ಮರಿಸಿದರು. ಜಂಟಿ ಸಂಶೋಧನೆ, ಅಧ್ಯಾಪಕರು ಮತ್ತು ವಿದ್ಯಾರ್ಥಿ ವಿನಿಮಯದ ಮೂಲಕ ಹೆಚ್ಚಿನ ಶೈಕ್ಷಣಿಕ ಸಹಯೋಗವನ್ನು ಅವರು ಪ್ರೋತ್ಸಾಹಿಸಿದರು ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳು ಸೇರಿದಂತೆ ರೊಮಾನಿಯಾಕ್ಕೆ ಐಟಿಇಸಿ ತರಬೇತಿ ಸ್ಲಾಟ್ಗಳ ಸಂಖ್ಯೆಯನ್ನು ಭಾರತವು ದ್ವಿಗುಣಗೊಳಿಸಿದೆ ಎಂದು ಘೋಷಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆಯನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸಂಸತ್ ಭವನದ ಸಂಕೀರ್ಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ. ಕಾಗದ ಸೋರಿಕೆ ಪ್ರಕರಣಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳುವ ನಿಬಂಧನೆಗಳೊಂದಿಗೆ ಮಸೂದೆಯನ್ನು ತರುವುದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಣೆ ಮಾಡಿದ್ದರು. ಈ ನಡುವೆ ಗಂಭೀರ ಪರೀಕ್ಷಾ ಸುಧಾರಣೆಗಳನ್ನು ತರುವ ಪ್ರಮುಖ ಪ್ರಯತ್ನದಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ 47 ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸಿದೆ. ಮೂಲಗಳ ಪ್ರಕಾರ ಈ ಕೆಲವು ಅಧಿಕಾರಿಗಳ ವಿರುದ್ಧ ಕಾನೂನು ಮತ್ತು ಕ್ರಿಮಿನಲ್ ಕ್ರಮಗಳನ್ನು ಸಹ ತೆಗೆದುಕೊಳ್ಳಲಾಗುವುದು. ಇದು ಕಾಗದ ಸೋರಿಕೆಯ ಬಗ್ಗೆ ವಿವಾದದಲ್ಲಿರುವಂತಹ ಎನ್ಟಿಎಯ ಸಂಪೂರ್ಣ ಕೂಲಂಕುಷ ಪರಿಶೀಲನೆಯ ಭಾಗವಾಗಿದೆ. ಸಾರ್ವಜನಿಕ ಪರೀಕ್ಷೆಗಳು ಕಾಯ್ದೆ 2024 ಅಡಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಇತರ ಪರೀಕ್ಷೆಗೆ ಸಂಬಂಧಿಸಿದ ಅಪರಾಧಗಳಿಗೆ ಸಂಬಂಧಿಸಿದಂತಹ ಅಪರಾಧಗಳನ್ನು ತನಿಖೆ ಮಾಡಲು ದೆಹಲಿ ಪೊಲೀಸರು ವಿಶೇಷ ಕಾರ್ಯಪಡೆ ಎಸ್ಟಿಎಫ್ ಅನ್ನು ರಚಿಸಿದ್ದಾರೆ. ವಿವಿಧ ಅಧಿಕಾರಿಗಳು ನಡೆಸುವ ಸಾರ್ವಜನಿಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಅಪರಾಧಗಳ ಬಗ್ಗೆ ತ್ವರಿತ ವೃತ್ತಿಪರ ಮತ್ತು ಸಮಗ್ರ ತನಿಖೆಯನ್ನು ನಡೆಸುವ ಜವಾಬ್ದಾರಿಯನ್ನು ಕಾರ್ಯಪಡೆ ಹೊಂದಿರುತ್ತದೆ ಎಂದು ದೆಹಲಿ ಪೊಲೀಸರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇವುಗಳಲ್ಲಿ ಕೇಂದ್ರ ಲೋಕಸೇವಾ ಆಯೋಗ, ಸಿಬ್ಬಂದಿ ಆಯ್ಕೆ ಆಯೋಗ, ರೈಲ್ವೆ ನೇಮಕಾತಿ ಮಂಡಳಿಗಳು, ಬ್ಯಾಂಕಿಂಗ್ ಸಿಬ್ಬಂದಿ ಆಯ್ಕೆ ಸಂಸ್ಥೆ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರದ ಸಚಿವಾಲಯಗಳು ಅಥವಾ ಇಲಾಖೆಗಳು ಮತ್ತು ಸಿಬ್ಬಂದಿ ನೇಮಕಾತಿಗಾಗಿ ಅವುಗಳ ಲಗತ್ತಿಸಲಾದ ಮತ್ತು ಅಧೀನ ಕಚೇರಿಗಳು ಸೇವೆ. ತನಿಖೆಯ ಜೊತೆಗೆ ಅಂತಹ ಪ್ರಕರಣಗಳಲ್ಲಿ ವಿಚಾರಣೆಗಳನ್ನು ದಿನನಿತ್ಯದ ಆಧಾರದ ಮೇಲೆ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ಕಾನೂನು ಕ್ರಮಕ್ಕೆ ಅನುಕೂಲವಾಗುವಂತೆ ಎಸ್ಟಿಎಫ್ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿಗಳ ಜೊತೆಗೆ ಪರಿಣಾಮಕಾರಿ ಸಮನ್ವಯವನ್ನು ಖಚಿತಪಡಿಸುತ್ತದೆ. ವಿಶೇಷ ಕಾರ್ಯಪಡೆಯ ನೇತೃತ್ವವನ್ನು ಅಪರಾಧ ವಿಭಾಗದ ಉಪ ಪೊಲೀಸ್ ಆಯುಕ್ತರು ವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ವಿಡಿಯೋವನ್ನು ಅನುಸರಿಸಿದಂತಹ ಪ್ರತಿಕ್ರಿಯೆ ಮತ್ತು ಸಲಹೆಗಳಿಗಾಗಿ ದೇಶದ ಯುವ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯುವ ಜನತೆಯ ಅಗಾಧ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಿಡಿಯೋ ಈಗ 303 ದಶಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನು ದಾಟಿದೆ. ಇದು ಮೊದಲ 24 ಗಂಟೆಗಳಲ್ಲಿ ಅತಿ ಹೆಚ್ಚು ವೀಕ್ಷಿಸಿದ ರೀಲ್ ಆಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೊರ

0: ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜನರಲ್ ಮ್ಯಾನೇಜರ್ ಮಟ್ಟದಲ್ಲಿ ಹಿರಿಯ ವೃತ್ತಿಪರ ನೇಮಕಾತಿಗಳ ಗುಂಪಿಗೆ ಜಾಹೀರಾತುಗಳನ್ನು ನೀಡಿದೆ. ಇದು ಕೇಂದ್ರ ಲೋಕಸೇವಾ ಆಯೋಗದ ಪ್ರತಿಭಾ ಸೇತು ಪೋರ್ಟಲ್ ಮೂಲಕ 16 ಯುವ ವೃತ್ತಿಪರರ ಪ್ರವೇಶವನ್ನು ಸಹ ತೆರೆದಿದೆ. ಈ ಕ್ರಮಗಳು ಪ್ರೊಫೆಸರ್ ಕೆ ರಾಧಾಕೃಷ್ಣನ್ ಅಧ್ಯಕ್ಷತೆಯ ಉನ್ನತ ಮಟ್ಟದ ತಜ್ಞರ ಸಮಿತಿಯ ಶಿಫಾರಸುಗಳಿಗೆ ಅನುಗುಣವಾಗಿ ಜಾರಿಗೆ ತರಲಾಗುತ್ತಿರುವಂತಹ ಏಜೆನ್ಸಿಯ ಸಾಂಸ್ಥಿಕ ಪುನರ್ ನಿರ್ಮಾಣದಲ್ಲಿ ಮೊದಲ ದೃಢವಾದ ಹೆಜ್ಜೆಯನ್ನು ಪ್ರತಿನಿಧಿಸುತ್ತವೆ ಎಂದು ಎನ್ಟಿಎ ಹೇಳಿಕೆಯಲ್ಲಿ ತಿಳಿಸಿದೆ. ಎನ್ಟಿಎ ಗುತ್ತಿಗೆಯ ಮೇಲೆ ಜನರಲ್ ಮ್ಯಾನೇಜರ್ ಹುದ್ದೆಗಳಿಗೆ 4 ಹುದ್ದೆಗಳನ್ನು ಸೂಚಿಸಿದೆ. ಪ್ರತಿಯೊಂದು 3 ವರ್ಷಗಳ ಆರಂಭಿಕ ಅವಧಿಗೆ ಜನರಲ್ ಮ್ಯಾನೇಜರ್, ಮೌಲ್ಯಮಾಪನ ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ಸೈಕೋಮೆಟ್ರಿಕ್ಸ್, ಎನ್ಟಿಎಯ ಶೈಕ್ಷಣಿಕ ಮತ್ತು ಮಾಪನ ವಿಜ್ಞಾನ ಕಾರ್ಯಕ್ರಮದ ಮುಖ್ಯಸ್ಥರು ಆಗಿರುತ್ತಾರೆ. ಗ್ಲಾಸ್ಕೋದಲ್ಲಿ ನಡೆದಂತಹ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದು ಮುಂಜಾನೆ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಫೈನಲ್ನಲ್ಲಿ ಜಂಡು ಕುಮಾರ್ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತ ಪದಕ ಪಟ್ಟಿಯಲ್ಲಿ ಖಾತೆ ತೆರೆದಿದೆ. ಬಿಹಾರದ ನಳಂದ ಜಿಲ್ಲೆ ಮೂಲದ ಜಂಡು ತಮ್ಮ 2ನೇ ಪ್ರಯತ್ನದಲ್ಲಿ 190 ಕೆಜಿ ಭಾರ ಎತ್ತುವ ಮೂಲಕ 130.9 ಅಂಕಗಳನ್ನು ಗಳಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದರು. 196 ಕೆಜಿ ಅವರ ಅಪ್ರತಿಮ ಅಂತಿಮ ಪ್ರಯತ್ನವು ಬರ್ಮಿಂಗ್ಹ್ಯಾಮ್ 2022ರಲ್ಲಿ ಸ್ಥಾಪಿಸಲಾದ ಕಾಮನ್ವೆಲ್ತ್ ಕ್ರೀಡಾಕೂಟದ ದಾಖಲೆಯನ್ನು ಮುರಿಯಬಹುದಿತ್ತು. ಆದರೆ ಅವರು ಲಿಫ್ಟನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಇದಕ್ಕೂ ಮೊದಲು ಭಾರತವು ಲೈಟ್ ವೈಟ್ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಕಳೆದುಕೊಂಡಿತು. ಪುರುಷರ ಲೈಟ್ ವೈಟ್ ಫೈನಲ್ನಲ್ಲಿ ಅಶೋಕ್ ಮಲ್ಲಿಕ್ 200 ಕೆಜಿ ವೈಯಕ್ತಿಕ ಅತ್ಯುತ್ತಮ ಭಾರ ಎತ್ತುವ ಮೂಲಕ 4ನೇ ಸ್ಥಾನವನ್ನು ಪಡೆದರೆ ಪರಮ್ಜೀತ್ ಕುಮಾರ್ 7ನೇ ಸ್ಥಾನ ಪಡೆದರು. ಮಹಿಳೆಯರ ವಿಭಾಗದಲ್ಲಿ ಜಸ್ಪ್ರೀತ್ ಕೌರ್ 6ನೇ ಸ್ಥಾನ, ಸುಮನ್ ದೇವಿ 7ನೇ ಸ್ಥಾನವನ್ನು ಪಡೆದರು. ಕಸ್ತೂರಿ ರಾಜಮಣಿ ಹೆವಿ ವೈಟ್ ಫೈನಲ್ನಲ್ಲಿ ನಿರಾಸೆ ಕಂಡರು. ಜಂಡು ಕುಮಾರ್ ಅವರ ಕಂಚಿನ ಪದಕ ಒಂದು ದೊಡ್ಡ ಸಾಧನೆಯಾಗಿದೆ. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಪೋಲಿಯೋವನ್ನು ಜಯಿಸಿದರು ಮತ್ತು ತಮ್ಮ ಕುಟುಂಬಕ್ಕೆ ಸಹಾಯ ಮಾಡುವಾಗ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿದರು. ಶಕ್ತಿ, ತರಬೇತಿ ಮತ್ತು ಪ್ಯಾರಾ ಪವರ್ ಲಿಫ್ಟಿಂಗ್ಗೆ ಅವರ ಸಮರ್ಪಣೆಯು ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಲು ಸಹಾಯ ಮಾಡಿದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂದು ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 4:30 ಆರಂಭವಾಗಲಿದೆ. ಗುರುವಾರ ನಡೆದ ಆರಂಭಿಕ ಪಂದ್ಯದಲ್ಲಿ 7 ವಿಕೆಟ್ಗಳ ಪ್ರಬಲ ಗೆಲುವಿನ ನಂತರ ಪ್ರವಾಸಿ ತಂಡವು ಸರಣಿಯಲ್ಲಿ 1-0 ಮುನ್ನಡೆ ದಾಖಲಿಸಿದ್ದಾರೆ. 126 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಭಾರತ ಯುವ ಆರಂಭಿಕ ಬ್ಯಾಟರ್ ವೈಭವ್ ಸೂರ್ಯವಂಶಿ ಅವರ 19 ಎಸೆತಗಳಲ್ಲಿ ಸ್ಫೋಟಕ 50 ರನ್ ನೆರವಿನಿಂದ ಕೇವಲ 13.2 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. 15 ವರ್ಷದ ವೈಭವ್ ಪುರುಷರ ಟಿ20 ಮಾದರಿಯಲ್ಲಿ ಅರ್ಧ ಶತಕ ಗಳಿಸಿ ನೂತನ ದಾಖಲೆಯನ್ನು ಸೃಷ್ಟಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಜಂಡು ಕುಮಾರ್ಗೆ ಕಂಚು. ಹರಾರಿಯಲ್ಲಿಂದು 2ನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಈಗ ರಾಗರಂಜನಿ ಕನ್ನಡ ಚಿತ್ರಗೀತೆಗಳು. ಅವಲಕ್ಕಿ ಪವಲಕ್ಕಿ ಚಿತ್ರಕ್ಕಾಗಿ ರಘು ದೀಕ್ಷಿತ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ, ಸಂದೀಪ್ ಎಸ್ ಅಯ್ಯರ್ ಅವರ ರಚನೆ ಇದು.

ಚಿತ್ರ ನಾಗಕನ್ಯೆ, ಗೀತೆಯನ್ನು ಹಾಡಿರುವ ಗಾಯಕ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ, ಜಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಸತ್ಯಂ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
2: ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಇದೀಗ ಜೋಗಯ್ಯ ಚಿತ್ರದ ಗೀತೆ, ಹಾಡಿರುವ ಗಾಯಕ ಜೋಡಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಪ್ರೇಮ್ ಅವರ ರಚನೆ ಇದು. ಸಂಗೀತ ವಿ ಹರಿಕೃಷ್ಣ.

ಚಿತ್ರ ಜಾನಿ ಮೇರಾನಾಮ್ ಪ್ರೀತಿ ಮೇರಕಾಮ್. ಗೀತೆಯನ್ನು ಹಾಡಿದ್ದಾರೆ ಕೈಲಾಶ್ ಖೇರ್ ಮತ್ತು ಪ್ರಿಯದರ್ಶಿನಿ. ಗೀತೆ ರಚನೆ ಕವಿರಾಜ್, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಇದೀಗ ನಿನ್ನಿಂದಲೇ ಚಿತ್ರದ ಗೀತೆ ಹಾಡಿರುವ ಗಾಯಕ ಜೋಡಿ ಕಾರ್ತಿಕ್ ಮತ್ತು ಅನುರಾಧ ಭಟ್, ಕೆ ಕಲ್ಯಾಣವರ ಸಾಹಿತ್ಯ, ಸಂಗೀತ ಮಣಿ ಶರ್ಮಾ.

ಕಂಠೀರವ ಚಿತ್ರಕ್ಕಾಗಿ ಕಾರ್ತಿಕ್ ಹಾಡಿರುವ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಸಂಗೀತ ಚಕ್ರಿ.

ಇದೀಗ ಕಳ್ಳ ಮಳ್ಳ ಸುಳ್ಳ ಚಿತ್ರಕ್ಕಾಗಿ ಜೆಸ್ಸಿ ಗಿಫ್ಟ್ ಮತ್ತು ಸುನೀತಾ ಹಾಡಿರುವ ಗೀತೆ. ಈ ಗೀತೆಯ ರಚನೆ ಕವಿರಾಜ್, ಸಂಗೀತ ನೀಡಿದ್ದಾರೆ ಅಲೆಕ್ಸ್ ಪೌಲ್.

0: ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಗಡಿಯ ಕಾವಲಿಗೆ ಬದುಕನ್ನೇ ಮುಡಿಪಾಗಿಟ್ಟು ಹೆತ್ತ ತಾಯಿಗಿಂತ ಭಾರತ ಮಾತೆಯನ್ನೇ ಹೆಚ್ಚಾಗಿ ಪ್ರೀತಿಸಿದ ಧನ್ಯ ಜೀವ, ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರಾದ ಲೆಫ್ಟಿನೆಂಟ್ ಕರ್ನಲ್ ಅಶೋಕ ಕಿಣಿ.
2: ದೇಶ ಸೇವೆ ಮಾಡಬೇಕೆಂಬ ಒಂದು ತುಂಬ ಇಚ್ಛೆ ಮನಸ್ಸಲ್ಲಿದ್ದ ಕಾರಣ ಫೈನಲ್ ಆರ್ಮಿ ಆಫೀಸರ್ ಆಗಿ ದೇಶಕ್ಕೆ ಸೇವೆ ಮಾಡುವಂಥ ಒಂದು ಆಪರ್ಚುನಿಟಿ ಸಿಗ್ತದೆ. ಅದು ಏನೋ ಶೋಲ್ಡರ್ನಲ್ಲಿ ಒಂದು ಸ್ಟಾರ್ ಸಿಗುವುದಂದ್ರೆ ತುಂಬ ಒಂದು ಆಪರ್ಚುನಿಟಿ, ಲಕ್. ಅದ ನಂತರ ದೇಶ ಸೇವೆ ಆರ್ಮಿ ಆಫೀಸರ್ ಆಗಿ ಮಾಡುವುದಂದ್ರೆ ತುಂಬ ಒಂದು ಖುಷಿ ವಿಷಯ.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ದೇಶ ಪ್ರೇಮದ ಅಮರ ಕಥನ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
0: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮಥಿಸಿ ತಂದ ನವನೀತ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಶ್ರೀಮದ್ ಭಾಗವತದ ಪಂಚಮಸ್ಕಂಧದ 4ನೇ ಅಧ್ಯಾಯದಲ್ಲಿ ಬರುವ ವೃಷಭದೇವರ ಚರಿತ್ರೆ. ಅಗ್ನಿಧ್ರರಾಜನ ಪುತ್ರನಾದ ನಾಭಿ ಮಹಾರಾಜನಿಗೆ ಮೇರುವಿನ ಪುತ್ರಿ ಮೇರುದೇವಿಯೊಡನೆ ವಿವಾಹವಾಯಿತು. ಕೆಲ ಕಾಲ ಕಳೆದರೂ ಸಂತಾನವಾಗಲಿಲ್ಲ. ಅದರಿಂದ ಆತನು ಪತ್ನಿಯೊಡನೆ ಪುತ್ರಕಾಮನೆಯಿಂದ ಏಕಾಗ್ರಚಿತ್ತದಿಂದ ಭಗವಂತನಾದ ಯಜ್ಞ ಪುರುಷನನ್ನು ಆರಾಧಿಸಿದ. ಯಜ್ಞದಲ್ಲಿ ಪ್ರವರ್ಗ ಎಂಬ ಕರ್ಮವು ನಡೆಯುತ್ತಿದ್ದಾಗ ಭಗವಂತನು ಆವಿರ್ಭವಿಸಿದ. ಆಗ ಅವನನ್ನು ಋತ್ವಿಜರು ಸ್ತುತಿಸಿ, ಓ ದೇವದೇವನೇ, ನಾಭಿರಾಜನಿಗೆ ನಿನ್ನಂತಹ ಪುತ್ರನನ್ನು ಅನುಗ್ರಹಿಸು ಎಂದು ಬೇಡಿಕೊಂಡರು. ಅದಕ್ಕೆ ಭಗವಂತನು, ನಿಮ್ಮ ಮಾತು ಸುಳ್ಳಾಗಬಾರದು, ಅದಕ್ಕಾಗಿ ನಾನೇ ನನ್ನ ಅಂಶಕಲೆಯಿಂದ ಅಗ್ನಿಧ್ರರಾಜನ ಪುತ್ರನಾಗಿ ಅವತರಿಸುತ್ತೇನೆ ಎಂದು ಅಂತರ್ಧಾನನಾದ. ಸ್ವಲ್ಪ ಕಾಲದಲ್ಲೇ ನಾಭಿರಾಜನ ಪತ್ನಿ ಮೇರುದೇವಿ ಪುತ್ರವತಿಯಾದಳು. ಆ ಪುತ್ರನು ಹುಟ್ಟಿನಿಂದಲೇ ನಾರಾಯಣನ ಚಿಹ್ನೆಗಳಾದ ಶಂಖ, ಚಕ್ರ, ವಜ್ರ, ಅಂಕುಶಗಳಿಂದ ಅಲಂಕೃತನಾಗಿದ್ದ. ಶಾಂತಿ, ವೈರಾಗ್ಯ, ಐಶ್ವರ್ಯಗಳಿಂದ ಆತ ದಿನೇ ದಿನೇ ವೃದ್ಧಿ ಹೊಂದುತ್ತಿದ್ದ. ಸುಂದರವೂ ಸುಲಕ್ಷಣವೂ ಆದ ದೇಹವನ್ನು ಹೊಂದಿ ತೇಜಸ್ಸು, ಬಲ, ಪರಾಕ್ರಮ, ಶೌರ್ಯ ಮುಂತಾದ ಗುಣಸತ್ವಗಳನ್ನು ಹೊಂದಿದ ಆತನಿಗೆ ಶ್ರೇಷ್ಠ ಎಂದರ್ಥ ಬರುವ ವೃಷಭ ಎಂದು ಹೆಸರಿಡಲಾಯಿತು. ಆತನ ಗುಣಸಂಪತ್ತುಗಳನ್ನು ಕಂಡು ಅಸೂಯೆಗೊಂಡ ಇಂದ್ರನು ಆತನ ರಾಜ್ಯದಲ್ಲಿ ಮಳೆ ಸುರಿಸಲಿಲ್ಲ. ಆಗ ವೃಷಭದೇವನು ಆತನ ಯೋಗಮಾಯೆಯಿಂದ ಅಜನಾಭ ವರ್ಷದಲ್ಲಿಡೀ ಮಳೆ ಸುರಿಯುವಂತೆ ಮಾಡಿದ. ನಾಭಿರಾಜನಿಗೆ

0: ಇದರಿಂದ ಪರಮಾನಂದವಾಯಿತು. ನಂತರ ನಾಭಿರಾಜನು ವೃಷಭದೇವನಿಗೆ ರಾಜ್ಯಾಭಿಷೇಕ ಮಾಡಿ ತನ್ನ ಪತ್ನಿ ಮೇರುದೇವಿಯೊಡನೆ ಬದರಿಕಾಶ್ರಮಕ್ಕೆ ಹೋಗಿ ತಪಸ್ಸನ್ನಾಚರಿಸತೊಡಗಿದ. ಕೆಲ ಕಾಲದಲ್ಲೇ ಭಗವಂತನ ಪರಮ ಸಾಮ್ಯ ರೂಪವಾದ ಮುಕ್ತಿಯನ್ನು ಪಡೆದ. ವೃಷಭದೇವನು ಗೃಹಸ್ಥಾಶ್ರಮವನ್ನು ಪಡೆಯಲು ಗುರುಗಳ ಅನುಮತಿ ಪಡೆದ. ದೇವರಾಜ ಇಂದ್ರನ ಮಗಳಾದ ಜಯಂತಿಯನ್ನು ವಿವಾಹ ಮಾಡಿಕೊಂಡು ಶ್ರೌತ ಸ್ಮಾರ್ತ ಕರ್ಮಗಳನ್ನು ಆಚರಿಸುತ್ತಿದ್ದ. ಕಾಲ ಕಳೆಯುತ್ತಿದ್ದಂತೆ ಆತನಿಗೆ 100 ಮಂದಿ ಪುತ್ರರು ಹುಟ್ಟಿದರು. ಅವರಲ್ಲಿ ಭರತನು ಹಿರಿಯನೂ ಶ್ರೇಷ್ಠತಮನೂ ಆಗಿದ್ದ. ಆತನಿಂದಲೇ ಅಜನಾಭಖಂಡಕ್ಕೆ ಭರತ ವರ್ಷ ಎಂದು ಹೆಸರಾಯಿತು. ಪೂಜ್ಯ ವೃಷಭದೇವನು ದೇಶದಲ್ಲಿಡೀ ಸಂಚರಿಸುತ್ತಿದ್ದ. ನಂತರ ಪುತ್ರನಾದ ಭರತನಿಗೆ ರಾಜ್ಯಾಭಿಷೇಕ ಮಾಡಿ ವಿರಕ್ತನಾಗಿ ಎಲ್ಲವನ್ನೂ ಬಿಟ್ಟು ಹೊರಟ. ಉಡುಗಿಯನ್ನೂ ತೆಗೆದುಹಾಕಿ ದಿಗಂಬರನಾಗಿ ಮೌನವ್ರತಧಾರಿಯಾಗಿ ಹುಚ್ಚನಂತೆ ಕಾಣುತ್ತಾ ಅವಧೂತನಾಗಿ ಇಷ್ಟ ಬಂದಲ್ಲಿ ಸುತ್ತಾಡತೊಡಗಿದ. ಮೂರ್ಖರು ಪುಂಡರು ಆತನಿಗೆ ಕಿರುಕುಳ ಕೊಡುತ್ತಿದ್ದರು. ಅದ್ಯಾವುದನ್ನು ಲಕ್ಷ್ಯ ಮಾಡದೆ ಉದಾಸೀನನಾಗಿದ್ದ. ಸಕಲ ಸಿದ್ಧಿಗಳು ಅವನಲ್ಲಿದ್ದರೂ ಅವುಗಳನ್ನು ಆತ ಆಧರಿಸಲಿಲ್ಲ. ಕೊನೆಗೆ ತನ್ನ ದೇಹ ತ್ಯಾಗ ಮಾಡಬಯಸಿ ದಕ್ಷಿಣ ದೇಶಗಳಿಗೆ ಹೋಗಿ ಕುಟಕಗಿರಿಯ ಉಪವನದಲ್ಲಿ ತಿರುಗಾಡುತ್ತಿದ್ದಾಗ ಕಾಡ್ಗಿಚ್ಚು ಭುಗಿಲೆದ್ದು ಇಡೀ ಅರಣ್ಯದೊಡನೆ ವೃಷಭದೇವನ ದೇಹವನ್ನು ಕೂಡ ಅದು ಕಬಳಿಸಿಬಿಟ್ಟಿತು. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
1: ಸುಖ ಜೀವನದ ಆಸರೆಯು ನಲ್ಮೆಯ ಬಾಳಿಗೆ ಸಂಗಾತಿಯು.
2: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
1: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
2: ತಯಾರಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
3: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳಿ.
5: ಆಕಾಶವಾಣಿ ಝೇಂಕಾರ ಮಕ್ಕಳ ಗೀತ ಗಾಯನ ಕಲಿಕಾ ಕಾರ್ಯಕ್ರಮ. ಈ ತಿಂಗಳ ಗೀತೆಯನ್ನು ಬರೆದವರು ಪ್ರಭಾವತಿ ಕೆದಿಲಾಯ ಪುಂಡೂರು. ಈ ಗೀತೆಗೆ ಸಂಗೀತ ಸಂಯೋಜಿಸಿ ಹೇಳಿಕೊಡುವವರು ಆಕಾಶವಾಣಿ ಮಂಗಳೂರು ಕೇಂದ್ರದ ನಿಲಯದ ಕಲಾವಿದರಾಗಿರುವ ಶ್ರೀ ಮೌನೇಶ್ ಕುಮಾರ್ ಛಾವಣಿ. ಈ ಹಾಡನ್ನು ಕಲಿಯಲು ಬಂದಿದ್ದಾರೆ ಮಂಗಳೂರಿನ ಚಿನ್ಮಯ ಸ್ಕೂಲ್ನ ಮಕ್ಕಳು. ಮಕ್ಕಳೇ, ಈ ಪದ್ಯ ಬರ್ಕೊಳ್ಳೋಕೆ ತಯಾರಾಗಿದ್ದೀರಲ್ವಾ? ಈ ಪದ್ಯವನ್ನು ಹೇಳ್ತಾರೆ ಅಕ್ಕ ವಿದ್ಯಾ ಮಹೇಶ್. ಮಕ್ಕಳೇ, ಕವನದ ಶೀರ್ಷಿಕೆ ದುಡಿಮೆಯ ಮಹಿಮೆ. ಏನ್ ಹೇಳಿ? ದುಡಿಮೆಯ ಮಹಿಮೆ. ಈ ಕವನದ ರಚನೆ ಯಾರ್ ಮಾಡಿದ್ದಾರೆ ಗೊತ್ತಾ? ಪ್ರಭಾವತಿ ಕೆದಿಲಾಯ ಪುಂಡೂರು ಅವರು. ಇನ್ನು ಕವನನ ಬರ್ಕೋತೀರಲ್ವಾ? ಸರಿ, ಪೇಪರ್ ಪೆನ್ ಎಲ್ಲ ಇದೆ ಅಲ್ವಾ? ಬರ್ಕೊಳ್ಳಿ. ದುಡಿಮೆಯ ಮಹಿಮೆ. ದುಡಿಯೋಣ ನಾವು ದುಡಿಯೋಣ, ಹೊಲದಲ್ಲಿ ಧಾನ್ಯವ ಬೆಳೆಯೋಣ. ದುಡಿಯೋಣ ನಾವು ದುಡಿಯೋಣ, ಹೊಲದಲ್ಲಿ ಧಾನ್ಯವ ಬೆಳೆಯೋಣ. ಹಸುರಿನ ಗಿಡಗಳ ಬೆಳೆಸೋಣ, ಉದರವ ತುಂಬಿಸಿ ನಲಿಯೋಣ. ಹಸುರಿನ ಗಿಡಗಳ ಬೆಳೆಸೋಣ, ಉದರವ ತುಂಬಿಸಿ ನಲಿಯೋಣ. ಬರ್ಕೊಂಡ್ರ? ವಿಧ ವಿಧ ಕೃಷಿಗಳ ಮಾಡೋಣ, ಮನದಲ್ಲಿ ಸಂತಸ ಪಡೆಯೋಣ. ವಿಧ ವಿಧ ಕೃಷಿಗಳ ಮಾಡೋಣ, ಮನದಲ್ಲಿ ಸಂತಸ ಪಡೆಯೋಣ. ನಮ್ಮದೇ ವಸ್ತುವ ಬಳಸೋಣ, ರೋಗದಿ ಮುಕ್ತಿಯ ಹೊಂದೋಣ. ನಮ್ಮದೇ ವಸ್ತುವ ಬಳಸೋಣ, ರೋಗದಿ ಮುಕ್ತಿಯ ಹೊಂದೋಣ. ಬರ್ಕೊಂಡ್ರ? ಮುಂದಿನ ಚರಣ, ಗ್ರಾಮದ ಪ್ರಗತಿಗೆ ತೊಡಗೋಣ, ಆಮದು ಕಡಿಮೆಗೆ ಶ್ರಮಿಸೋಣ. ಗ್ರಾಮದ ಪ್ರಗತಿಗೆ ತೊಡಗೋಣ, ಆಮದು ಕಡಿಮೆಗೆ ಶ್ರಮಿಸೋಣ. ದುಡಿತದ ಹಣವನ್ನು ಉಳಿಸೋಣ, ಬಡವಗೆ ದಾನವ ನೀಡೋಣ. ದುಡಿತದ ಹಣವನ್ನು ಉಳಿಸೋಣ, ಬಡವಗೆ ದಾನವ ನೀಡೋಣ. ಬರ್ಕೊಂಡ್ರಲ್ವಾ? ಕೊನೆಯ ಚರಣ, ಸಂತಸ ದುಡ್ಡು

0: ದುಡಿಮೆಯ ಗೈಯೋಣ, ರೋಗವ ದೂರಕ್ಕೆ ದೂಡೋಣ. ಸಂತಸ ದುಡಿಮೆಯ ಗೈಯೋಣ, ರೋಗವ ದೂರಕ್ಕೆ ದೂಡೋಣ. ನೆಮ್ಮದಿ ಜೀವನ ನಡೆಸೋಣ, ಕಾಯಕ ಮಹಿಮೆಯ ತಿಳಿಯೋಣ. ನೆಮ್ಮದಿ ಜೀವನ ನಡೆಸೋಣ, ಕಾಯಕ ಮಹಿಮೆಯ ತಿಳಿಯೋಣ. ಬರ್ಕೊಂಡ್ರಲ್ವಾ ಮಕ್ಕಳೇ? ಇದು ಪ್ರಭಾವತಿ ಕೆದಿಲಾಯ ಪುಂಡೂರು ಅವರು ಬರೆದಿರೋ ಕವನ. ಅಣ್ಣ ಮೌನೇಶ್ ಕುಮಾರ್ ಚಾವಣಿಯವರು ಈಗ ಹಾಡನ್ನು ಹೇಳ್ಕೊಡ್ತಾರೆ. ಅವರ ಜೊತೆ ಹಾಡಿ ಈ ಹಾಡನ್ನು ಕಲ್ತ್ಕೊಳ್ಳಿ.
1: ಮಕ್ಕಳೇ, ಹಾಡನ್ನು ಬರ್ಕೊಂಡಿದ್ದೀರಾ?
2: ಹೌದು ಸರ್.
1: ಇದು ಯಾರ ರಚನೆ?
2: ಪ್ರಭಾವತಿ ಕೆದಲಾಯ ಪುಂಡೂರು.
1: ಪ್ರಭಾವತಿ ಕೆದಲಾಯ ಪುಂಡೂರು ಇವರ ರಚನೆ. ಮೊದಲು ನಿಮಗೆ ಪಲ್ಲವಿಯನ್ನು ಹೇಳಿಕೊಡ್ತೀನಿ.

ಈಗ ಈ ಹಾಡನ್ನು ವಾದ್ಯಗಳ ಜೊತೆ ಹಾಡ್ತೀರಲ್ಲ ಮಕ್ಕಳೇ? ನಿಮ್ಮ ಜೊತೆ ವಾದ್ಯ ನುಡಿಸ್ಲಿಕ್ಕೆ ಬಂದಿದ್ದಾರೆ ತಬಲಾದಲ್ಲಿ ಶ್ರೀಲತಾ ಪ್ರಭು ಅವರು, ಕೀಬೋರ್ಡ್ ನುಡಿಸ್ಲಿಕ್ಕೆ ಬಂದಿದ್ದಾರೆ ಪ್ರವೀಣ್ ಪ್ರಭು ಅವರು.

0: ಇದುವರೆಗೆ ಈ ತಿಂಗಳ ಝೇಂಕಾರ ಮಕ್ಕಳ ಗೀತಗಾಯನ ಕಾರ್ಯಕ್ರಮ ಕೇಳಿದಿರಿ. ಪ್ರಭಾವತಿ ಕೆದಿಲಾಯ ಪುಂಡೂರು ಅವರ ರಚನೆಗೆ ಶ್ರೀ ಮೌನೇಶ್ ಕುಮಾರ್ ಛಾವಣಿ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಮಂಗಳೂರಿನ ಚಿನ್ಮಯ ಸ್ಕೂಲ್ನ ಮಕ್ಕಳಾದ ಮೌಷ್ಮಿ, ವಸುಂಧರಾ, ಪೂರ್ವಿ ಭಟ್, ಸುಷ್ಮಿತಾ, ಸುರಭಿ, ಅನರ್ಘ್ಯ, ಅನುಸೂಯ, ಪ್ರಥಮ್, ಚಿರಾಗ್, ಆಯನ್ ಮತ್ತು ಕೀರ್ತನ. ಈ ಕಾರ್ಯಕ್ರಮದ ಧ್ವನಿ ಮುದ್ರಣದಲ್ಲಿ ನೆರವಾದವರು ನಿಲಯದ ಕಲಾವಿದರಾದ ರಫೀಕ್ ಖಾನ್. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಂಗಳೂರು ಇದೀಗ ಹಿಂದಿ ಚಿತ್ರಗೀತೆಗಳು. ಸಿಂಘಂ ರಿಟರ್ನ್ಸ್ ಚಿತ್ರಕ್ಕಾಗಿ ಅಂಕಿತ್ ತಿವಾರಿ ಮತ್ತು ತುಳಸಿ ಕುಮಾರ್ ಹಾಡಿರುವ ಗೀತೆ, ಸಂಗೀತ ಅಂಕಿತ್ ತಿವಾರಿ.

ಹೇಟ್ ಸ್ಟೋರಿ ಟು ಚಿತ್ರಕ್ಕಾಗಿ ಮೀಟ್ ಬ್ರದರ್ ಸಂಜಾನ್ ಸಂಗೀತ ನೀಡಿ ಹಾಡಿರುವ ಗೀತೆ. ಇವರೊಂದಿಗೆ ಧ್ವನಿಯಾಗಿದ್ದಾರೆ ಖುಷ್ಬು ಗ್ರೇವಲ್, ರಚನೆ ಕುಮಾರ್.

ಇದೀಗ ಮೇ ತೇರಾ ಹೇರೋ ಚಿತ್ರಕ್ಕಾಗಿ ಜಾವೇದ್ ಅಲಿ ಮತ್ತು ನೀತಿ ಮೋಹನ್ ಹಾಡಿರುವ ಗೀತೆ, ರಚನೆ ಕೌಸರ್ ಮುನೀರ್, ಸಂಗೀತ ಸಾಜಿದ್ ವಾಜೀದ್.

ಇದೀಗ ಟೂ ಸ್ಟೇಟ್ಸ್ ಚಿತ್ರದ ಗೀತೆ ಹಾಡಿದ್ದಾರೆ ಶಾಹಿದ್ ಮಲ್ಯ ಮತ್ತು ಆಕೃತಿ ಕಾಕರ್, ರಚನೆ ಅಮಿತಾ ಭಟ್ಟಾಚಾರ್ಯ, ಸಂಗೀತ ಶಂಕರ್ ಇಶಾನ್ ಲಾಯ್.

ಹೀರೋ ಪಂತೆ ಚಿತ್ರಕ್ಕಾಗಿ ಮೋಹಿತ್ ಚೌಹಾನ್ ಹಾಡಿರುವ ಗೀತೆ, ರಚನೆ ಕೌಸರ್ ಮುನೀರ್, ಸಂಗೀತ ಸಾಜಿತ್ ವಜೇದ್.

0: डांस नहीं करना, वो जाके अपनी भैंस चराए।
1: ಚಿತ್ರ ಹ್ಯಾಪಿ ನ್ಯೂ ಇಯರ್ ಗೀತೆಯನ್ನು ಹಾಡಿದ್ದಾರೆ ವಿಶಾಲ್ ದದ್ಲಾನಿ, ನೀತಿ ಮೋಹನ್, ಕೆಕೆ ಮತ್ತು ಶಂಕರ್ ಮಹಾದೇವನ್, ರಚನೆ ಇಶಾದ್ ಕಮೀಲ್, ಸಂಗೀತ ವಿಶಾಲ್ ಶೇಖರ್.

ಕ್ವೀನ್ ಚಿತ್ರಕ್ಕಾಗಿ ಶಿಫಾಲಿ ಅಲ್ವಾರಿಸ್ ಮತ್ತು ನಿಖಿಲ್ ಡಿಸೋಜಾ ಹಾಡಿರುವ ಗೀತೆ. ಈ ಗೀತೆಯ ರಚನೆ ಅನ್ವಿತಾ ದತ್, ಸಂಗೀತ ಅಮಿತ್ ತ್ರಿವೇದಿ.

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಇದರಲ್ಲಿ ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರ ಸಿತಾರ್ ವಾದನ ಕೇಳುವಿರಿ. ತಬ್ಲಾ ಸಾಥ್ ಸಾಮ್ತಾ ಪ್ರಸಾದ್ ಕೇಳಿ, ರಾಗ್ ದೇಶ್, ಗತ್ ವಿಲಂಬಿತ್ ಮತ್ತು ದೃತ್.

0: ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರ ಸಿತಾರ್ ವಾದನದಲ್ಲಿ ರಾಗ್ ದೇಶ್ ಪ್ರಸಾರವಾಯಿತು. ತಬ್ಲಾ ಸಾಥಿ ಪಂಡಿತ್ ಸಾಮ್ತಾ ಪ್ರಸಾದ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ತುಳು ಕಾರ್ಯಕ್ರಮ.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿ ಮಂಗಳೂರು. ಬಾನಸೊರತ ಬಂದುಲೆಗು ಸರ್ವೆರೆಗ್ಲ ಮೋಕೆದ ಸೊಲ್ಮೆಲು. ತುಳು ಕಾದಂಬರಿ ಓದುದ ಸರಣಿಡು ಇನಿಯಿತ್ತೆ ಜಾನಕಿ ಬ್ರಹ್ಮಾವರ ಮೇರು ಬರೆತಿನ ರುಕ್ಕು ಕಾದಂಬರಿದ ಓದು ಸೊರಕೊರ್ಪೆರು ಅಕ್ಷತಾರಾಜ್ ಪೆರ್ಲ.
7: ನಕ್ಸಲೈಟ್ ಕೂಟಗು ಸೇರ್ದಿನ ಮೋಹನನೊಟ್ಟುಗು ಮಧುರ ತನ್ನ ಮದ್ಮೆ ಎಂಚ ಆಂಡು ಪಂದು ರುಕ್ಕುಡ ಪನೊಂಡಲು. ಇಂಬ್ಯಾನ ನಾಡ್ದು ಕೊರ್ತೀನಿ ಎನ ಅಮ್ಮೆರ್ನ ದೋಸ್ತಿನ ಮಗೆ ಪುದರ್ ಪಣ್ಪುಜಿ. ಆರು ಎಲ್ಲೆಡ್ ದಿಂಚಲ ಎನ ಪರ್ಚಯದಾರು ಪರಯಲೆಕ್ಕನೇ ಇತ್ತಿನಾರು. ಎಂಕ್ ದೇವಿರ್ನ ದಯೆ ಖಂಡಿತ ಉಂಡು. ಡಾರ್ಜಲಿಂಗಡ್ ಎನ ಅಂಕಲ್ ಸಾಯಮಲ್ತಿನೇನು ಪಂಟೆ ಆತ ಅಂಚನೆ ಮುಲ್ಪ ಈ ಅಣ್ಣೆನೇ ಎನ್ನ ಸಾಯೋಗು ಬತ್ತಿರು. ಆರೋಗ್ಯ ಇಲಾಖೆದ ಉಚಿತ ಆರೋಗ್ಯ ತಪಾಸಣೆದ ಶಿಬಿರಗು ಪೋತಿನ ಪಗ ಆರು ಆಕಸ್ಮಿಕೊಡು ತಿಕ್ಕಿಯರು ತನ ಇಲ್ಲಗ ಲೆತಂದು ಪೋಯರು.

ಉಳು ಈ ಮರ್ಗಿಲಿಡೇ ಉಲ್ಲ. ಕಾಡದ ಉರುಳೆಡು ಇಂಚಿಪ ಎಂಕುಲು ಒಂತೆ ಸಲೀಸಿಡು ತಿರ್ಗೊಂದುಲ್ಲ. ನಿಗ್ರಹದಳತ ಕಮಾಂಡೆಂಟ್ DIGP ಬೇತೆ ಕೋಡಿಗ ವರ್ಗ ಆತಂಡಿಗೆ, ASP ನಿಗ್ರಹದ ಅಧಿಕಾರ ಕೊರ್ತೆರಿಗೆ. ಅರೆಗು ಉಂದು ತುಂಬೆರಾವಂದಿನ ಪುದೆ. ಎಂಕ್ಲೆಗೊಂತೆ ಸುಖ ಆಂಡ್ ಇತ್ತೆ ದೆಂಗುನ ಮದೆ ಬುಡ್ದು ಹಳ್ಳಿಲೆಡು ಜನಕ್ಲನ ನಡುಟೇ ಉಪ್ಪುವ. ಅಕುಲು ಕೊರಿನೈನು ತಿನ್ನೊಂಬ. ಅಕ್ಲಿಗ ಬೇಲೆಡು ಸಾಯ ಮಲ್ಪುವ. ಆಂಡ ಅಕ್ಕಲ್ನ ಸ್ಥಿತಿಗತಿಲ ಬಜಿ ಬಂಗದವು. ಸುರೂಟೆ ಬಂಜಿಗ ಅರ ಅರ. ಎಂಕ್ಲೆಡಾದ ನನ ಆತ ಬಂಗ. ಅರೆಪತ್ತೆಡು ಬಂಜಿ ಬೆರಿಕ ಪತ್ಪೋತಿನ ಬರವು ಸರೌದಾಂತಿನ ಜೋಕ್ಲೆನು ತೂನಗನೆ ಮನಸ್ಸಿಡು ಕೊದಿಲಕ್ಕುಂಡು. ಎಂಕ್ಲೆನ ಕೂಟದಕ್ಕಲು ಕ್ರೂರಿಲಾಪಿನಿ ಉಂದೆ ಕಾದುಲ. ಉಣ್ಪು ಪುದೇಪು ಇಲ್ಲ ಇಜ್ಜಂದೆ ಬದುಕುನಕಲುಪ್ಪುನ ದೇಸ ಸ್ವತಂತ್ರ ದೇಸನ. ಇಂಚ ಪಣೊಂದು ಮೋಹನೆ ರಡ್ಡು ಕೈಟ್ಲ ತರೆ ಕೂಜಲು ಪಿರ ಪೂಜಿಯೇ. ಅಪಗನೆ ರುಕ್ಕುಗು ಆಯನ ದತ್ತ ಮರ್ಗೆಲ್ದ ನಿಸಲ್ದ ಕಲೆ ತೋಜಿನಿ. ಅವೊಂಜಿ ಮಲ್ಲಗಾಯದ ಕಲೆ. ಅವೇನೇ ತುವೊಂದು ಪುನಗ ಮೋಹನೆ ಐತಕತೆನೇ ಪಣೆರೆ ಸುರುಮಲ್ತೆ. ಈ ಕಲೆಲ ಎಂಕ್ಲಿನ ಶೋಷಣದ ಒಂಜಿ ಬಾಗೊನೆ. ಎನ ಊರುಡು ಮಾರಿದೇರುನ ಪರ್ಪ ನಡಪುಂಡು. ಐಟು ದೋಲುಗುದ್ದುನವು ಎಂಕ್ಲೆನ ಅಜಲು. ದೈವದ ಪಾತ್ರಿ ವಸಯುಡು ರಕ್ತಾಹಾರದ ಗಡುತಂಚಿ ಪಾರೊಂದು ಪೋನಗ ಎಂಕ್ಲು ದೋಲು ಬೊಟ್ಟೊಂದು ಪಾಡಿಗುಡ್ಡೆಡ್ಲಾ ಪಾರೋಡು. ಈ ಅಜಲ್ದ ಬಂಗ ಎಂಕ್ಲೆಗೆ ಗೊತ್ತು. ಆಂಡ ತೀರುಜಿಂದ ಅಜಲ್ಗ ತಪ್ಪಾವುಲೆಕಲ ಇಜ್ಜಿ. ತತ್ತುಂಡ ಕೈಕಾರು ಕಣ್ಣಗ ಕೇಡಿಗೆ. ಆಟಿದ ಮನದಾನಿ ಎನ ಹಿರಿಯರು ಅಜಲ್ಗ ಪಿದಡ್ನಗ ತಾಲ ಬೊಟ್ಟೆರೆಗಂದ ಎಲ್ಲಿ ಆಣ ಎನನ್ಲ ಜಬರ್ದಸ್ತುಡು ಲೆತೊಂಪೋಯರು. ಕಣ್ಣು ಕೂರುಂಡು ಯಾನು ಬರ್ಪುಜಿಂದಿನೈಕ್ ಮಾಮು ಎನ ಕೆಬಿಲಾ ಪಿಂಟಾದಿರು. ಕತ್ತಲೆಡು ಜೀಟಿಗೆದ ಬೊಳ್ಪುಡು ಪಾಡಿದ ಸಾದಿಡು ಪಾರೊಂದು ಪೋನಗ ಯಾನು ಪುದೆಲ್ದ ಗುತ್ತಿದಂಟದು ಬೂರಿಯೆ. ಗುತ್ತಿ ಕಂತದು ನೆತ್ತರರಿಂಡು. ಆಂಡ ಪಾತ್ರಿ ಪಾರ್ನಗ ಪಾರೊಡೆ ಆಂಡು. ಅಜಲು ಮುಗಿತದು ಇಲ್ಲಗ ಪಿರಬನ್ನಗ ಇಂಕ್ ದಾಲ ತೀರಂದೆ ಯಾನು ಸಾದಿಡೆ ತರೆ ತಿರುಗದು ಬೂರಿಯಗೆ. ಎನನು ಮಾಮು ನಕಲು ತುಂಬೊಂದೇ ಬತ್ತೆರಿಗೆ. ಅಜ್ಜರು ಅರೆತು ಪಾಡ್ದಿನ ತಪ್ಪುದರ ಸೋಟೆ ನಿಧಾನಡು ಗಾಯ ಪುಡಿ ಬತ್ತಂಡು. ಆಂಡ ಕಲೆ ಮಾಜಿದಿಜಿ ಇತ್ತೆ ಈ ಕಲೆನೆ ಎನ ಗುರ್ತಪತ್ತೆರೆ ಪೊಲೀಸರಿಗೆ ಸಾಯ ಮಲ್ಪುಂಡು. ಎಲ್ಲೆಡ್ದಿಂಚಲ ಎಂಕ ಎನ ಹಿರಿಯರ್ನ ನಡಕ್ಕೆ ಒಗ್ಗೊಂದಿತ್ತಿಜಿ. ಯಾನ ಹಠಕಟ್ಟದು ಬರವು ಕಲ್ತಿನೆತ್ತ ಒಂಜಿ ಕಾರಣ ಪಂಡ ಎಂಕ್ಲೆನ ಅಜಲ್ದ ಕಾಟದಂತೆ ದೂರ ಪೋದು ಎಡ್ಡೆ ಬೇಲೆ ಬೆಂದದ ಬದ್ಕೊಡೊನ್ಪಿನವೇ. ಎಂಕ್ ಬೇಲೆ ತಿಕ್ಕಜಿ. ಆಂಡ ಕಲ್ತಿನೆಟ್ಟಾದ ಎಂಕ್ಲೆನ ಶೋಷಣದ ಮಟ್ಟ ಎಂಚಿಂತಿನ ಒಂದು ಅರ್ಥ ಆಂಡ್. ದೀನ ಇರಸ್ತಿಗೆಡ್ದು ದೂರ ಇತ್ತದು ಇಂಚಿಪ್ಪ ಅನ್ನೇದಕ್ಲೆನ ಅಡ್ಡಪಾಡುನ ಕಜ್ಜುಗು ದುಂಬಾಪಿ ಲೆಕ್ಕ ಆಂಡ್. ಎಂಕ್ಲೆನ ಅಜಲ್ದ ಪಿರೌಡ್ಲ ಇತ್ತಿನಿ ಮಿತ್ತಂದು ಪಣೊಂಬಿನಕ್ಲೆನ ಸ್ವಾರ್ಥನೆ. ಕತ್ತಲೆಡು ಮಾರಿದೇರ್ನಗ ಸಾದಿಡು ಉಚ್ಚುಲು ಉಗ್ರಜಂತುಲು ಮಿನಿ ಬತ್ತಂಡ ದೋಲುದ ಅಬ್ಬರುಡೆ ದೂರಗಿಡಪುನ ಉದ್ದೇಶ. ಇರ್ಲುಡು ಈ ಬಂಗದ ಬೇಲೆಗ್ ಮಜೂರಿ ಇಜ್ಜಂದಿನ ಬೇಲೆಗ್ ಬೇತೇರ್ ಬರ್ಪೆರು. ಎಂಕಲು ಮಜೂರಿ ಕೇಣುಜ ಬಂಗೊನ್ಲಾ ಪಣಂಬುಜ. ದೀನೆರಾದ ದುಡ್ಪಾಯಿ ನಕ್ಲೆಗೆ ಕೈಗೂಡಿದು ದೂರಡುಂತದು ಸೊಲ್ಮೆ ಸಂದಾವ. ಒರೋರ ಎಂಕ್ಲೆಗೆ ಪಜ್ಜಿ ಚೌರಿಡು ದರ್ತನೊಡುಂಪಿನಾತು ಉರಿ ಬರ್ಪುಂಡು. ಹೀನ ದೀನೆರಾಪಿ ನೆಡ್ದು ನಾಚಿಗೆದ ಹೇಡಿತನದ ಸಂಗತಿ ಬೇತೆ ಉಂಡ. ಜಿಡೆ ಅರಪಂದಿನ ತಪ್ಪುಗು ಎಂಕ್ಲಿನ ಎಂಕ್ಲೆಯೇ ದೂರ ನೋಡು. ಇಂಚ ಪಣೊಂದು ಮೋಹನೆ ಕಂಟಿಲು ಕಟ್ಟಿಲೆಕ ದುಃಖಿಯೇ. ಆಯಗ ಸದುಪಣ್ಯರಿಗ ರುಕ್ಕುಗು ತಿರೀಜಿ. ಆಯನೆ ದುಃಖ ದಂಬಡತೊಂಡೆ. ಊರು ಬುಡ್ದು ಓಲಾಂಡಲ ದೂರ ಪೋಪಿನ ಆಸೆಡೆ ಬರವು ಕಲ್ತೊಂದು ಪುನಗ ಎನ ದೋಸ್ತಿ ಶೇಖರೇ ಒಂಜಿ ಆಸೆ ಪುಟ್ಟಾಯೇ. ನಮ್ಮ ಇರುವೆರ್ಲ ಮಿಲಿಟ್ರಿಗ ಸೇರೋಂಗ ಪಂಡಿನೈಕು ಒಪ್ಪ್ಯಂದು ಆಯನೊಟ್ಟುಡು ಯಾನ್ಲಾ ಪ್ರಯತ್ನ ಮಲ್ತೆ. ಆಂಡ ಫಿಟ್ನೆಸ್ದ ತಪಾಸಣೆಡು ಸೋತೆ. ಎನ ಕೈಕಾರು ಸಪೂರ ಬಗ್ಗೆಲು ಬೆರಿ ನಿಸಲ್ಡ್ ಗಾಯದ ಕಲೆ. ಉಂದುವೆ ಎನನು ಪಿರ ಬರ್ಪಾಂಡ್. ಆ ಸೋಲು ಎನ ಬರವು ಕಲ್ಪುನ ಚಲೋನು ಹೆಚ್ಚಿಗೆನೆ ಮಲ್ತಂಡ್. ನಿರೆಕರೆತ ದೇವಕಿ ಟೀಚರ್ ಎಡ್ಡೆ ಕಲ್ಪುಲ ಮೀಸಲಾತಿಡು ನಿಕ್ಕು ಬೇಗೋಡು ಎಡ್ಡೆ ಬೆಲೆ ತಿಕ್ಕುಂಡುಂದು ಪಂಡಿನೇನು ಕೇಂದು ಕುಸಿ ಆಂಡ್. ಅರೆನ ಪ್ರಯತ್ನೋಡೆ ಯಾನ ಕಾಲೇಜಿಗಲ ಸೇರೊಂಡಿನಿ. ಸ್ಕಾಲರ್ಶಿಪ್ದ ಬಲೋಟೆ ಎನ ಕಲ್ಪುನ ಖರ್ಚಿದ ಕಷ್ಟ ಕಮ್ಮಿ ಆಂಡ್. ಆಂಡ ಟೀಚರ್ ಪಂಡಿಲೆಕ್ಕ ಬೇಲೆ ತಿಕ್ಕಜಿ. ಪರಿಶಿಷ್ಟ ವರ್ಗೋಗು ಮೀಸಲಾತಿ ಉಂಡಂದ್. ಆಂಡ ಈ ವರ್ಗೋಡು ದಿಂಜ ಜಾತಿದ ಕುಲುಲ್ಲೆರು. ಆ ಪಟ್ಟಿಡು ಅಕೇರಿದನೆ ಎನ ಜಾತಿ. ಮೀಸಲಾತಿದ ಪ್ರಯೋಜನ ಆ ಪಟ್ಟಿಡು ಮಿತ್ತದಕ್ಲೆಗೇ ತಿಕ್ಕದು ಯಾನು ಬೇಲೆ ತಿಕ್ಕಂದೆನೆ ನಪೆಯುಲೆಕ್ಕ ಆಂಡ್. ಇಂಚಿಪ ಎಂಕ್ಲೆಗಂದೆ ಪಾಕ ಯೋಜನೆಲೆನ ಸರಕಾರ ಪಾಡೊಂದುಂಡು.
ಆಂಡವು.

0: ಜಾರಿಗೆ ಬನ್ನಗದ ಅನ್ನೆಯನು ಎಣ್ಣೊಂಡ ಯಾನೇ ಬಂಜಿಗೊಂಜಿ ಬಾಂಬು ಕಟ್ಟೊಂದು ಭ್ರಷ್ಟರೇನು ಬೊನ್ನೆ ಮಲ್ಪುಡುನ್ ಪಿನ ಛಲ ಉರ್ಕುಂಡು. ಮಾತೆರೆಗ್ಲ ಎಡ್ಡೆ ಕಾಲ ಬರ್ಪುಂಡು. ಸಮಧನಡು ಕಾಪೊಡು ರುಕ್ಕು ಪಣ್ಣಗಲ ಮೋಹನನ ಮನಸ್ಸಡು ಉಂಡಾತಿನ ಉರಿ ತೆಕ್ಕದಿಜ್ಜಿ ಆಯೆ ಪಣೊಂದೇ ಪೋಯರೆ ಸುರು ಮಲ್ತೆ. ಮೋಹನನ ದುಃಖದ ಕತೆನು ನನತ್ತೆ ಗೆಡಿಕೇನುಗ.
1: ಈತೆ ನಾಟ ತುಳು ಕಾದಂಬರಿ ಓದುದ ಸರಣಿ ಮೂಡ್ದು ಬತ್ತಂಡು. ಕಾದಂಬರಿದ ಬರವು ಜಾನಕಿ ಬ್ರಹ್ಮಾವರ, ಬರವುಗು ಸ್ವರ ಅಕ್ಷತಾರಾಜ್ ಪೆರ್ಲ. ಈ ಯಜ್ಞೆ ಇಡೆಗು ಮುಗಿಂಡು.
0: ಶ್ರೋತೃಲೆ ಗಾದೆಲು ಒವ್ವೇ ಬಾಸಡಿ ಇಪ್ಪಡು, ಗಾದೆಲೆಡು ಒಂಜಿ ತಿರ್ಲಿಪ್ಪುಂಡು, ಬದುಕದ ಅನುಭವದ ಸಾರ ಇಪ್ಪುಂಡು. ಗಾದೆಲು ಒವ್ವೇ ಬಾಸಡಿ ಇಪ್ಪಡು, ಆಯಾ ಪ್ರದೇಶಲಿದ ಕಾಲ ಕಸುಬು ಬೊಕ್ಕ ದಿನನಿತ್ಯದ ಬದುಕದ ಮಿತ್ತು ಅವು ಹೊಂದೊಂದು ಪೋಪುಂಡು. ಇಂಚಿನ ಮಸ್ತ್ ಗಾದೆಲು ತುಳುಟ್ಟುಲ ಉಲ್ಲ.

ಇತ್ತೆ ಆಟಿದ ತಿಂಗೊಲು. ಆಟಿ ತಿಂಗೊಲ್ದ ಬಗೆಟ್ಲ ಮಸ್ತ್ ಗಾದೆಲು ತುಳುವೇರು ಕಟ್ಟದೇರು. ಬಂಗದ ತಿಂಗೊಲುಡು ದಿನಕರಿಪುನೆ ಪಂಡ ಅವು ಭಾರೀ ಕಷ್ಟದ ಕೆಲಸ. ಐಕಾದೆ ನಮ್ಮ ತುಳುವೇರು ಆಟಿ ಕಳೆತಿನಡೆ ಕಾಟಿ ಕಳೆತಿನಡೆಗು ಸಮಪಂದ್ ಗಾದೆ ಮಲ್ತೇರು. ಸಾದಿ ತತದ ಪೋಯಿನ ಕಾಟಿದ ಎದುರು ತಿಕ್ಕಂಡ ಐಡ್ದು ತಪ್ಪಾಯರೆ ಭಾರೀ ಕಷ್ಟ. ಆಟಿ ತಿಂಗೊಲ್ದ ಬಡಪತ್ತದ ನಡುಟ್ಟು ಬದುಕುನೆ ಪಂಡ ಸಾದಿ ತತ್ತಿನ ಕಾಟಿದ ಎದುರು ತಿಕ್ಕದು ಬದುಕದು ಬತ್ತಿನಾತೆ ಕಷ್ಟ ಪನ್ಪೆರು ತುಳುವೇರು. ಮಲ್ಲ ಜೀವದ ಆ ನೆಲ ಆಟಿದ ಬರ್ಸಗು ಕರಾದು ಪೋವು. ಅಂಚಿತಿನ ಬರ್ಸ ಆಟಿದ ತಿಂಗಳಡು ಬರೊಂದಿತ್ತುಂಡು ಪನ್ಪಿನೇನು. ಇಂಚ ಒಂಜೇ ಸಾಲಡು ಆಟಿದ ಬರ್ಸ ಆನೆನು ಕೂಡ ಕೆತ್ತೂ ಪಂದು ತುಳುವೇರು ಪಂಡೆರು. ಇಂಚನೆ ಆಟಿದ ಬಗೆಟ್ಟು ಮಸ್ತ್ ಗಾದಿಲು ತುಳುವೇರು ಮಲ್ತದೇರು. ಬರ್ಸ ಇಜ್ಜಿ ಇಜ್ಜಿ ಪನೊಂದಿತ್ತಿನ ನಮಕ್ಕೆ ಇತ್ತೆ ಬರ್ಸ ಉಂಡು ಪಂದು ತೋಜಾದುಂಡು. ಅಂಡ ದಾದನೆ ಇಪ್ಪಡು ಬರ್ಸದ ಪೊರ್ತುಡು ಪಿದೈ ಪೋನಗ ಒಂತೆ ಜಾಗೃತೆ ಇಪ್ಪಡು. ನೀರು ತೂಯಿನಲ್ಪ ಪೆರ್ಚಿ ಕಟ್ಟದು ಮೋಜು ಮಸ್ತಿಡು. ನಮನು ನಮ್ಮ ಮದತನರೇ ಬಲ್ಲಿ ಪನೊಂದು ಇನಿತ್ತ ತುಳು ಕಾರ್ಯಕ್ರಮಗ ಮುಗಿತಲದ ಚಿಕ್ಕಿದೀವೊಂದುಲ್ಲ ನನತ್ತ ಹೆಗ್ಗೆಡು ಕುಡ ತಿಕ್ಕಗ ಸೊಲ್ಮೆಲು.

0: ತುಳು ಕಾರ್ಯಕ್ರಮ ಈಡಿಗ ಮುಗಿಂಡೆ. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ಅಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಹಿಂದಿ ಚಿತ್ರಗೀತೆಗಳ ಪ್ರಸಾರ. ದಿಲ್ ಬೇಚಾರ ಪ್ಯಾರ್ ಕಾ ಮಾರಾ ಈ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ರಾಜೇಶ್ವರ್ ಮಿಶ್ರಾ ಅವರ ರಚನೆ, ಸಂಗೀತ ನೀಡಿದ್ದಾರೆ ನಿಖಿಲ್ ವಿನಯ್.

ಮಲ್ಲಿಕ್ ಅವರು ಸಂಗೀತ ನೀಡಿರುವ ಟ್ಯಾಂಗೋ ಚಾರ್ಲಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್. ಸಾಹಿತ್ಯ ಜಾವೇದ್ ಅಖ್ತರ್ ಅವರದು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆನಂದ್ ಮಿಲಿನ್ ಸಂಗೀತ ನೀಡಿರುವ ವಿ ಆರ್ ಫ್ರೆಂಡ್ಸ್ ಚಿತ್ರದ ಗೀತೆ, ಹಾಡಿರುವ ಕಲಾವಿದರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್, ಸಾಹಿತ್ಯ ಝರೀಶ್ ಶೇರ್ವಾನಿಯವರದು.

ಪ್ರೀತಮ್ ಅವರ ಸಂಗೀತದಲ್ಲಿ ನೀಲೇಶ್ ಮಿಶ್ರಾ ಅವರ ಗೀತೆಯನ್ನು ಹಾಡಿದ್ದಾರೆ ಕೇಕಿ. ಚಿತ್ರ ಓ ಲಂಹೆ.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ?
2: ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
1: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
2: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
0: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಅನು ಮಲಿಕ್ ಅವರು ಸಂಗೀತ ನೀಡಿ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಜೊತೆ ಹಾಡಿರುವ ಹಮ್ ಕಿಸಿ ಸೇ ಕಮ್ ನಹಿ ಚಿತ್ರದ ಗೀತೆ, ರಚನೆ ಆನಂದ್ ಬಕ್ಷಿ ಅವರದು.

0: ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಶಾಸ್ತ್ರೀಯ ಸಂಗೀತ ಪ್ರಕಾಶ್ ದೇವಾಡಿಗ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ. ಮೊದಲಿಗೆ ಮಾನಸ ರಾಗ ಬಹುದಾರಿ ಆದಿತಾಳ.

ಪ್ರಕಾಶ್ ದೇವಾಡಿಗ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ ಪ್ರಸಾರವಾಯಿತು. ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆಯಾಗಲಿದೆ. ಪ್ರದೇಶ ಸಮಾಚಾರ ಧಾರವಾಡಕ್ಕೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ದೇವಶಯನಿ ಆಷಾಢ ಏಕಾದಶಿ. ಮಹಾರಾಷ್ಟ್ರ ಕರ್ನಾಟಕದ ಗಡಿ ಸೋಲಾಪುರ್ ಜಿಲ್ಲೆ ಪಂಢರಪುರದ ಕನ್ನಡ ರಾಜ ಶ್ರೀ ವಿಠ್ಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳು, ತುಳಸಿಕಟ್ಟೆಯನ್ನು ಹೊತ್ತ ಲಕ್ಷಾಂತರ ವಾರ್ಕರಿ ಸಂತರು ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ. ಚಂದ್ರಭಾಗಾ ನದಿಯಲ್ಲಿ ಮಿಂದು ಶ್ರೀ ಪಾಂಡುರಂಗ ರುಕ್ಮಿಣಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡದ ಜ್ಞಾನೇಶ್ವರ ನಗರದ ಶ್ರೀ ಕನ್ನಡ ವಿಠ್ಠಲ್ ರುಕ್ಮಿಣಿ ಮಂದಿರದ ಅಧ್ಯಕ್ಷ ಮಾರುತಿರಾವ್ ಭಿಸೆ ಮಂದಿರದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಶ್ರೀ ಕನ್ನಡ ವಿಠ್ಠಲ್ ರುಕ್ಮಿಣಿ ಮಂದಿರ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುತ್ತೇವೆ. ಪಾಂಡುರಂಗನ ಪವಿತ್ರ ಜ್ಯೋತಿಯನ್ನು ಬೆಳಗಿಸಿ ದತ್ತಾತ್ರೇಯ ಗುಡಿಯಿಂದ ನಮ್ಮ ದೇವಸ್ಥಾನದವರೆಗೆ 5 ಕಿಲೋಮೀಟರ್ ನಿಂದ ನಡೆದುಕೊಂಡು ಬರುತ್ತಿದ್ದೇವೆ. ಪಂಢರಪುರದಲ್ಲಿ ಇರುವ ಹಾಗೆ ಧಾರವಾಡದಲ್ಲಿಯೂ ಸಹ ಜ್ಞಾನೇಶ್ವರ ನಗರದಲ್ಲಿ ಇದೇ ಮಾದರಿಯಲ್ಲಿ ಕಟ್ಟಡ ನಿರ್ಮಾಣವಾಗುತ್ತಿದೆ. ಪಂಢರಪುರದಲ್ಲಿ ಲಕ್ಷಾಂತರ ಜನರಿಗೆ ಸೇರುತ್ತಾರೆ, ಅವರೆಲ್ಲರಿಗೂ ಇಲ್ಲಿ ಅನುಕೂಲವಾಗಬೇಕೆಂದು ನನ್ನ ಆಶಯ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಮಧ್ಯಾಹ್ನ 12:30 ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘ ನೀಡುವ 2025 ಹಾಗೂ 26ನೇ ಸಾಲಿನ ಡಾ ಅನುಪಮಾ ನಿರಂಜನ್ ಪ್ರಶಸ್ತಿಗೆ ಲೇಖಕಿಯರಾದ ಎಪಿ ಮಾಲತಿ ಹಾಗೂ ಎಂಎಸ್ ವೇದ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 10,000 ರೂಪಾಯಿ ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ ಎಂದು ಸಂಘದ ಅಧ್ಯಕ್ಷೆ ಡಾ ಆರ್ ಸುನಂದಮ್ಮ ತಿಳಿಸಿದ್ದಾರೆ. ರಾಜ್ಯ ನ್ಯಾಯಾಂಗದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಆಗಸ್ಟ್ 1 ಹೈಕೋರ್ಟ್ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳೇ ಎಲ್ಲ ಕಲಾಪಗಳನ್ನು ನಡೆಸಿಕೊಡಲಿದ್ದಾರೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳ ನೇತೃತ್ವದ ಪೀಠಗಳು ಇಡೀ ದಿನದ ಕಲಾಪ ನಡೆಸಲಿವೆ. ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಅವರ ಆದೇಶದಂತೆ ಹೈಕೋರ್ಟ್ ರಿಜಿಸ್ಟ್ರಾರ್ ವಾಸುದೇವ್ ರೋಣ್ ಅಧಿಸೂಚನೆ ಹೊರಡಿಸಿದ್ದಾರೆ. ಕಾರ್ಗಿಲ್ ವಿಜಯೋತ್ಸವವನ್ನು ನಾಳೆ ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಾರ್ಗಿಲ್ ವಿಜಯ್ ದಿವಸ್ ಪ್ರಧಾನ ಕಾರ್ಯಕ್ರಮವನ್ನು ಬೆಂಗಳೂರಿನ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ನಾಳೆ ಬೆಳಗ್ಗೆ 8:45 ಆಯೋಜಿಸಿದೆ ಎಂದು ವಿಶ್ರಾಂತ ಫ್ಲೈಟ್ ಲೆಫ್ಟಿನೆಂಟ್ ಎಂಎಸ್ ಲೋಲಾಕ್ಷ ತಿಳಿಸಿದ್ದಾರೆ. ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿ ನಾಳೆ ಬೆಳಗ್ಗೆ 11 ಹುತಾತ್ಮ ಯೋಧರಿಗೆ ಗೌರವ ನಮನ ಹಾಗೂ ಕಾರ್ಗಿಲ್ ವಿಜಯೋತ್ಸವ ಆಯೋಜಿಸಿದೆ ಎಂದು ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಅಮೀನಗಡ್ ತಿಳಿಸಿದ್ದಾರೆ. ಕೋಲಾರ ನಗರಸಭೆಯ ಯರಗೋಳ್ ಅಣೆಕಟ್ಟೆ ವಿದ್ಯುತ್ ಪರಿವರ್ತಕ ಸುಟ್ಟ ಹಿನ್ನೆಲೆ ಕುಡಿಯುವ ನೀರು ಪೂರೈಕೆಯಲ್ಲಿ ಇಂದಿನಿಂದ 31ರವರೆಗೆ 7 ಕಾಲ ವ್ಯತ್ಯಯವಾಗಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ದೇಶ ವಿದೇಶಗಳ ಭಾರತೀಯರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಇಲ್ಲಿಯವರೆಗೆ 144 ಹಾವು ಕಡಿತದ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಂಟಿ ವೆನಮ್ ದಾಸ್ತಾನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸತೀಶ್ ತಿಳಿಸಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ನಿಧನರಾಗಿದ್ದಾರೆ. ಅವರಿಗೆ 89 ವಯಸ್ಸಾಗಿತ್ತು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಬುಕ್ಕಪಟ್ಟಣದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಮುಂಬರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಅವರಿಗೆ ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ 3 ರೂಪಾಯಿ ಮೌಲ್ಯದ ಅಂತಾರಾಷ್ಟೀಯ ಮಟ್ಟದ

0: ಮೂರು ಪೋಲ್ಗಳನ್ನು ವಿತರಿಸಿ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ನೀಡಿ ಬೆಂಗಳೂರಿನಲ್ಲಿ ಶುಭ ಹಾರೈಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 10,11,946 ಗಣತಿ ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ 5,943 ಮತದಾರರು ತಮ್ಮ ಎನ್ಯುಮರೇಷನ್ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ.
2: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ರೂಟ್ಸೆಟ್ ಸಂಸ್ಥೆ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಉದ್ಯೋಗ ತರಬೇತಿ ಸಂಸ್ಥೆ ಅನ್ನುವಂಥದ್ದು ಈಗ ಸಾಕಷ್ಟು ಕಡೆ ಅಂತಂದ್ರೆ ಗ್ರಾಮೀಣ ಮಟ್ಟದಲ್ಲೇ ಆಗಿರಬಹುದು, ನಗರಗಳಲ್ಲೇ ಆಗಿರಬಹುದು, ಈಗ ಯುವಕರಿಗೆ, ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ, ಕೃಷಿಕರಿಗೆ ಸಾಕಷ್ಟು ಈ ಒಂದು ಸಂಸ್ಥೆಯಲ್ಲಿ ಸ್ವಉದ್ಯೋಗದ ಬಗ್ಗೆ ತರಬೇತಿಯನ್ನ ಕೊಡ್ತಾ ಬಂದಿದ್ದಾರೆ. ಆ ತರಬೇತಿಯನ್ನ ಪಡೆದುಕೊಂಡಂತವರು ಸ್ವಉದ್ಯೋಗದಲ್ಲಿ ಸಾಕಷ್ಟು ಆದಾಯವನ್ನ ಗಳಿಸಿ ಆರ್ಥಿಕವಾಗಿ ಸಹ ಮೇಲ್ಬಂದು ತಮ್ಮ ಒಂದು ಜೀವನವನ್ನ ಕಟ್ಟಿಕೊಂಡಿರುವಂತದ್ನ ನಾವು ಸಾಕಷ್ಟು ಕಡೆ ನೋಡಿದ್ದೇವೆ. ಇವತ್ತು ಈ ಒಂದು ರೂಟ್ಸೆಟ್ ಸಂಸ್ಥೆಯಲ್ಲಿ ಸ್ವಉದ್ಯೋಗದ ತರಬೇತಿಗಳು ಯಾವ ರೀತಿ ಸಿಗುತ್ತವೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಚಿತ್ರದುರ್ಗದ ರೂಟ್ಸೆಟ್ ಸಂಸ್ಥೆಯಲ್ಲಿ ಕಚೇರಿಯ ಸಹಾಯಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಕೆಜಿ ಮಂಜುಳಾ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಉದ್ಯೋಗದ ತರಬೇತಿಯನ್ನ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್.
3: ನಮಸ್ಕಾರ ಸರ್.
2: ಮಂಜುಳಾ ಅವರೇ ಹೇಳಿ, ಈಗ ನೀವು ರೂಟ್ಸೆಟ್ ಸಂಸ್ಥೆಯಲ್ಲಿ ಕಚೇರಿಯ ಸಹಾಯಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ. ಈ ಒಂದು ರೂಟ್ಸೆಟ್ ಸಂಸ್ಥೆಯಲ್ಲಿ ಸಾಕಷ್ಟು ಸ್ವಉದ್ಯೋಗದ ಬಗ್ಗೆ ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಕೊಡ್ತಾಯಿದ್ರಿ, ಅಥವಾ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಸಹ ಕೊಡ್ತಾ ಇದ್ದೀರಿ. ಅಂದ್ರೆ ಸ್ವಉದ್ಯೋಗಗಳು ಅಂತಂದ್ರೆ ಯಾವ ರೀತಿ ನೀವು ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ?
3: ನಮ್ಮ ಸಂಸ್ಥೆ ರುಟ್ಸೆಟ್ ಸಂಸ್ಥೆ ಅನ್ನೋದು ನಮ್ಮ ಕೆನರಾ ಬ್ಯಾಂಕ್ ಮತ್ತೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯಿಂದ ಮಾಡ್ತಾ ಇರುವಂತ ಸಂಸ್ಥೆ ಇದು. ಸುಮಾರು ಈಗ 38 ವರ್ಷಗಳಿಂದ ನಾವು ಈ ಒಂದು ತರಬೇತಿಗಳನ್ನ ಕೊಟ್ಕೊಳ್ತಾ ಬರ್ತಾ ಇದೀವಿ ಚಿತ್ರದುರ್ಗದಲ್ಲಿ. ನಮ್ಗೆ ಮೇನ್ ಆಗಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ನಿರುದ್ಯೋಗ ಯುವತಿ ಯುವತಿಯರಿಗೆ ನಾವು ತರಬೇತಿಗಳನ್ನ ಕೊಡ್ತಾ ಬರ್ತಾ ಇದೀವಿ. ಗ್ರಾಮೀಣ ಪ್ರದೇಶದ ಜನರಿಗೆ 70% ಮತ್ತೆ 30% ಉಳಿದವರಿಗೆ ನಾವು ಕೊಡ್ಲಿಕ್ಕೆ ಯೋಜನೆ ಮಾಡ್ಕೊಂಡಿರೋದಿದು. ನಮ್ಮಲ್ಲಿ 4 ವಿಭಾಗಗಳಲ್ಲಿ ನಾವು ತರಬೇತಿಗಳನ್ನ ಕೊಡ್ತೇವೆ. ಒಂದು ಕೃಷಿ ವಲಯ, ಒಂದು ಉತ್ಪಾದಕ ವಲಯ, ಒಂದು ಸೇವಾ ವಲಯ ಮತ್ತೆ ಒಂದು ಅಭಿವೃದ್ಧಿ ವಲಯ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನಾವು ಕೃಷಿ ವಲಯದಲ್ಲಿ ಹೈನುಗಾರಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಒಂದು ಕುರಿ ಸಾಕಾಣಿಕೆ ಮತ್ತೆ ಅಣಬೆ ಬೇಸಾಯ, ಕೋಳಿ ಸಾಕಾಣಿಕೆ, ಈ ತರಗಳನ್ನ ಅವರಿಗೆ ಕೊಡ್ತಾ ಬರ್ತಾ ಇದೀವಿ. ಈಗ ಹೊಸದಾಗಿ ನಾವು ಕೃಷಿ ಉದ್ಯಮಿ ಅಂತ ಹೇಳ್ಬಿಟ್ಟು ತರಬೇತಿ ಕೊಡ್ತಾ ಇದೀವಿ. ಈ ತರ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಉದ್ಯಮದಲ್ಲೇನೆ ಬರ್ಲಿಕ್ಕೆ, ಕೃಷಿ ಜೊತೆಗೆ ಇನ್ನೊಂದ್ ಸ್ವಲ್ಪ ಏನಾದ್ರೂ ಹೆಚ್ಚಿಗೆ ಅವರು ಕೆಲಸ ಮಾಡ್ಲಿ, ಇನ್ನು ಉತ್ಪಾದನಾ ವಲಯನ ಅಳವಡಿಸಿಕೊಳ್ಳಿ ಅನ್ನೋ ಉದ್ದೇಶದಿಂದ ಕೃಷಿ ವಲಯದಲ್ಲಿ ಸಾಕಷ್ಟು ತರಬೇತಿಗಳನ್ನ ಮಾಡ್ತಾ ಇದೀವಿ.
2: ಅಂದ್ರೆ ಕೃಷಿ ವಲಯದಲ್ಲಿ ಅಂತಂದ್ರೆ ಕೃಷಿಗೆ ಪೂರಕವಾಗಿ ಉಪಸಗಳನ್ನ ಮಾಡ್ಬೇಕು ಅಂತ ಹೇಳಿ ಈ ರೀತಿ ನೀವು ಮಾಹಿತಿಯನ್ನ ಕೊಡ್ತಾ ಇದ್ದೀರಾ?
3: ಹೌದು ಸರ್. ಜೊತೆಗೆ ಉತ್ಪಾದಕ ವಲಯದಲ್ಲಿ ನಾವು ತರಬೇತಿಗಳನ್ನ ಕೊಡ್ತಾ ಇದೀವಿ. ಉತ್ಪಾದಕ ವಲಯದಲ್ಲಿ ಫಾಸ್ಟ್ ಫುಡ್ ತರಬೇತಿಗಳನ್ನ ಕೊಡ್ತಾ ಇದೀವಿ. ಅಂದ್ರೆ ಫಾಸ್ಟ್ ಫುಡ್ ಅಲ್ಲಿ ಬೇಕರಿ ಉತ್ಪನ್ನಗಳು ಬರುತ್ತೆ, ಮತ್ತೆ ಕಾಂಡಿಮೆಂಟ್ಸ್ ಉತ್ಪನ್ನಗಳು ಬರುತ್ತೆ, ಮತ್ತೆ ಮಹಿಳೆಯರಿಗೆ ಹಪ್ಪಳ ಮಸಾಲ ಪದಾರ್ಥಗಳನ್ನ ಉತ್ಪಾದನೆ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೇವೆ. ಅದ್ರ ಜೊತೆಗೆ ಎಂಬ್ರಾಯ್ಡ್ರಿ ವರ್ಕ್ ಈಗೆಲ್ಲ ಟ್ರೆಂಡಿಂಗ್ ಇದೆ, ಅದು ತುಂಬಾ ಡಿಮಾಂಡ್ ಇರೋ ಅಂತ ಕೆಲಸ, ಅದು ಕೊಡ್ತೇವೆ. ಕೃತಕ ಆಭರಣಗಳ ತಯಾರಿಕೆ ತರಬೇತಿನ ಕೊಡ್ತಾ ಇದ್ದೇವೆ. ಗೊಂಬೆ ತಯಾರಿಕೆ ಮತ್ತೆ ಹಪ್ಪಳ, ಉಪ್ಪಿನಕಾಯಿ, ಮಲ ಪದಾರ್ಥಗಳ ತಯಾರಿಕೆ, ಇಷ್ಟು ತರಬೇತಿಗಳನ್ನ ನಾವು ಉತ್ಪಾದಕ ವಲಯದಲ್ಲಿ ಕೊಡ್ತಾ ಇದ್ದೇವೆ.
2: ಈಗ ಕೃಷಿ ವಲಯವನ್ನ ನಾವು ತಗೊಂಡಾಗ ಕೃಷಿ ವಲಯದಲ್ಲಿ ಸಾಕಷ್ಟು ನೀವು ತರಬೇತಿಗಳನ್ನ ಕೊಡ್ತಾ ಇದ್ದೀರಾ. ಈಗ ಉದಾಹರಣೆಗೆ ಹೈನುಗಾರಿಕೆ ಆಗಿರ್ಬೋದು, ಈಗ ಜೇನು ಸಾಕಾಣಿಕೆ ಆಗಿರಬಹುದು, ಅಣಬೆ ಕೃಷಿ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಯಾವ ರೀತಿ ಮಾಹಿತಿ ಕೊಡ್ತೀರಾ, ಯಾರನ್ನ ಕರೆಸ್ತೀರಾ ಇಲ್ಲಿ, ಅಂದ್ರೆ ನಿಮ್ಮ ಒಂದು ವ್ಯಾಪ್ತಿ ಎಷ್ಟಿರುತ್ತೆ ಅಂತ ಹೇಳ್ತೀರಾ?
3: ನಾವು ಕೃಷಿ ವಲಯ ತರಬೇತಿಗಳನ್ನ ಕೊಟ್ಟಾಗ

0: ಇಲಾಖೆಗಳಿಂದ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಂದ ಎಕ್ಸ್ಪರ್ಟಿಸ್ ಕರೆಸ್ತೇವೆ. ಮತ್ತೆ ಇಲಾಖೆಗಳಲ್ಲಿ ಕೆಲವರು ತತ್ತುದಾರರು ಇರ್ತಾರೆ. ಆಮೇಲೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಬೊಬ್ಬೂರು ಕೃಷಿ ವಿಜ್ಞಾನ ಕೇಂದ್ರದಿಂದ ಕರೆಸ್ತೇವೆ, ಮತ್ತೆ ಕೃಷಿ ವಿಜ್ಞಾನ ಕಾಲೇಜ್ಗಳಿಂದ ಕರೆಸ್ತೇವೆ, ಕೃಷಿ ಇಲಾಖೆಯಿಂದ ಬರ್ತಾರೆ, ತೋಟಗಾರಿಕಾ ಇಲಾಖೆಯಿಂದ ಕರೆಸ್ತೇವೆ, ಮತ್ತೆ ಪಶುಸಂಗೋಪನಾ ಇಲಾಖೆಯಿಂದ. ಅವರು ಪರ್ಟಿಕ್ಯುಲರ್ ಆಗಿ ಆ ಒಂದು ವಿಚಾರ ತಿಳಿದಂತವರು ಅತಿಥಿ ಉಪನ್ಯಾಸಕರಾಗಿ ಬಂದು ಮಾಹಿತಿ ಕೊಟ್ಟು ಹೋಗ್ತಾರೆ.
1: ಈಗ ಗ್ರಾಮೀಣ ಮಟ್ಟದಲ್ಲಿ ಅಂದ್ರೆ ಗ್ರಾಮೀಣ ಮಹಿಳೆಯರಿಗಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ, ಹೆಚ್ಚಿನದಾಗಿ ಅವರಿಗೆ ಆದ್ಯತೆ ಕೊಡ್ತಾ ಇದೀವಿ ಅಂತ ಹೇಳಿದ್ರ, ಅದರಲ್ಲೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನೇ ನಾವು ಮುಖ್ಯವಾಗಿ ಇಟ್ಕೊಂಡು ಅವರಿಗೆ ತರಬೇತಿ ಕೊಟ್ಟು ಅವರ ಒಂದು ಆರ್ಥಿಕ ಮಟ್ಟ ಹೆಚ್ಚಲಿಕ್ಕೆ ನಾವು ಸಾಕಷ್ಟು ಸ್ವಉದ್ಯೋಗದ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ. ನಮ್ಮ ಚಿತ್ರದುರ್ಗ ಜಿಲ್ಲೆಗಾಗಿರ್ಬೋದು, ದಾವಣಗೆರೆ ಜಿಲ್ಲೆಗಾಗಿರ್ಬೋದು, ಸಾಕಷ್ಟು ಗ್ರಾಮಗಳು ಇದ್ದಾವಲ್ವಾ, ನೀವು ಇಂತಿಷ್ಟೇ ಗ್ರಾಮ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ತೀರಾ, ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಾ?
0: ಸರ್, ನಮ್ಮ ಗ್ರಾಮಾಭಿವೃದ್ಧಿ ಸಂಸ್ಥೆ ಅಂತ ಇದೆ ಅಲ್ಲ, ನಮ್ಮ SKDRDP ಅಂತ ಹೇಳಿ ಇದೆಯಲ್ಲ, ಅವರು ಕೆಲವೊಂದು ಕಡೆ ಜ್ಞಾನ ವಿಕಾಸ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಕೆಲವರು ಹೆಣ್ಮಕ್ಳುಗಳೆಲ್ಲ ಸೇರ್ಕೊಂಡು ಒಂದು ಸಂಘ ಮಾಡಿಕೊಂಡು ನಾವು ಹೊಸ ಹೊಸದಾಗಿ ಏನ್ ಕಲಿಬಹುದು, ನಾವು ಜೊತೆಗೆ ನಮ್ಮ ಮನೆ ಕೆಲಸಗಳನ್ನ ಮಾಡಿಕೊಂಡು ಕೃಷಿ ಜೊತೆಗೆ ನಾವು ಇನ್ನೇನಾದ್ರೂ ಕಲಿಬಹುದು ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡ್ತಾ ಬರ್ತಾರೆ ಸರ್. ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅಂದ್ರೆ ಅವರಿಗೆ ಮಾಹಿತಿ ಶಿಬಿರನ ನಾವು ಒಂದೊಂದು ದಿನ ಆಯ್ಕೆ ಮಾಡ್ಕೊಂಡಿರ್ತೀವಿ. ಅಲ್ಲಿ ಹೋಗಿ ಮಾಹಿತಿ ಕೊಟ್ಟಾಗ ಅವರು ನಮ್ಗೆ ಇಲ್ಲ, ನಾವು ಇಷ್ಟು ಜನ ಸೇರ್ತೀವಿ, ನಮ್ಗೆ ಈ ತರ ತರಬೇತಿ ಬೇಕು, ನಾವು ಇದರಲ್ಲಿ ಮುಂದುಬೇಕು, ನಾವು ಇದರಲ್ಲಿ ನಾವು ಸ್ವ ಉದ್ಯೋಗ ಮಾಡ್ತೀವಿ ಅಂತ ಅವರು ತುಂಬಾ ಇಂಟ್ರೆಸ್ಟ್ ಕೊಟ್ಟಾಗ ಅವರು ನಮ್ಗೆ ಮಾಹಿತಿ ತಿಳಿಸ್ತಾರೆ ಸರ್, ನಮ್ಗೆ ಈ ತರಬೇತಿ ಬೇಕು, ಬನ್ನಿ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು. ಅಂತ ಟೈಮಲ್ಲಿ ಕೆಲವರು ನಮ್ಮ ಸಂಸ್ಥೆಗೆ ಬಂದು ತರಬೇತಿ ತಗೊಂಡೋಗ್ತಾರೆ, ಕೆಲವರಿಗೆ ಆಗದಿಲ್ಲ, ಅಂತವ್ರಿಗೆ ನಾವು ಅವರು ಇರುವಂತ ಊರಲ್ಲೇ ಹೋಗ್ಬಿಟ್ಟು ತರಬೇತಿಗಳನ್ನ ಕೊಟ್ಟು ಬರ್ತೇವೆ.
1: ಅಂದ್ರೆ ಅವರ ಗ್ರಾಮಕ್ಕೆ ನೀವು ಹೋಗಿ ತರಬೇತಿ ಕೊಡಿಸಲ್ಲ, ಅಲ್ಲೆಲ್ಲ ಸಾಕಷ್ಟು ನಿಮಗೆ ಮಹಿಳೆಯರು ಸ್ಪಂದಿಸ್ತಾರ, ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನವರು
0: ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಸರ್. ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ, ಅವ್ರು ಸ್ವ ಉದ್ಯೋಗ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಅನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್. ಎಲ್ಲರನ್ನು ತುಂಬಾ ಒಳ್ಳೆ ಸ್ಥಾನದಲ್ಲಿದ್ದಾರೆ ಸರ್. ಅವ್ರೀಗ ಏನೂ ಗೊತ್ತಿಲ್ಲದೆ ಇರೋರು ನಮ್ಮಲ್ಲಿ ತರಬೇತಿ ತಗೊಂಡು ಈ ದಿನ ಅವರು ಒಂದ್ ಸ್ವಂತ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡಿದ್ದಾರೆ, ದುಡಿಮೆ ಮಾಡಿ
1: ಸ್ವ ಉದ್ಯೋಗ ಮಾಡಿಕೊಂಡು.
0: ಹೌದು ಸರ್.
1: ಈಗ ಉದಾಹರಣೆಗೆ ಹೇಳಿ, ಎಲ್ಲೆಲ್ಲಿ ಮಾಡಿದಾರೆ ಅನ್ಕೊಂಡು
0: ಸರ್? ಈಗ ಜಗಳೂರು ತಾಲೂಕಿಗೆ ಬಂದ್ರೆ, ಜಗಳೂರು ತಾಲೂಕಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಉದ್ಗಟ್ಟ, ಮತ್ತೆ ಬಿಸ್ತುಹಳ್ಳಿ, ಬಿದ್ರಿಕೆರೆ, ಮತ್ತೆ ಬಿದ್ರಿಕೆರೆ ಗೊಲ್ರಟ್ಟಿಯಲ್ಲಿ ಮಾಡಿದ್ದಾರೆ. ಚಿತ್ರದುರ್ಗ ತಾಲೂಕಲ್ಲಿ ಬಂದ್ರೆ ತರಬೇತಿ ಮಾಡಿದ್ವಿ ಮುಸಂಡಿ ಹಾಳಲ್ಲಿ. ಅಲ್ಲಿ ಏನು ಅಂದ್ರೆ 6 ದಿನದ ತರಬೇತಿ ಮಾಡಿದ್ವಿ, ಅದು ಜನರಲ್ EDP ಅಂತ ಹೇಳಿದ್ರೆ ಸಾಮಾನ್ಯ ಕೃಷಿ ತರಬೇತಿ ಹೇಳಿ. ಆ ತರಬೇತಿಯಲ್ಲಿ ಎಲ್ಲದನ್ನು ಅವ್ರಿಗೆ ಮಾಹಿತಿ ಕೊಟ್ಟಾಗ ಕೆಲವರೆಲ್ಲ ಬೇರೆ ಬೇರೆನೆ ಆಯ್ಕೆ ಮಾಡ್ಕೊಂಡ್ರು, ಒಬ್ರು ಹೈನುಗಾರಿಕೆ ಆಯ್ಕೆ ಮಾಡ್ಕೊಂಡ್ರು, ಕೆಲವರು ಬೇರೆ ಅದು ಸ್ವ ಉದ್ಯೋಗದ ಬಗ್ಗೆ ಮಾತ್ರ ಮಾಹಿತಿ ಕೊಟ್ಟಿದ್ದು, ಏನ್ ಬಿಸ್ನೆಸ್ ಮಾಡಬಹುದು, ಎಲ್ಲಾ ತರ ಬಿಸ್ನೆಸ್ ಮಾಡ್ಲಿಕ್ಕೆ ನಾವ್ ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು ಸ್ವ ಉದ್ಯೋಗದ ಮಾಹಿತಿ ಕೊಟ್ಟಾಗ ಅವ್ರು ಬೇರೆ ಬೇರೆ ಆಯ್ಕೆ ಮಾಡ್ಕೊಂಡು ಇವತ್ತು ಒಳ್ಳೆ ದುಡಿಮೆ ಮಾಡ್ತಾ ಇದ್ದಾರೆ ಸರ್. ಈ ತರ ಮುಸಂಡಿ ಹಾಳಲ್ ಮಾಡಿದ್ವಿ, ಮತ್ತೆ ಹಿರೇಗುಂಟೂರು ಹಳ್ಳಿಯಲ್ಲಿ ನಾವು ಜೂಟ್ ಬ್ಯಾಗ್ ತಯಾರಿಕೆ ಅಂತ ಹೇಳಿ ತರಬೇತಿ ಮಾಡಿದ್ವಿ. ಅದರಲ್ಲೂ ಕೂಡ ಕೆಲವರೆಲ್ಲ ಬ್ಯಾಗ್ಗಳನ್ನ ತಯಾರಿಸಿ ಅವರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ತರಬೇತಿಗಳನ್ನ ಮಾಡ್ತಾ ಇದ್ವಿ. ಮತ್ತೆ ಸಿಬಾರದಲ್ಲಿ ಅಗರಬತ್ತಿ ತಯಾರಿಕೆ ಅಂತ ಹೇಳಿ ತರಬೇತಿ ಪ್ರಾರಂಭ ಮಾಡಿದ್ವಿ. ಹೌದು, ಅದು ಕೂಡ ಇವತ್ತು ಅವ್ರಿಗೆ ಮನೇಲೆ ಕುತ್ಕೊಂಡು ಆ ಉದ್ಯೋಗನ ಮಾಡಿಕೊಂಡು ಸ್ವ ಉದ್ಯೋಗ ಆರಂಭಿಸ್ಕೊಂಡು ಅವ್ರು ತಮ್ಮ ಜೀವನನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈ ತರ ನಾವು ಹಳ್ಳಿ ಹಳ್ಳಿಗೂ ಹೋಗಿ ಕೊಡ್ತಾ ಇದೀವಿ, ನಮ್ಮ ಸಂಸ್ಥೆಗೆ ಬಂದ್ರು ಕೂಡ ತರಬೇತಿಗಳನ್ನ ಕೊಡ್ತೇವೆ.
1: ಈಗ ಸಾಕಷ್ಟೇ ಅಲ್ಪ ಸ್ವಲ್ಪ ಓದಿಕೊಂಡಂತಹ ಯುವಕರು ಬೆಂಗಳೂರು ನಗರಗಳಿಗೆ ವಲಸೆ ಹೋಗುವಂತದನ್ನ ನೋಡಿದೀವಿ. ಅಂದ್ರೆ ಅದನ್ನ ತಪ್ಪಿಸಲು ಅವ್ರಿಗೆ ಏನಾದ್ರೂ ಅವಕಾಶ ಇದೆಯಾ ನಿಮ್ಮ ಒಂದು ರೂಟ್ ಸೈಡ್ ಸಂಸ್ಥೆಯಲ್ಲಿ ಸ್ವಉದ್ಯೋಗದ ಬಗ್ಗೆ ಏನಾದ್ರೂ ತರಬೇತಿ ಕೊಡುವಂತದ್ದು?
0: ಸರ್, ನಮ್ಮ ರುಡ್ಸೆಟ್ ಸಂಸ್ಥೆಯಲ್ಲಿ ಬರೀ ಮಹಿಳೆಯರಿಗೆ ಅಷ್ಟೇ ತರಬೇತಿ ಇಲ್ಲ, ಇಲ್ಲಿ ಅಂದ್ರೆ ಯುವಕರಿಗೂ ಕೂಡ ನಮ್ಮಲ್ಲಿ ತರಬೇತಿ ಇದೆ. ಅವರೇನೋ 5ನೇ ಕ್ಲಾಸು ಅಥವಾ 6ನೇ ಕ್ಲಾಸು ಅಥವಾ 10th ಅಥವಾ PUC ಏನೇ ಎಜುಕೇಶನ್ ಆಗಿದ್ರು ಕೂಡ ಅವ್ರು ಬಂದು ನಮ್ಮಲ್ಲಿ ತರಬೇತಿ ಪಡ್ಕೋಬಹುದು. ಅಂದ್ರೆ ಅವರಿಗೆ ಓದ್ಲಿಕ್ಕೆ, ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬಂದ್ರೆ ಸಾಕು ಅಷ್ಟೇನೆ. ಅವ್ರಿಗೆ ಈಗ ಗಂಡ್ಮಕ್ಳಿಗೆ ಅಂತಂದ್ರೆ ಈಗ ಕೃಷಿ ವಲಯದಲ್ಲಿ ಹೇಳಿದ್ವಲ್ಲ, ಹೈನುಗಾರಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಕುರಿ ಸಾಕಾಣಿಕೆ, ಅಣಬೆ ಬೇಸಾಯ, ಕೃಷಿ ಉದ್ಯಮಿ, ಈ ತರ ತರಬೇತಿಗಳಿದೆ. ಆ ತರಬೇತಿಗಳನ್ನ ಮಾಡ್ಕೊಂಡು ಅವ್ರಿಗೆ ಹೊಲ ಮನೆ ಕೆಲಸ ಮಾಡ್ಕೊಂಡು ಇದನ್ನು ಕೂಡ ಮಾಡ್ಕೊಂಡು ಹೋಗ್ಬಹುದು. ಜೊತೆಗೆ ಅವ್ರಿಗೆ ಗೊಂಬೆ ತಯಾರಿಕೆ ತರಬೇತಿ ಮಾಡ್ಕೋಬಹುದು, ಎಂಬ್ರಾಯ್ಡ್ರಿ ಕೂಡ ಮಾಡ್ಕೋಬಹುದು ಸರ್ ಈ ಗಂಡ್ಮಕ್ಳು, ಅವರು ಕೂಡ ಮಾಡ್ಕೋಬಹುದು. ಫೋಟೋಗ್ರಫಿ, ವಿಡಿಯೋಗ್ರಫಿ ಇದೆ, ಮೋಟರ್ ರಿವೈಂಡಿಂಗ್, ಮತ್ತೆ ಪಂಪ್ಸೆಟ್ ರಿಪೇರಿ ತರಬೇತಿ ಇದೆ, TV ರಿಪೇರಿ ಇದೆ, ಮೊಬೈಲ್ ರಿಪೇರಿ ಇದೆ, ದ್ವಿಚಕ್ರ ವಾಹನ ರಿಪೇರಿ ಇದೆ, ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇದೆ, ಕಂಪ್ಯೂಟರ್ DTP ತರಬೇತಿ ಇದೆ, ಕಂಪ್ಯೂಟರ್ ಅಕೌಂಟಿಂಗ್ ತರಬೇತಿ ಇದೆ, ಪ್ಲಂಬಿಂಗ್ ಮತ್ತು ಸ್ಯಾನಿಟರಿ ವರ್ಕ್ ಅಂದ್ರೆ ಅದನ್ನ ಕೆಲಸ ಕಲಿಸುವಂತ ತರಬೇತಿ ಇದೆ, ಮತ್ತೆ ಸಣ್ಣ ಉದ್ಯಮಗಳ ನಿರ್ವಹಣೆ ಅಂದ್ರೆ ಯಾವ್ದಾದ್ರು ಒಂದು ಶಾಪ್ಗಳು ಎಂತದಾದ್ರೂ ಆಗಿರ್ಬೋದು, ಅಂಗಡಿಗಳನ್ನ ಮಾಲೀಕರಾಗಿ ನಾವು ಹೇಗೆ ಅದನ್ನ ಉದ್ಯೋಗ ಮಾಡಬಹುದು ಅನ್ನೋದಕ್ಕೂ ಒಂದು ತರಬೇತಿ ಇದೆ ಸರ್. ಈ ತರ ಪುರುಷರಿಗೆ ಕೂಡ ತರಬೇತಿಗಳನ್ನ ನಾವು ಪ್ರಾರಂಭಿಸಿದ್ದೇವೆ ಸರ್.
1: ಸಾಕಷ್ಟು ಜನ ಯುವಕರು ಮುಂದೆ ಬಂದಿರ
0: ಸರ್. ನಮ್ಮ ಸಂಸ್ಥೆ ಅಂದ್ರೆ ಚಿತ್ರದುರ್ಗದ ರುಡ್ಸೆಟ್ ಸಂಸ್ಥೆ ಇಲ್ಲಿವರೆಗೂ ಅಂದಾಜು ಯುವಕ ಯುವತಿಯರಿಗೆ 40,000 ಜನಕ್ಕೆ ನಾವು ಇಲ್ಲಿವರೆಗೂ ತರಬೇತಿಗಳನ್ನ ಕೊಟ್ಟಿದ್ದೇವೆ. ಅದರಲ್ಲಿ 30,000 ಜನ ಇವತ್ತು

0: ಉದ್ಯೋಗ ಮಾಡಿಕೊಂಡು ಒಳ್ಳೆ ಹಂತದಲ್ಲಿದ್ದಾರೆ ಸರ್.
1: ಅಂದ್ರೆ ಒಳ್ಳೆಯ ಒಂದು ಬದುಕನ್ನ ಕಟ್ಟಿಕೊಂಡಿದ್ದಾರೆ.
0: ಹೌದು ಸರ್.
1: ಅಂದ್ರೆ ಸಾಕಷ್ಟು ಈಗ ಜಮೀನು ಇಲ್ಲದ ಒಬ್ಬ ರೈತರ ಮಕ್ಕಳಿಗೆ ಆಗಿರ್ಬೋದು, ರೈತರ ಮನೆಯಲ್ಲಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಸಾಕಷ್ಟು ಇದು ಒಳ್ಳೆಯ ಒಂದು ಆದಾಯವನ್ನು ತಂದ್ಕೊಡುತ್ತಲ್ವಾ ಈ ತರ ತರಬೇತಿ ಪಡ್ಕೊಂಡು ಸಹ ಉದ್ಯೋಗ ಮಾಡಿದ್ರೆ?
0: ಸರ್, ನಮ್ಮ ರೂಟ್ಸೆಟ್ ಸಂಸ್ಥೆಗಳಲ್ಲಿ ತರಬೇತಿ ಪಡ್ಕೊಂಡ್ರೆ ಅವ್ರಿಗೆ ಬರೀ ತರಬೇತಿ ಕೊಡೋದೊಂದೇ ಅಲ್ಲ, ಅವರು ಮುಂದೆ ನಾವು ಸ್ವ ಉದ್ಯೋಗ ಮಾಡ್ತೀವಿ, ನಮ್ಮಲ್ಲಿ ಹಣಕಾಸು ಏನು ಇಲ್ಲ, ಅದು ಕೂಡ ನೆರವು ಕೂಡ ಕೊಡ್ತೇವೆ ನಾವು. ಬ್ಯಾಂಕ್ಗಳಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ, ಅಂದ್ರೆ ಆ ಮ್ಯಾನೇಜರ್ಗಳ ಮೂಲಕ ಅವ್ರಿಗೂ ಹೇಳಿ ಇವ್ರಿಗೆ ಒಂದು ರೆಕಮೆಂಡೇಶನ್ ಲೆಟರ್ ಕೊಟ್ಬಿಟ್ಟು ಇವ್ರಿಗೆ ಸಾಲ ಕೊಡಿ ಅಂತ ಹೇಳಿ ಸಾಲ ಕೊಡಿಸಿ, ಸಾಲ ಕೊಡಿಸಿದ್ದಲ್ದೇನೆ ಇವರಿಗೆ ಉದ್ಯೋಗ ಅಂದ್ರೆ ಉದ್ಯಮದ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದು ಅಂಗಡಿ ಮಾಡ್ಬೇಕು ಅಂತ ಇರ್ತಾರೆ, ಆ ಅಂಗಡಿ ಮಾಡಿ ಅದು ಮಟೀರಿಯಲ್ ಎಲ್ಲಿ ಸಿಗುತ್ತೆ, ಅದೇ ಹೇಗೆ ನಾವು ನಿರ್ವಹಣೆ ಮಾಡ್ಬೇಕು, ಫಸ್ಟ್ ಎಷ್ಟು ನಾವು ಬಂಡವಾಳ ಹಾಕಬೇಕು, ನಂತರ ಹೇಗೆ ಬಂಡವಾಳ ಹಾಕಬೇಕು, ಎಲ್ಲಿ ಅಂಗಡಿ ಮಾಡ್ಬೇಕು, ಈ ತರ ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ ಸರ್. ಜೊತೆಗೆ ಹಣಕಾಸಿನ ನೆರವಿನ ಜೊತೆಗೆ ಇಲಾಖೆಗಳಲ್ಲಿ ಸಿಗುವಂತ ಸೌಲಭ್ಯಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತೇವೆ ಸರ್. ನಾವು
1: ಈಗ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಇದರಲ್ಲಿ ಏನು ನಮಗೆ ಸೌಲಭ್ಯ ಇದೆ ಅದನ್ನು ನೀವು ಕೊಡ್ತೀರಾ? ಜೊತೆಗೆ ಈಗ ಹತ್ತಿರದ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯ ಕೊಡಿಸ್ತಾ ಇದ್ದೀರಾ? ಅಂದ್ರೆ ಸಾಲ ಸೌಲಭ್ಯವನ್ನ ಕೊಡಿಸಬೇಕು ಅಂದ್ರೆ ಅಲ್ಲಿ ಏನಾದ್ರೂ ಅವರಿಗೆ ದಾಖಲೆಗಳು ಕೊಡಬೇಕಾಗುತ್ತಾ? ಏನ್ ನಿಮ್ಮ ಒಂದು ತರಬೇತಿ ಏನ್ ಪಡ್ಕೊಂಡಿರ್ತಾರ ಅದರ ಒಂದು ಸರ್ಟಿಫಿಕೇಟ್ ಅಂತ ನಾವ್ ಏನ್ ಹೇಳ್ತೀವಿ ಆ ಆಧಾರದ ಮೇಲೆ ನೀವು ಸಾಲ ಕೊಡಿಸ್ತೀರಾ?
0: ಸರ್, ಸರ್ಟಿಫಿಕೇಟ್ ಅವ್ರ ಕೌಶಲ್ಯ ಕಲ್ತಿದ್ದಾರೆ ಅನ್ನೋದಕ್ಕೊಂದು ಪ್ರೂಫ್ ಅಷ್ಟೇ. ಈಗ ಬ್ಯಾಂಕ್ ಅಲ್ಲಿ ಕೊಡುವ ದಾಖಲೆಗಳನ್ನ ಕಂಪಲ್ಸರಿ ಕೊಡ್ಲೇಬೇಕಾಗುತ್ತೆ ಸರ್. ಈಗ ಕೆಲವರದು ಸಿಬಿಲ್ ಬರಲ್ಲ, ಅಂತವ್ರದ್ದು ನಾವೇನು ಮಾಡಕ್ಕಾಗಲ್ಲ ಆ ಸಿಬಿಲ್ ಬರ್ಲಿಕ್ಕೆ.
1: ಅಲ್ಲ, ಈಗ ಜಮೀನ್ ಇರಬೇಕು, ಪ್ರಾಣಿ ಕೊಡಬೇಕು, ಈ ತರ ಇಲ್ಲ?
0: ಆ ತರ ಇಲ್ಲ ಸರ್, ಆ ತರ ಇಲ್ಲ. ಜಮೀನ್ ಮೇಲೆ ಸಾಲ ಕೊಡ್ಸಲ್ಲ ನಾವು. ಅವ್ರ ಕೌಶಲ್ಯ ಕಲ್ತಿದ್ದಾರೆ, ಈ ತರ ಅಂಗಡಿ ಮಾಡ್ತಾ ಇದ್ದಾರೆ, ಈ ತರ ಉದ್ಯೋಗ ಪ್ರಾರಂಭಿಸ್ತಾ ಇದ್ದಾರೆ, ಇವ್ರಿಗೆ ಇಷ್ಟು ಅಂದ್ರೆ ತುಂಬಾ ಜಾಸ್ತಿ ಕೊಡ್ಸಲ್ಲ ಸರ್. ನಾವು ಲಕ್ಷದ ಒಳಗಡೆ ನಾವು ತರಬೇತಿ ತಗೊಂಡಿರೋರಿಗೆ ಸಾಲನ ಕೊಡಿಸ್ತೇವೆ, ಅದನ್ನ ಚೆನ್ನಾಗಿ ಕಟ್ಕೊಂಡು ಹೋಗ್ಲಿಕ್ಕೆ ನಾವು ಮಾಹಿತಿ ಕೊಟ್ಟಿರ್ತೇವೆ. ತರಬೇತಿಯಲ್ಲಿ ಅದೊಂದು ಪಾಠವಾಗಿ ನಾವು ಅವ್ರಿಗೆ ಹೇಳಿರ್ತೇವೆ. ಹಾಗಾಗಿ ಅವ್ರಿಗೆ 1 ಲಕ್ಷದ ಒಳಗಡೆ ಮಾತ್ರ ಸಾಲ ಸೌಲಭ್ಯ ಕೊಡಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಸರ್.
1: ಈಗ 1 ಲಕ್ಷ ರೂಪಾಯಿ ಅವರಿಗೆ ಆರ್ಥಿಕವಾಗಿ ಸಹಾಯ ನೀವು ಬ್ಯಾಂಕ್ನಲ್ಲಿ ಕೊಡಿಸಿದ್ರೆ ಅಂದ್ರೆ ಸಾಲದ ರೂಪದಲ್ಲಿ ಈಗ 2 ಸುಡ್ಬಹುದು, ಒಂದು 15 ಕುರಿಮರಿಗಳನ್ನು ತಂದು ಸಾಕಾಣಿಕೆ ಮಾಡಬಹುದು, ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡಬಹುದು, ಎಲ್ಲೇ ಒಂದ್ ಕಡೆ ಜೀವನ ಕಟ್ಟಿಕೊಳ್ಳಲಿಕ್ಕೆ ಒಳ್ಳೆ ಅವಕಾಶ ಇದೆ ಅಲ್ವಾ?
0: ಹೌದು ಸರ್, ನಾವು ತರಬೇತಿ ಅವಧಿಯಲ್ಲಿ ಯೋಜನಾ ವರದಿ ಅಂತ ಹೇಳ್ಬಿಟ್ಟು ನಾವು ಒಂದು ಮಾಡಿಸ್ತೀವಿ ಸರ್. ಅದು ಒಂದು ಸೆಷನ್ ಇರುತ್ತೆ. ಆ ಸೆಷನ್ ಅಲ್ಲಿ ಯೋಜನಾ ವರದಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ತರಬೇತಿ ಬಂದಾಗ ಆ ತರಬೇತಿ ತಗೊಂಡಿರ್ತಾರಲ್ಲ ಆ ಕೌಶಲ್ಯ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಅದಕ್ಕೆ ಅಂಗಡಿ ಪ್ರಾರಂಭಿಸಬೇಕು ಅಂತ ಅಂದಾಗ ಅಥವಾ ಸ್ವ ಉದ್ಯೋಗ ಪ್ರಾರಂಭಿಸಬೇಕು ಅಂದಾಗ ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ, ಬಂಡವಾಳ ಎಷ್ಟು ಬೇಕಾಗುತ್ತೆ, ಅದರಲ್ಲಿ ಎಷ್ಟು ಅರ್ನಿಂಗ್ ಮಾಡಬಹುದು, ಎಷ್ಟು ಅದರಲ್ಲಿ ಖರ್ಚು ತೆಗಿಬೇಕು, ಅದರಲ್ಲಿ ಎಷ್ಟು ಉಳಿತಾಯ ಆಗುತ್ತೆ, ಆ ಉಳಿತಾಯದಲ್ಲಿ ಬ್ಯಾಂಕ್ ಸಾಲವನ್ನು ಹೇಗೆ ತೀರಿಸಬೇಕು, ಈ ತರ ಎಲ್ಲ ಮಾಹಿತಿಗಳನ್ನ ಹಂತ ಹಂತವಾಗಿ ಕೊಡ್ತಾ ಬರ್ತೇವೆ ಸರ್.
1: ಅಂದ್ರೆ ಪ್ರತಿ ತಿಂಗಳು ಅಂತ ಹೇಳಿ ಅವ್ರು ಉಳಿತಾಯ ಮಾಡಿ ಆ ಒಂದು ಹಣವನ್ನ ಈಗ ಬ್ಯಾಂಕಿಗೆ ಪುನರಾವರ್ತನೆಯಾಗಿ ಸಾಲದ ರೂಪದಲ್ಲಿ ಕಟ್ಟಬೇಕಾಗುತ್ತೆ.
0: ಹೌದು ಸರ್.
1: ಅಣಬೆ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದ್ರ, ಈಗ ನಮ್ಮದು ಭಾಗದಲ್ಲಿ ಅಣಬೆ ಕೃಷಿ ಬಗ್ಗೆ ತರಬೇತಿ ತಗೊಂಡವರ ನಿಮ್ಮ ರೂಟ್ಸೆಟ್ ಸಂಸ್ಥೆಯಲ್ಲಿ ಯಾವ ರೀತಿ ಅಣಬೆ ಕೃಷಿ ಮಾಡಿಕೊಂಡಿದ್ದಾರೆ, ಯಾವ ರೀತಿ ಆರ್ಥಿಕವಾಗಿ ಅವರು ಒಂದ್ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿ ಇದ್ದಾರೆ ಅಂತ ಹೇಳ್ತೀರಾ?
0: ಸರ್, ಅಣಬೆ ಕೃಷಿ ತರಬೇತಿ ತಗೊಂಡಿರೋದು ಇದು ಬರೀ 12 ದಿನ ತರಬೇತಿ ಅಷ್ಟೇನೆ. ನಾವು ಅವರು ಊರಲ್ಲೇ ಹೋಗಿ ಒಂದು 35 ಜನ ಸೇರಿದ್ರು ಅಂದ್ರೆ ಅಲ್ಲೇ ಹೋಗಿ ತರಬೇತಿ ಕೊಡ್ತೇವೆ, ಇಲ್ಲ ನಮ್ಮಲ್ಲೇ ಬಂದ್ರು ನಾವು ತರಬೇತಿ ಕೊಡ್ತೇವೆ. ಇದು ಹೇಗೆ ಅಂದ್ರೆ ತರಬೇತಿ ಅವಧಿ ಮುಗಿದ ಮೇಲೆ ಸರ್ ಇದರಲ್ಲಿ ತುಂಬಾ ಬಂಡವಾಳ ಬೇಕಾಗಲ್ಲ ಅಣಬೆ ಕೃಷಿಗೆ. ಇದರಿಂದ 10,000 ರೂಪಾಯಿ ಸಾಕು, ಒಂದು ಚಿಕ್ಕ ಶೆಡ್ ಬೇಕಾಗುತ್ತೆ ಅಷ್ಟೇನೆ, ಅಥವಾ ಒಂದು ಚಿಕ್ಕದಾಗಿ ಕತ್ತಲೆ ಇರುವಂತಹ ರೂಮ್ ಬೇಕಾಗುತ್ತೆ ಅಷ್ಟೇ. ಮನೇಲೆ ಮಾಡಬಹುದು ಸರ್. ಇದು ಈಗ ನಾವು ಹೇಗೆ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡ್ತೀವಲ್ಲ ಅದ್ರ ಜೊತೆಗೆ ಇದನ್ನು ಕೂಡ ಮಾಡ್ಕೋಬಹುದು. ಇದು ಹೇಗೆ ಅಂದ್ರೆ ಬೀಜಗಳು ಸಿಗುತ್ತೆ, ಅದನ್ನ ತಂದ್ಬಿಟ್ಟು ಬ್ಯಾಗ್ಗಳಿರುತ್ತೆ ಸರ್, ಹುಲ್ಲಿರುತ್ತೆ, ಮನೇಲೆ ಸಿಗುವಂತ ಹುಲ್ಲಿರುತ್ತೆ, ಆ ಹುಲ್ಲನ್ನ ಮತ್ತೆ ಆ ಮನೇಲೆ ಇರುವಂತ ಬೀಜಗಳನ್ನ ಹಾಕ್ಬಿಟ್ಟು ಬೆಳೆಯುವಂತದ್ದು ಸರ್. ಇದಕ್ಕೆ ಜಾಸ್ತಿ ಖರ್ಚು ಕೂಡ ಬರೋದಿಲ್ಲ, ಬಂಡವಾಳನು ಕಡಿಮೆ ಬರುತ್ತೆ, ಆದ್ರೆ ಇದರಲ್ಲಿ ಲಾಭ ಜಾಸ್ತಿ ಇರುತ್ತೆ ಸರ್. ನಮ್ಮ ಡಿ ಮೆದಕೇರಿಪುರದಲ್ಲಿ ನಮ್ಮ ಮಹಿಳೆಯರಿಗೆ ಒಂದು ತರಬೇತಿ ಕೊಟ್ಟಿದೀವಿ, ಅಲ್ಲಿ ಕೂಡ ಒಂದ್ ಸಂಘ ಮಾಡ್ಕೊಂಡು 10 ಜನದ ಕನಸು ಮಶ್ರೂಮ್ ಬೆಳೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ಸಂಘ ಮಾಡ್ಕೊಂಡಿದ್ದಾರೆ 10 ಜನ. ಅವರು ಸೇರ್ಕೊಂಡು ಚಿಕ್ಕದಾಗಿ ಮಾಡಿದ್ದಾರೆ ಸರ್. ಈಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್. ಅಲ್ಲೆಲ್ಲ ಮೈಂದಲ್ಲೆಲ್ಲ ಸಿಬ್ಬಂದಿಗಳೆಲ್ಲ ಬರ್ತಾರೆ ಸರ್, ಅವರೆಲ್ಲ ತುಂಬಾ ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ.
1: ದಿನ ಅವರು ಮಾರಾಟ ಮಾಡ್ಲಿಕ್ಕೆ ಏನು
0: ತೊಂದರೆ ಇಲ್ಲ ಸರ್. ಇದು ಮಶ್ರೂಮ್ ತುಂಬಾ ಡಿಮ್ಯಾಂಡ್ ಇರುವಂತ ಪ್ರಾಡಕ್ಟ್ ಸರ್. ಅಂದ್ರೆ ಪ್ರಾಡಕ್ಟ್ ಅನ್ನಕ್ಕಿಂತ ನಮ್ಗೆ ಬೆಳೆ ತರಕಾರಿ ಹೋಲಿಸ್ಕೊಂಡ್ರೆ ಇದು ಉತ್ತಮ ಬೆಳೆ.
1: ಅಣಬೆಯನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರಲ್ವಾ?
0: ಹೌದು ಸರ್.
1: ಜೇನು ಕೃಷಿಗೆ ಏನಾದರೂ ತರಬೇತಿ ಕೊಡಿಸ್ತಾ ಇದ್ದೀರಾ
0: ಸರ್? ಜೇನು ಕೃಷಿ ಸದ್ಯ ನಮ್ಮ ಚಿತ್ರದುರ್ಗ ರುಡ್ಸೆಟ್ ಸಂಸ್ಥೆಯಲ್ಲಿ ಕೊಡಿಸ್ತಾ ಇಲ್ಲ, ಬಟ್ ನಮ್ಮ ಕೃಷಿ ಉದ್ಯಮ ತರಬೇತಿಯಲ್ಲಿ ಅದು ಒಂದು ದಿನ ಒಂದು ಸೆಷನ್ ಮಾಡವೆ, ಅದು ಕೂಡ

0: ಅಷ್ಟೇ, ನಮ್ಮಲ್ಲಿ ತರಬೇತಿ ತಗೊಂಡೋಗಿರೋರು ಜೇನು ಪೆಟ್ಟಿಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಮಾಹಿತಿ ಕೊಟ್ಟಿರ್ತೇವೆ. ಆ ಜೇನು ಪೆಟ್ಟಿಗೆ ತಗೊಂಡ್ ಬಂದು ಅದನ್ನ ಅವರ ತೋಟಗಳಲ್ಲಿ ಹೊಲಗಳಲ್ಲಿ ಇಟ್ಕೊಂಡು ಅದನ್ನು ಕೃಷಿನೂ ಮಾಡ್ತಾ ಇದ್ದಾರೆ, ಅದರಿಂದನು ಒಳ್ಳೆ ಆದಾಯ ತಗೊಂಡ್ಬರ್ತಾ ಇದ್ದಾರೆ ಸರ್.
1: ಈಗ ಉತ್ಪಾದಕ ವಲಯ ಅಂತ ಹೇಳಿದ್ರಿ, ಇದರಲ್ಲಿ ಏನೇನು ಕಾರ್ಯಕ್ರಮಗಳು ಬರ್ತಾವೆ?
0: ಉತ್ಪಾದಕ ವಲಯದಲ್ಲಿ ಫಾಸ್ಟ್ ಫುಡ್ ಸ್ಟಾಲ್ ಉದ್ಯಮಿಯ ಒಂದಿದೆ ಸರ್ ತರಬೇತಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಹಳ್ಳಿಗಳಲ್ಲಿ ಚಿಕ್ಕ ಪುಟ್ಟ ಹಳ್ಳಿಗಳಲ್ಲಿ ಏನೂ ಸಿಗೋದಿಲ್ಲ ಸರ್ ಫಾಸ್ಟ್ ಫುಡ್ ಅಂದ್ರೆ, ಅಂತವ್ರು ಬಂದು ಇಲ್ಲಿ ನಮ್ಮಲ್ಲಿ ತರಬೇತಿ ತಗೋಬಹುದು. ಈಗ ಯಾರೋ ಒಬ್ರು ಬೇಕರಿನ ಸ್ಟಾರ್ಟ್ ಮಾಡ್ಬೇಕು ಅಂತಾರೆ, ಅವರು ಕೂಡ ಬಂದು ಬ್ರೆಡ್ ಬನ್ನು ಮತ್ತೆ ಚಿಕ್ಕ ಪುಟ್ಟ ಫಾಸ್ಟ್ ಫುಡ್ ಬಿಸ್ಕೆಟ್ಸ್ ಪಪ್ಸ್ ಈ ತರ ಎಲ್ಲ ಮಾಡೋದು ಹೇಳ್ಕೊಡ್ತೀವಿ. ಜೊತೆಗೆ ಕಾಂಡಿಮೆಂಟ್ಸ್, ಚಕ್ಲಿ, ಕೋಡ್ಬೆಳೆ, ನಿಪ್ಪಟ್, ಮಸಾಲಾ ಶೇಂಗಾ ಆತರ ಎಲ್ಲ ಬರುತ್ತೆ ಸರ್, ಅದನ್ನೆಲ್ಲ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಈಗ ಇದಕ್ಕೂ ಕೂಡ ತುಂಬಾ ಡಿಮಾಂಡ್ ಇರುವಂತ ಉದ್ಯೋಗ ಸರ್ ಇದು ಫಾಸ್ಟ್ ಫುಡ್ ತಯಾರಿಕೆ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ತರಬೇತಿ ಕೊಂಡಿರೋರು ಮನೆಯಲ್ಲೇನೆ ತಯಾರಿ ಮಾಡಿ ಇವರು ಹೊರಗಡೆ ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ತುಂಬಾ ಚೆನ್ನಾಗಿದೆ ಸರ್ ಇದು ಕೂಡ, ಒಳ್ಳೆ ಆದಾಯ ತರುವಂತಹ ಒಂದು ಉದ್ಯೋಗ ಇದು.
1: ಈಗ ಫಾಸ್ಟ್ ಫುಡ್ ಅಂತಂದ್ರೆ ಈಗ ಸಾಕಷ್ಟು ನಾವು ನೋಡಿದ್ದೇವೆ ಸಿರಿಧಾನ್ಯಗಳಲ್ಲಿ ಮಾಡುವಂತದ್ನ, ಆ ನಿಟ್ಟಿನಲ್ಲಿ ಏನಾದ್ರೂ ಮಾಹಿತಿ ಕೊಡ್ತಾ ಇದ್ದೀರಾ?
0: ಹೌದು ಸರ್, ಲಾಸ್ಟ್ ದಸರಾ ಹಬ್ಬ ಟೈಮ್ ಅಲ್ಲಿ ನಾವೊಂದು ತರಬೇತಿ ಮಾಡ್ತಾ ಇದ್ವಿ. ಅದೇ ಟೈಮ್ ಅಲ್ಲಿ ನಮ್ಗೆ ಮುರುಘಾ ಮಠದಲ್ಲಿ ಶರಣ ಸಂಸ್ಕೃತಿ ಮೇಳ ಇತ್ತು. ಆ ಟೈಮ್ ಅಲ್ಲಿ ನಮ್ಗೊಂದು ಆಫರ್ ಬಂತು, ಸಿರಿಧಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಡುಗೆ ತಯಾರಿಕೆ ಕಾಂಪಿಟೇಷನ್ ಅರೇಂಜ್ ಮಾಡಿದ್ರು. ನಮ್ಮ ಮಿನಿಸ್ನೆಲ್ಲ ಕರ್ಕೊಂಡು ಹೋದ್ವಿ, ಒಂದು ದಿನ ಮುಂಚಿತವಾಗಿ ತಿಳಿಸಿದ್ರು ಸರ್. ಅದರಲ್ಲಿ ನಾವು ಉಂಡೆ, ಸಿರಿಧಾನ್ಯದ ಉಂಡೆ ಮಾಡಿದ್ವಿ, ಸಿರಿಧಾನ್ಯದಲ್ಲಿ ಚಕ್ಲಿ ಮತ್ತೆ ಕೋಡ್ಬೆಳೆ ಮತ್ತೆ ಜೊತೆಗೆ ನಿಪ್ಪಟ್, ಈ ತರ ನಾವು ಒಂದು 5 ಆಹಾರಗಳನ್ನ ತಯಾರಿಕೆ ಮಾಡ್ಕೊಂಡು ತಗೊಂಡೋದ್ವಿ ಸರ್. ತುಂಬಾ ಖುಷಿ ಪಟ್ರು ಸರ್ ಎಲ್ಲರೂ, ಶರಣ ಸಂಸ್ಕೃತಿ ಮೇಳಕ್ ಬಂದಿರೋರೆಲ್ಲ. ತುಂಬಾ ಚೆನ್ನಾಗಿ ಈ ಸಿರಿಧಾನ್ಯದಲ್ಲಿ ಇಷ್ಟೆಲ್ಲ ಆಗ್ಬೋದಾ ಅಂತೇಳಿ ತಗೊಂಡೋಗಿದ ಒಂದು ವಸ್ತುಗಳು ಎಲ್ಲ ಖಾಲಿ ಆಯ್ತು ಸರ್. ಅವತ್ತು ಎಲ್ಲರೂ ತುಂಬಾ ಖುಷಿ ಪಟ್ಟು ತಿಂದ್ರು. ಆ ಸಿರಿಧಾನ್ಯದ ಬಗ್ಗೆನೂ ನಾವು ತರಬೇತಿಗಳನ್ನ ಕೊಡ್ತೀವಿ ಸರ್ ಫಾಸ್ಟ್ ಫುಡ್ ಅಲ್ಲೇನೆ, ಅದು ಒಂದು ದಿನ ಸೆಷನ್ ಇದೆ ಸರ್ ನಮ್ಗೆ.
1: ಅಂದ್ರೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಸಾಕಷ್ಟು ಒತ್ತನ್ನು ಕೊಡಬೇಕು ಅಂದ್ರೆ ನಿಮ್ಮ ಒಂದು ತರಬೇತಿಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಸಹ ಕೊಡ್ತಾ ಇದ್ದೀರಾ?
0: ಹೌದು ಸರ್.
1: ಈಗ ಇನ್ನೊಂದು, ನೀವು ಸೇವಾ ವಲಯ ಅಂತ ಹೇಳಿ, ಈ ಸೇವಾ ವಲಯದಲ್ಲಿ ಏನ್ ತರಬೇತಿ ಕೊಡ್ತಾ ಇದ್ದೀರಾ, ಅದರಲ್ಲಿ ಯಾವ ರೀತಿ ಅವರು ಸಹ ಉದ್ಯೋಗವನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ?
0: ಸೇವಾ ವಲಯದಲ್ಲಿ ಸರ್ ಇದು ಜಾಸ್ತಿ ಬ್ಯೂಟಿ ಪಾರ್ಲರ್ ಅಂತ ತರಬೇತಿ ಬರ ಸರ್. ಈಗೆಲ್ಲ ತುಂಬಾ ಡಿಮಾಂಡ್ ಇದೆ ಸರ್ ಇದಕ್ಕೂ. ಬ್ಯೂಟಿ ಪಾರ್ಲರ್ ಅಂತಂದ್ರೆ ನಾವು ಮನೇಲೆ ಮಾಡ್ಕೋತೀವಿ, ನಾವು ಮನೇಲೆ ಇದ್ಕೊಂಡು ಎಲ್ಲ ಕೆಲಸ ಮಾಡ್ತೀವಿ. ಹಳ್ಳಿ ಹಳ್ಳಿಯಲ್ಲೂ ತುಂಬಾ ಡಿಮಾಂಡ್ ಇದೆ ಸರ್. ಈಗ ಮದ್ವೆ ಫಂಕ್ಷನ್ ಆಯ್ತು, ಚಿಕ್ಕ ಪುಟ್ಟ ಫಂಕ್ಷನ್ ಆಯ್ತು ಅಂತಾರೆ, ಬ್ಯೂಟಿ ಪಾರ್ಲರ್ ಹೋಗ್ತಾರೆ ಸರ್ ಜನ. ಹಾಗಾಗಿ ಇದು ಕೂಡ ತುಂಬಾ ಡಿಮಾಂಡ್ ಇರೋಂತ ತರಬೇತಿ ಇದು. ಇದನ್ನ ತರಬೇತಿ ತಗೊಂಡು ಸ್ವ ಉದ್ಯೋಗ ಮಾಡೋದ್ರಲ್ಲಿ ಏನ್ ಕಷ್ಟ ಇಲ್ಲ ಸರ್. ಎಲ್ಲರೂ ಬರ್ತಾರೆ ಸರ್, ಹಳ್ಳಿಯಿಂದ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಇದು ಒಳ್ಳೆ ಉದ್ಯೋಗ ಹೆಣ್ಮಕ್ಳಿಗೆ. ಈಗ ಮನೇಲೇನೆ ಮಾಡೋದು, ಇದೇನ್ ಶಾಪ್ ಮಾಡ್ಬೇಕು ಅಂತಾನೆ ಇಲ್ಲ, ಮನೇಲೆ ಕೂಡ ಮಾಡ್ಕೋಬಹುದು. ಇದು ಕೂಡ 35 ದಿನ ಪ್ರೀತಿ ಕೊಟ್ಬಿಟ್ಟು ಇವರಿಗೆ ನೆಕ್ಸ್ಟ್ ಆರ್ಥಿಕ ನೆರವು ಕೊಡ್ತೇವೆ. ಜೊತೆಗೆ ಅವ್ರು ಶಾಪ್ ಮಾಡ್ತೀವಿ ಅಂತಂದ್ರೆ ಶಾಪಿಗೂ ಕೂಡ ಹೆಲ್ಪ್ ಮಾಡ್ತೇವೆ ಸರ್ ನಾವು. ಸೇವಾ ವಲಯದಲ್ಲಿ ಹೆಣ್ಮಕ್ಳಿಗೆ ಅದೊಂದು ಇದೆ ಸರ್. ಮತ್ತೆ ಜೂಟ್ ಬ್ಯಾಗ್ ತಯಾರಿಕೆ, ಬ್ಯಾಗ್ಗಳ ತಯಾರಿಕೆ.
1: ಬ್ಯಾಗ್ಗಳು ಅಂತಂದ್ರೆ ಯಾವ್ದ್ರಲ್ಲಿ ಅವ್ರು ತಯಾರು ಮಾಡ್ಬೇಕಾಗುತ್ತೆ
0: ಸರ್? ಬಟ್ಟೆಲೂ ಮಾಡಬಹುದು. ಈ ಬಾಳೆ ನಾರು ಬರುತ್ತೆ ಸರ್, ಅದ್ರದೊಂದು ಬಟ್ಟೆ ಸಿಗುತ್ತೆ ಸರ್ ನಮ್ಗೆ. ಅದೆಲ್ಲ ಬೆಂಗಳೂರಲ್ಲೆಲ್ಲ ತರಿಸ್ತೀವಿ, ಅಲ್ಲಿಂದ ತರಿಸ್ಬಿಟ್ಟು ಅದರಲ್ಲಿ ಬ್ಯಾಗ್ಗಳನ್ನು ಮಾಡುವಂತದ್ದು. ಈಗ ಪ್ಲಾಸ್ಟಿಕ್ ಮುಕ್ತ ನಗರಗಳು ಅಂತ ಹೇಳಿ ಮಾಡ್ತಾ
1: ಇದ್ದಾರೆ.
0: ಈ ಕಾನ್ಸೆಪ್ಟ್ ಇಂದ ನಾವು ಈ ತರಬೇತಿಗಳನ್ನ ಹಮ್ಮಿಕೊಂಡಿದೀವಿ ಸರ್. ಇದರಲ್ಲಿ ಪರ್ಸ್ ಹೇಳ್ಕೊಡ್ತಾರೆ, ತರಕಾರಿ ಬ್ಯಾಗ್ ಹೇಳ್ಕೊಡ್ತಾರೆ, ಮತ್ತೆ ಲಗೇಜ್ ತಗೊಂಡೋಗ್ಲಿಕ್ಕೆ ಬ್ಯಾಗ್ ಹೇಳ್ಕೊಡ್ತಾರೆ, ಜೊತೆಗೆ ಕ್ರಾಸ್ ಬ್ಯಾಗ್ ಅಂತ ಬರುತ್ತೆ ಸರ್ ಅದೇ ಹೇಳ್ಕೊಡ್ತಾರೆ. ಇದರಲ್ಲಿ ಫೈಲ್ ಅಂತ ಇದೆ ಸರ್, ಫೈಲ್ ಹೇಳ್ಕೊಡ್ತಾರೆ, ಮತ್ತೆ ಗೋಡೆಗೆ ನೇತಾಕುವಂತ ಒಂದು ಪರ್ಸ್ ಹೇಳ್ಕೊಡ್ತಾರೆ ಸರ್. ಈ ತರ ಎಲ್ಲ ಸಾಕಷ್ಟು ಒಂದು 20 ತರ ಬ್ಯಾಗ್ ಗಳನ್ನ ಹೇಳ್ಕೊಡ್ತಾರೆ ಸರ್.
1: ಅವರಿಗೆ ಸಾಕಷ್ಟು ದಿನ ತರಬೇತಿ ಕೊಡಬೇಕಾಗುತ್ತಲ್ಲ?
0: ಹೌದು ಸರ್, 14 ದಿನ ತರಬೇತಿ ಸರ್.
1: ಈಗ 14 ದಿನದಲ್ಲಿ ಎಲ್ಲ ಕಲ್ತ್ಕೊಂಡ್ ಬಿಡ್ತಾರ?
0: ಕಲಿತಾರೆ ಸರ್, ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ತರಬೇತಿ ಇರುತ್ತೆ. ಹಾಗಾಗಿ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದು ಕಲ್ತ್ಕೊಂಡು ಹೋಗ್ತಾರೆ ಸರ್.
1: ಅಂದ್ರೆ ಹೆಚ್ಚಾಗಿ ಈ ಒಂದು ತರಬೇತಿಯಲ್ಲಿ ಭಾಗವಹಿಸುವುದು ಗ್ರಾಮೀಣ ಒಂದು ಮಟ್ಟದ ಜನರು ಅಥವಾ ನಗರಗಳಲ್ಲಿ ಬರುವಂತ ಜನಗಳು ಭಾಗವಹಿಸ್ತಾರ
0: ಸರ್? ನಮ್ಮಲ್ಲಿ 70% ಜನರು ಗ್ರಾಮೀಣ ಭಾಗದಿಂದ ಬರ್ತಾರೆ, 30% ಜನರು ನಗರಗಳಿಂದ ಬರ್ತಾರೆ.
1: ಈಗ ಬ್ಯೂಟಿ ಪಾರ್ಲರ್ ಅಂದ್ರೆ ಇದೆಲ್ಲ ಗ್ರಾಮೀಣ ಮಟ್ಟದಲ್ಲಿ ಕಲ್ತ್ಕೊಂಡ್ರೆ ಅವ್ರಿಗೆ ಹೆಂಗ್ ಅಲ್ಲಿ ಉದ್ಯೋಗ ಮಾಡಕ್ಕಾಗುತ್ತೆ ಗ್ರಾಮೀಣ ಮಟ್ಟದಲ್ಲಿ?
0: ಸರ್, ನಗರ ಮಟ್ಟಕ್ಕಿಂತ ಗ್ರಾಮೀಣ ಮಟ್ಟದಲ್ಲಿ ಚೆನ್ನಾಗಿ ನಡೆಯುತ್ತೆ ಸರ್ ಬ್ಯೂಟಿ ಪಾರ್ಲರ್. ಈಗೆಲ್ಲ ಹಳ್ಳಿ ಹಳ್ಳಿಗಳನ್ನು ತುಂಬಾ ಬ್ಯೂಟಿ ಬಗ್ಗೆ ತುಂಬಾ ಅನಿಸ್ ಇದೆ ಸರ್, ಹಾಗಾಗಿ ಹಳ್ಳಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ ಸರ್.
1: ಈಗ ಇನ್ನೊಂದು ಹೇಳಿದ್ರೆ ನೀವು ಅಭಿವೃದ್ಧಿ ವಲಯ ಅಂತ ಹೇಳಿದ್ರೆ, ಅಭಿವೃದ್ಧಿ ವಲಯದಲ್ಲಿ ಏನೇನ್ ತರಬೇತಿಗಳನ್ನ ಕೊಡಿಸ್ತಾ ಇದ್ರೆ ಸ್ವಹ ಉದ್ಯೋಗವನ್ನ ಮಾಡ್ಲಿಕ್ಕೆ ಅವಕಾಶ?
0: ಸರ್, ಈ ಅಭಿವೃದ್ಧಿ ವಲಯದಲ್ಲಿ ಏನಾಗುತ್ತೆ ಅಂದ್ರೆ ಈಗಾಗಲೇ ನಮ್ಮಲ್ಲಿ ತರಬೇತಿ ತಗೊಂಡೋಗಿರ್ತಾರೆ, ಅವ್ರಿಗೆ ಇನ್ನೇನು ಹೆಚ್ಚಿನ ಕೌಶಲ್ಯ ಬೇಕಾಗಿರುತ್ತೆ. ಈಗೆಲ್ಲ ಒಂದ್ ಸ್ವಲ್ಪ AI ಟೆಕ್ನಾಲಜಿ ಬಂದಿದೆ, ಆತರ ಅವ್ರ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಹೊಸ ಹೊಸ ಕೌಶಲ್ಯಗಳ ಕಲಿಬೇಕಲ್ಲ ಸರ್. ಅಂತವ್ರಿಗೆ ನಾವು ವರ್ಷಕ್ಕೆ ಒಂದು ಕೌಶಲ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ತರಬೇತಿ ಕೊಡುವಂತವ್ರನ್ನ ಕರೆಸ್ಬಿಟ್ಟು ಅವ್ರಿಗೆ

0: ಕೌಶಲ್ಯ ತರಬೇತಿಗಳನ್ನ ಕೊಡಿಸ್ತೇವೆ. ಈಗ ಉದಾಹರಣೆ ಮೋಟರ್ ವೈಂಡಿಂಗ್ ಮತ್ತೆ ಪಂಪ್ಸೆಟ್ ರಿಪೇರಿ ಮಾಡಿರ್ತೇವೆ, ಅವರಿಗೆ ಸೋಲಾರ್ ಬಗ್ಗೆ ಮಾಹಿತಿ ಇರಲ್ಲ, ಹಾಗಾಗಿ ಅವ್ರನ್ನ ಕರೆಸಿಬಿಟ್ಟು ಸೋಲಾರ್ ಬಗ್ಗೆ ಮಾಹಿತಿ ಕೊಡ್ತೇವೆ. ಮತ್ತೆ ಯುಪಿಎಸ್ ಸಿಸ್ಟಮ್ ಅದನ್ನ ಹೇಗೆ ಅಳವಡಿಸೋದು, ಅದನ್ನ ಹೇಗೆ ಮೇಂಟೈನ್ ಮಾಡೋದು, ರಿಪೇರಿ ಹೇಗೆ, ಈ ತರ ಮಾಹಿತಿ ಕೊಡ್ತೇವೆ ಸರ್. ಈಗ ಟೈಲರಿಂಗ್ ಮಾಡ್ಕೊಂಡು ಹೋಗಿರ್ತಾರೆ ಸರ್, ಅಂತವ್ರಿಗೆ ಏನಾಗುತ್ತೆ, ಹೆಚ್ಚು ಡಿಸೈನ್ಗಳು ಗೊತ್ತಿರಲ್ಲ ಸರ್ ಅವ್ರಿಗೆ, ಅವ್ರನ್ನ ಕರೆಸಿ ಹೆಚ್ಚು ಡಿಸೈನ್ ಹೊಸ ಹೊಸ ಡಿಸೈನ್ ಅನ್ನ ಹೇಳ್ಕೊಡ್ತೇವೆ. ಈಗ ಬ್ಯೂಟಿ ಪಾರ್ಲರ್ ಅಷ್ಟೇ ಸರ್, ಬ್ಯೂಟಿ ಪಾರ್ಲರ್ ಬೇಸಿಕ್ ಕಲ್ತ್ಕೊಂಡು ಹೋಗಿರ್ತಾರೆ, ಈಗ ತಿಂಗಳಿಗೆ ಒಂದು ಹೊಸ ಮೇಕಪ್ ಬರುತ್ತೆ ಸರ್, ಅಂತವ್ರಿಗೆ ಕರೆಸ್ಬಿಟ್ಟು ಹೊಸ ಹೊಸ ಹೇರ್ ಸ್ಟೈಲ್ಸು, ಹೊಸ ಹೊಸ ಫೇಶಿಯಲ್ಸ್, ಹೊಸ ಹೊಸ ಮೇಕಪ್ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಕೊಡ್ತೇವೆ ಸರ್. ಇದು ಅಭಿವೃದ್ಧಿ ವಲಯ ಸರ್.
1: ಈಗ 4 ವಲಯಗಳಲ್ಲಿ ಸಾಕಷ್ಟು ತರಬೇತಿಯನ್ನ ಕೊಡ್ತಾ ಇದ್ದೀರಾ, ಸಹ ಉದ್ಯೋಗವನ್ನು ಯಾವ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ. ಈಗ ವರ್ಷದ ಎಲ್ಲಾ ಕಾಲದಲ್ಲೂ ಇರುತ್ತಾ ತರಬೇತಿ ಅನ್ನುವಂಥದ್ದು?
0: ಎಲ್ಲಾ ಕಾಲದಲ್ಲೂ ಎಲ್ಲಾ ತಿಂಗಳಲ್ಲೂ ಇರುತ್ತೆ ಸರ್ ತರಬೇತಿ. ನಮ್ಗೆ ಒಂದು ವಾರ್ಷಿಕ ವರದಿ ಅಂತ ಮಾಡ್ತೇವೆ ಸರ್, ಅದರಲ್ಲಿ ನಾವು ಇಷ್ಟಿಷ್ಟು ತರಬೇತಿಗಳನ್ನ ಇಷ್ಟಿಷ್ಟು ನಮ್ಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಸರ್ ಮಾಡಿ ಅಂತ ಹೇಳ್ಬಿಟ್ಟು. ವರ್ಷಕ್ಕೆ ನಾವು 1,500 ಜನಕ್ಕೆ ನಾವು ತರಬೇತಿಗಳನ್ನ ಕೊಡ್ತಾ ಬರ್ತೇವೆ. ಪ್ರತಿಯೊಂದು ತರಬೇತಿ ಬಗ್ಗೆನು ನಾವು ಮೊದಲನೇ ಏಪ್ರಿಲ್ ತಿಂಗಳು ಅಲ್ಲಿ ನಾವು ಮಾಹಿತಿ ಕೊಡ್ತೇವೆ ಸರ್, ಈ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ತರಬೇತಿಯನ್ನ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಒಂದು ವರದಿನ ರೆಡಿ ಮಾಡಿರ್ತೀವಿ ಸರ್. ಆ ವರದಿ ಪ್ರಕಾರನೇ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಈಗ ರಜೆ ಇರೋದ್ರಿಂದ ಅಂದ್ರೆ ಈಗ ಬೇಸಿಗೆ ರಜಾ ಇದೆ, ಹೆಣ್ಮಕ್ಳಿಗೆ ಒಳ್ಳೆ ಅವರು ಬಂದು ತಿಥಿ ತಗೊಳ್ಳಿ, ಮಕ್ಕಳೆಲ್ಲ ಇರ್ತಾರೆ ಅವರೆಲ್ಲ ರಜದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಅಂತಾನೆ ಈಗ ಬ್ಯೂಟಿ ಪಾರ್ಲರ್ ಒಂದು ಎಂಬ್ರಾಯ್ಡ್ರಿ ತರಬೇತಿನ ನಡೆಸ್ತಾ ಇದ್ದಾವೆ ಸರ್. ಈಗಾಗಲೇ ಒಂದು 10 ಆಗಿದೆ ಸರ್ 2 ತರಬೇತಿ ಮಾಡ ಇದ್ದು. ಈಗ ಮತ್ತೆ ಮುಂದಿನ ತಿಂಗಳಲ್ಲಿ ಇನ್ನೊಂದು ಬ್ಯೂಟಿ ಪಾರ್ಲರ್ ಜೊತೆಗೆ ಇನ್ನೊಂದು ಟೈಲರಿಂಗ್ ತರಬೇತಿ, ಪರ್ಟಿಕ್ಯುಲರ್ ಆಗಿ ಈಗ ಮನೆಯಲ್ಲಿ ಇರುವಂತಹ ಗೃಹಿಣಿಯರಿಗೆ ಒಳ್ಳೆ ಅವ್ರಿಗೆ ಒಂದು ಉದ್ಯೋಗ ಮಾಡ್ಲಿಕ್ಕೆ ಸಹಾಯ ಆಗ್ಲಿ ಹೇಳಿ ಅವ್ರಿಗೆ ಹಮ್ಮಿಕೊಂಡಿದ್ದೀವಿ ಸರ್. ಈ 2 ತಿಂಗಳು ಒಂದ್ ಸ್ವಲ್ಪ ಹೆಣ್ಮಕ್ಳಿಗೆ ಮೀಸಲು ಕೊಟ್ಟಿದ್ದೀವಿ ಸರ್. ನಂತರ ಜೂನ್ ಅಥವಾ ಜುಲೈ ಆ ಟೈಮಲ್ಲಿ ಗಂಡ್ ಮಕ್ಳಿಗೆ ಒಂದ್ ಸ್ವಲ್ಪ ಆದ್ಯತೆ ಕೊಟ್ಬಿಟ್ಟು ಮೋಟರ್ ರಿವೈಂಡಿಂಗ್, ಟಿವಿ ರೈರಿ, ಮತ್ತೆ ದ್ವಿಚಕ್ರ ವಾಹನ ರಿಪೇರಿ, ಫೋಟೋಗ್ರಫಿ, ಕಂಪ್ಯೂಟರ್ ಹಾರ್ಡ್ವೇರ್, ಕಂಪ್ಯೂಟರ್ DTP ಈ ತರ ತರಬೇತಿಗಳನ್ನ ಮಾಡ್ತಾ ಹೋಗ್ತೇವೆ ಸರ್.
1: ಈಗ ತರಬೇತಿಗೆ ಬರುವಂತವರಿಗೆ ಅಂದ್ರೆ ಅಲ್ಲಿ ಏನು ಅರ್ಹತೆಗಳು ಇರಬೇಕು ಅಂತೀರಾ
0: ಸರ್? ನಮ್ಮ ರೂಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿ ತಗೋಬೇಕಾದ್ರೆ ಮೊದಲನೇದಾಗಿ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬಂದ್ರೆ ಸಾಕು ಸರ್. ಅವರು ಅನಕ್ಷರಸ್ಥರ ಆದ್ರೂ ಪರವಾಗಿಲ್ಲ, ಅವರೊಂದು ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇದ್ರೆ ಸಾಕು. ಜೊತೆಗೆ 18 ಅಂದ್ರೆ 18 ತುಂಬಿರಬೇಕು, 50 ಸರ್ ಅವರ ವಯಸ್ಸು. ಜೊತೆಗೆ ಅವರು ನಾವು ಕೆಲಸ ಮಾಡುತ್ತೇವೆ ಅಂದ್ರೆ ಸ್ವ ಉದ್ಯೋಗ ಮಾಡ್ತೇವೆ ಅನ್ನೋ ಒಂದು ನಂಬಲ ಇರಬೇಕು ಅವ್ರಿಗೆ,
1: ಅಂದ್ರೆ
0: ಆಸಕ್ತಿ ಇರಬೇಕು. ಅಂತವ್ರಿಗೆ ನಾವು ಮೊದಲ ಆದ್ಯತೆಗಳನ್ನ ಕೊಡ್ತೇವೆ ಸರ್. ಗ್ರಾಮೀಣ ಭಾಗದ ಜನರು BPL ರೇಷನ್ ಕಾರ್ಡ್ ಇರೋರ್ಗೆ ಆದ್ಯತೆ ಅದು 70% ಅಷ್ಟೇನೆ, ಇನ್ನು 30% ಏನಿದೆ ಅವ್ರಿಗೆಲ್ಲ ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ನಡೆದೋಗುತ್ತೆ. ಮೊದಲೇ ಆದ್ಯತೆ ನಾವು ಗ್ರಾಮೀಣ ಭಾಗದ BPL ಜನರಿಗೆ ಮಾತ್ರ.
1: ಒಳ್ಳೇದು ಮಂಜುಳಾ ಅವರೇ, ಇಲ್ಲೇ ತನಕ ಈ ಒಂದು ರೂಟ್ಸೆಟ್ ಸಂಸ್ಥೆ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಸಹ ಉದ್ಯೋಗ ತರಬೇತಿ ಸಂಸ್ಥೆ ಅನ್ನುವಂಥದ್ದು, ಸಹ ಉದ್ಯೋಗದ ಬಗ್ಗೆ ತರಬೇತಿಗಳನ್ನು ಕೊಟ್ಟು ಸಾಕಷ್ಟು ಗ್ರಾಮೀಣ ಜನರ ಒಂದು ಆರ್ಥಿಕ ಮಟ್ಟವನ್ನು ಹೆಚ್ಚಲಿಕ್ಕೆ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಗಳನ್ನು ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೂ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ KG ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು UM ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಂಗಳೂರು ತರಂಗಾಂತರ 225.5 meters, 1089 kHz ಹಾಗೂ FM ಬ್ಯಾಂಡ್ನ ಕಂಪನಾಂಕ 100.3 MHz.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಮಧುರ ಮಧುರ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: 100.3 ಆಕಾಶವಾಣಿ ಟೆಲಿಕ್ವಿಸ್.
5: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ?
0: ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
5: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
0: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00.
4: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ. ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
6: ಒಂದು ನಿಜವಾದ ಪ್ರೀತಿಯ ರೀತಿಯನ್ನು ಪ್ರೇಮಿಯು ತನ್ನ ಮನದನ್ನಿಗೆ ಹೇಳುವಂತಹ ರೀತಿ ಅದು ಬಹಳ ಸೊಗಸಾಗಿದೆ. ಇನ್ನೊಂದು ಕಾರಣ ಅಂದ್ರೆ ಆ ಚಲನಚಿತ್ರವು ಬಹಳವಾಗಿ ಇಷ್ಟವಾಗಿರೋದ್ರಿಂದ ಈ ಹಾಡು ಬಹಳ ಇಷ್ಟವಾದ ಹಾಡು.
7: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನೆನ.
3: ಪ್ರತಿ ಸೋಮವಾರ ಮಧ್ಯಾಹ್ನ 1:30
7: ನನ್ನ ರಾಗ ತಾನ ಪಲ್ಲವಿ
3: ಕೇಳಿ. ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
8: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
9: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 to 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ. ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ.
1: ಪ್ರಿಯ ಕೇಳುಗರೆ, ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಇವತ್ತು ಅಪೆಂಡಿಕ್ಸ್ನ ಕುರಿತು ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಅಪೆಂಡಿಕ್ಸ್ ಅಂದ್ರೆ ಏನು, ಅದು ಯಾಕೆ ಬರ್ತದೆ, ಅದಕ್ಕೇನು ಕಾರಣ ಮತ್ತು ಅದಕ್ಕೇನು ಪರಿಹಾರ ಇದೆ ಅನ್ನೋದನ್ನು ಕುರಿತು ಮಾಹಿತಿಯನ್ನು ಕೊಡಲಿಕ್ಕೆ ವೈದ್ಯರು ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
2: ನಮಸ್ಕಾರ
1: ಸರ್. ಈಗ ಅಪೆಂಡಿಕ್ಸ್ ಅನ್ನುವಂಥ ಕಾಯಿಲೆ ಸಾಮಾನ್ಯವಾಗಿ ತುಂಬ ಜನಗಳಿಗೆ ಗೊತ್ತಿದೆ. ಈ ಒಂದು ಅಪೆಂಡಿಕ್ಸ್ ಅನ್ನುವಂಥ ಶಬ್ದ ಕೇಳಿದ್ದೇವೆ, ಆದರೆ ಅಪೆಂಡಿಕ್ಸ್ ಅಂದರೆ ನಿಮ್ಮ ವೈದ್ಯಕೀಯ ಭಾಷೆಯಲ್ಲಿ ಏನು ಅಂತ?
2: ಇದು ನೋಡಿ, ಅಪೆಂಡಿಕ್ಸ್ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗಿರುತ್ತೆ. ಯಾರಿಗದ್ರದ್ದು ಲಕ್ಷಣಗಳು ಬರುತ್ತೆ ಅವ್ರಿಗಷ್ಟೇ ನಾವು ಟ್ರೀಟ್ಮೆಂಟ್ ಕೊಡೋದು, ಆಪರೇಷನ್ ಮಾಡೋದು ಮಾಡ್ತೀವಿ. ಇದು ಅಪೆಂಡಿಕ್ಸ್ ಎಲ್ಲಿರುತ್ತೆ ಹೊಟ್ಟೆಯಲ್ಲಿ ಅಂತಂದ್ರೆ, ಕೆಳಗಡೆ ಬಲಭಾಗದಲ್ಲಿ ಇರುತ್ತೆ. ಈ ಸಣ್ಣ ಕರಳು ಮತ್ತು ದೊಡ್ಡ ಕರಳು, ಐಲಿಯಂ ಜಜನಮ್ ಅಂತಾರೆ, ಈಲಿಯಂ ಮತ್ತೆ ಸೀಕಲ್ ಜಂಕ್ಷನ್, ದೊಡ್ಡ ಕರಳು ಸ್ಟಾರ್ಟಿಂಗ್ ಹತ್ರ ಅಪೆಂಡಿಕ್ಸ್ ಡೆವಲಪ್ ಆಗುತ್ತೆ. ಈ ಅಪೆಂಡಿಕ್ಸ್ ಏನು ಫಂಕ್ಷನ್ ಇಲ್ಲ. ನಾವು ಇಂಗ್ಲಿಷ್ ಅಲ್ಲಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ವೆಸ್ಟಿಜಿಯಲ್ ಆರ್ಗನ್ ಅಂತೀವಿ. ಇಟ್ ಈಸ್ ಗುಡ್ ಫಾರ್ ನಥಿಂಗ್ ಆರ್ಗನ್. ಇವಾಗ ಇದು ಪ್ರಾಬ್ಲಮ್ ಕೊಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಇದ್ರ ಬಗ್ಗೆ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಯೂಶ್ವಲಿ ಇದು ಯಾವಾಗ ಆಗುತ್ತೆ ಅಂತಂದ್ರೆ, ಇವಾಗ ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಡೈಜೆಷನ್ ಹೊಟ್ಟೆಯಲ್ಲಾಗತ್ತೆ. ಹೊಟ್ಟೆಯಲ್ಲಿ ಆದ್ಮೇಲೆ ಸಣ್ಣ ಕರಳಲ್ಲಿ ಎಲ್ಲ ಫೀಕಲ್ ಮ್ಯಾಟರ್, ಸಂಡಸದಂತದೆಲ್ಲ ಪದಾರ್ಥ ಇದೆಲ್ಲಗಳು, ಇದು ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಪಾಸ್ ಆಗುತ್ತೆ. ಇದ್ರದ್ದು ಓಪನಿಂಗ್ ಇರುತ್ತೆ ದೊಡ್ಡ ಕರಳಲ್ಲಿ, ಆ ಓಪನಿಂಗ್ ಅಲ್ಲಿ ಸಾವಕಾಶ ಇದು ಫೀಕಲ್ ಮ್ಯಾಟರ್ ಹೋಗಿ ಸ್ಟಕ್ ಹಾಕೋತ್ ಹೋದ್ರೆ ಬ್ಲಾಕ್ ಆಗ್ಬಿಡುತ್ತೆ. ಬ್ಲಾಕ್ ಆದ ತಕ್ಷಣ ಅಲ್ಲಿ ಇನ್ಫ್ಲಮೇಷನ್, ರೋಗಿ ಇದ್ರದ್ದು ಇನ್ಫ್ಲಮೇಷನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಬ್ಲಾಕ್ ಆಗ್ಬಿಡುತ್ತೆ ಅಪೆಂಡಿಕ್ಸ್, ಲೂಮೆನ್ ಬ್ಲಾಕ್ ಆಗ್ಬಿಡುತ್ತೆ. ಲೂಮೆನ್ ಅಂದ್ರೆ ಅದ್ರ ಓಪನಿಂಗ್. ಬ್ಲಾಕ್ ಆದ ತಕ್ಷಣ ಅಲ್ಲಿ ಅಪೆಂಡಿಸೈಟಿಸ್ ಅಂತ ನಾವು ಸ್ಟಾರ್ಟ್ ಮಾಡ್ತೇವೆ. ಒಂದು ಇನ್ನೊಂದು ಏನಪ್ಪ ಅಂತಂದ್ರೆ, ಒಂದು ಸ್ಟಡಿ ವಿಚಾರಣೆ ಇದೆ. ಬಹಳ ಸರ್ಜನ್ಸ್, ಸೀನಿಯರ್ ಸರ್ಜನ್ಸ್ ಆಗಲಿ, ಎಕ್ಸ್ಪೀರಿಯನ್ಸ್ ಸರ್ಜನ್ಸ್ ಆಗಲಿ, ಇನ್ನೊಂದು ಏನಿದೆ ಇದು ಎಲ್ಲೂ ಪ್ರೂವ್ ಆಗಿಲ್ಲ. ಬಟ್ ಇದು ಒಂದು ಸ್ಟಡಿ ಇದೆ. ಸ್ಟಡಿಯಲ್ಲಿ ಏನಿದೆ ಅಂದರೆ, ಯಾರು ನಾನ್ ವೆಜಿಟೇರಿಯನ್ ಹೆಚ್ಚಾಗಿ ತಿಂತಾರೆ ಅವರಿಗೆ ಇದ್ರ ಲಕ್ಷಣಗಳು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತವೆ ಅಂತ. ಅಂದ್ರೆ ಇದರ ಅರ್ಥ ವೆಜಿಟೇರಿಯನ್ ತಿನ್ನೋರಿಗೆ ಆಗಲ್ಲ ಅಂತಲ್ಲ, ವೆಜಿಟೇರಿಯನ್ ತಿನ್ನೋನಿಗೂ ಆಗುತ್ತೆ ಇಲ್ಲಂತಿಲ್ಲ. ಸ್ಟಡಿ ಮಾಡಿದ್ದಾರೆ, ಅದು ಇನ್ನೂ ಪ್ರೂವ್ ಆಗಿ ಪೇಪರ್ ಪ್ರೆಸೆಂಟ್ ಆಗಿಲ್ಲ. ಬಟ್ ಸ್ಟಡಿ ಆಗಿದೆ. ಆಮೇಲೆ ನಾನಿವಾಗ 17-18 ವರ್ಷ ಆಯ್ತು, ಒಂದ್ 10,000 ಮೇಲೆ ಅಪೆಂಡಿಕ್ಸ್ ಮಾಡಿದ್ದೀನಿ ನಾನು. ಸೊ ಅದರಲ್ಲೂ ನಾನು ನೋಡ್ತಾ ಇದ್ದೀನಿ 1:15 ರೇಷಿಯೋ. ಅಂದ್ರೆ ಒಂದ್ 15 ಪೇಷಂಟ್ ಬಂದ್ರೆ ಅದರಲ್ಲಿ ನಾನ್ ವೆಜ್ ತಿನ್ನೋರು 15 ಜನ ಅಂದ್ರೆ ಒಬ್ಬರಿಗೆ ಗ್ಯಾರಂಟಿ ಇರುತ್ತೆ.
1: ಸರ್, ಅಪೆಂಡಿಕ್ಸ್ ಅನ್ನ ಕೆಲಸ ಏನು ಮತ್ತು ಅದು ಏನು ತೊಂದರೆ ಕೊಡ್ತದಂತ?
2: ಸರ್, ಅಪೆಂಡಿಕ್ಸ್ ಕೆಲಸ ಏನೂ ಇಲ್ಲ. ಯಾಕೆ ನಾನು ಮೊದಲು ಹೇಳಿದೆ, ವೆಸ್ಟಿಜಿಯಲ್ ಆರ್ಗನ್, ಅದ್ರದ್ದೇನು ಕೆಲಸ ಇಲ್ಲ. ಅದು ಸೀಕಲ್ ಎಂಡ್ಗೆ ಇಲಿಯೋ ಸೀಕಲ್ ಜಂಕ್ಷನ್ ಅಂತ ಸ್ಟಾರ್ಟ್, ಇಲಿಯಂ ಅಂದ್ರೆ ಸಣ್ಣ ಕರಳು, ಸೀಕಲ್ ಅಂದ್ರೆ ದೊಡ್ಡ ಕರಳು, ಆ ಜಂಕ್ಷನ್ ಹತ್ರ ಸ್ಟಾರ್ಟ್ ಆಗುತ್ತೆ. ಅದ್ರದ್ದೇನು
1: ಕೆಲಸನೇ ಇಲ್ಲ.
2: ಅದೇನು ತೊಂದರೆ ಕೊಡುತ್ತಂದ್ರೆ, ಒಂದ್ಸರ್ತಿ ಅದಕ್ಕೆ ರೋಗ ಸ್ಟಾರ್ಟ್ ಆದ ತಕ್ಷಣ ನಾನು ಎರಡು ರೋಗ ಹೇಳಿದೆ. ಒಂದು ಡೈಟ್ರಿ ಫ್ಯಾಕ್ಟರ್, ಊಟ ಸರಿಯಾಗಿ ಮಾಡಿಲ್ಲ ಅದ್ರದ್ದು, ನಾನ್ ವೆಜಿಟೇರಿಯನ್ ಆಗ್ಲಿ, ಆಮೇಲೆ ಮೋಷನ್ಸ್ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ, ಮೋಷನ್ ಸರಿಯಾಗಿ ಆಗಲ್ಲ, ಅದು ಬ್ಲಾಕ್ ಆಗಿತ್ತೆ. ಅವಾಗ ಅದು ಇನ್ಫ್ಲಮೇಷನ್ ಆಗಿ ರೈಟ್ ಸೈಡ್ ಇಂದ, ಸಣ್ಣ ಹುಡುಗರಲ್ಲಿ ಸ್ಟಾರ್ಟಿಂಗ್ ಸೆಂಟರ್ ಇಂದ ಅಂಬಲಿಕಸನ್ ಅಂತೀವಿ, ಹೊಕ್ಕಳ ಏನಂತೀವಿ, ಅಲ್ಲಿಂದ ಶುರು ಆಗತ್ತೆ ಬೇನೆ, ಶುರು ಆಗಿ ರೈಟ್ ಸೈಡ್ ಸ್ಪ್ರೆಡ್ ಆಗತ್ತೆ. ರೈಟ್ ಸೈಡ್ ಹೊಟ್ಟೆ ಬಲಭಾಗದಲ್ಲಿ ಬ್ಯಾನಿ ಸ್ಟಾರ್ಟ್ ಆಗುತ್ತೆ. ಬ್ಯಾನಿ ಸಿವಿಯರ್ ಬ್ಯಾನಿ ಆದ್ರೆ ಅದಕ್ಕೆ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತೀವಿ, ವಾಮಿಟಿಂಗ್ ಶುರು ಆಗತ್ತೆ. ಆಮೇಲೆ ಅದು ಇದು ಒಂಥರ, ಇದು ಅಕ್ಯೂಟ್ ಅಪೆಂಡಿಸೈಟಿಸ್. ಇದನ್ನ ಹೆಂಗ್ ಮಾಡ್ಬೇಕು, ಟ್ಯಾಕಲ್ ಹೆಂಗ್ ಮಾಡ್ಬೇಕು ನಾ ಹೇಳ್ತೀನಿ. ಇದ್ರದ್ದೇ ಇನ್ನೊಂದು ರೂಪ ರೀಕರೆಂಟ್ ಅಂತಾರೆ. ರೀಕರೆಂಟ್ ಅಂತೆ ಅಪೆಂಡಿಸೈಟಿಸ್ ಬರುತ್ತೆ ಹೋಗುತ್ತೆ. ಒಬ್ರೊಬ್ರಿಗೆ ಮೈಲ್ಡ್ ಪೇನ್ ಸ್ಟಾರ್ಟ್ ಆಗತ್ತೆ, ಮೈಲ್ಡ್ ಪೇನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಇಮಿಡಿಯೇಟ್ಲಿ ನೋಡ್ರಿ ಸರ್ ಇದಾಗ್ಯದ ಅಂತಂದ್ರೆ ನಾವು ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗು ಎಲ್ಲ ಮಾಡಿಸ್ತೀವಿ.

0: ಅದರಲ್ಲಿ ನಾವು ನೋಡೋದೇನಂತಂದರೆ ಟೋಟಲ್ ಕೌಂಟ್ ಅಂತ ಬರುತ್ತೆ, ಬ್ಲಡ್ ಟೋಟಲ್ ಕೌಂಟ್ 4,000 ರಿಂದ 10,000 ವರೆಗೂ ನಾವು ನಾರ್ಮಲ್ ಅಂತ ಇಟ್ಕೋತೀವಿ.
1: ಓಕೆ,
0: ಅದರಲ್ಲಿ 10,000ಕ್ಕಿಂತ ಜಾಸ್ತಿ ಬಂತು ಅದನ್ನು ಮತ್ತೆ ಅಪೆಂಡಿಕ್ಸ್ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಅದು ಎರಡು ಕೋರಿಲೇಟ್ ಮಾಡ್ತೀವಿ. ಸೊ ಅವನಿಗೆ ಅಡ್ಮಿಟ್ ಮಾಡಿ ಒಂದು 2 ದಿವಸ ಅಥವಾ 3 ದಿವಸ ಇಂಜೆಕ್ಷನ್ಸ್ ಹಾಕಿದ್ರೆ ಅವನಿಗೆ ಆರಾಮಾಯ್ತು ಅಂದರೆ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ. ಅವ್ನಿಗೆ ಹೇಳ್ತಿದ್ವಿ, ನೋಡಪ್ಪ ಇನ್ನೊಂದು ಸರ್ತಿ ಬಂದರೆ ಆಪರೇಷನ್ನೇ ಮಾಡಬೇಕು ಅಂತ. ಒಂದೊಂದು ಸರ್ತಿ ಅವ್ರ ಪೇಷಂಟ್ ಅವರು ಆಗಲಿ ನೋಡೋಣ ಬಿಡ್ರಿ ಸರ್, ಸ್ವಲ್ಪ ಇದೆಯಲ್ಲ ಬ್ಯಾನಿ ಅಂತಾರೆ, ಅಡ್ವೈಸ್ ಮಾಡಿರ್ತೀವಿ, ಹೋಗ್ತಾರೆ. ಇದು ಮತ್ತೆ ಬಂತಂದ್ರೆ ಮತ್ತೆ ಸೇಮ್ ರಿಪೀಟ್ ಮಾಡಿ, ಸೇಮ್ ಸ್ಕ್ಯಾನಿಂಗ್ ಮಾಡಿ, ಸೇಮ್ ರಿಕವರ್ ಆಗ್ತಾ ಇರುತ್ತೆ. ಸೊ ಇಮಿಡಿಯೇಟ್ಲಿ ಅವನ್ ನೆಕ್ಸ್ಟ್ ಸೆಕೆಂಡ್ ಅಟ್ಯಾಕ್ ಥರ್ಡ್ ಅಟ್ಯಾಕ್ ವೇಟ್ ಮಾಡೋದಿಲ್ಲ, ಆಪರೇಷನ್ನೇ
1: ಮಾಡಲೇಬೇಕು.
0: ಅಕ್ಯೂಟ್ ಅಪೆಂಡಿಸೈಟಿಸ್ ಅಲ್ಲಿ ವೇಟ್ ಮಾಡೋದಿಲ್ಲ, ಇಮಿಡಿಯೇಟ್ಲಿ ಆಪರೇಷನ್ ಮಾಡೋದೇ ಒಳ್ಳೇದು.
1: ಆಲ್ರೆಡಿ ಅದು ಜಾಸ್ತಿ ಆಗಿರುತ್ತೆ,
0: ಜಾಸ್ತಿ ಆಗಿರುತ್ತೆ.
1: ಓಕೆ ಸರ್, ಈಗ ಯಾರಲ್ಲಿ ಇದು ಜಾಸ್ತಿ ಆಗಿ ಕಂಡು ಬರ್ತದೆ ಅಂತ?
0: ಯೂಶಲಿ ಹುಡುಗರು ಇಟ್ ಏಜ್ ಗ್ರೂಪ್ ಆಫ್ 20-25, 2 ವರ್ಷ ಆದ್ಮೇಲೆ 25-30 ವರ್ಷ ತನಕ ಯಾರಿಗಾದ್ರೂ ಬರ್ಬೋದು, 2 ವರ್ಷ ಆದ್ಮೇಲೆ ಬರ್ಬೋದು. ಇದು ಫೋರ್ ಗಟ್, ಮಿಡ್ ಗಟ್, ಹೈಂಡ್ ಗಟ್ ಅಂತ ಡೆವಲಪ್ಮೆಂಟಲ್ ಟೈಮ್ ಅಲ್ಲಿ ಇವು ಮೂರು ಅಂಶ ಇರುತ್ತೆ ಬಾಡಿಯಲ್ಲಿ. ಇದು ಮಿಡ್ ಗಟ್ ಇಂದ ಸ್ಟಾರ್ಟ್ ಆಗುತ್ತೆ, ನಡುವಿಂದ ಫೋರ್ ಗಟ್, ಮಿಡ್ ಗಟ್, ಹೈಂಡ್ ಗಟ್, ಮಿಡ್ ಗಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಪೆಂಡಿಕ್ಸ್ ಡೆವಲಪ್ಮೆಂಟ್. ಸೊ ಪೇನ್ ಸ್ಟಾರ್ಟ್ ಆಗದೆ ಸ್ಟಾರ್ಟಿಂಗ್
1: ನಡುವಿಂದ
0: ಸ್ಪ್ರೆಡ್ ಆಗುತ್ತೆ.
1: ಸರ್, ಏನ್ ಕಾರಣ ಇದು ಮುಖ್ಯವಾಗಿ ಅಂತ?
0: ಸಣ್ಣಷ್ಟು ಸಣ್ಣ ಏಜ್ ಅಂತಂದ್ರೆ ನಾನು 5.5 ವರ್ಷ ಹುಡುಗ ಅಪೆಂಡಿಸೈಟಿಸ್ ಆಪರೇಷನ್ ಮಾಡಿದ್ದೀನಿ.
1: ಇದು ಯಾರನ್ನು ಬಿಡ್ತಾ ಇಲ್ಲ, ಮಕ್ಕಳನ್ನು ಬಿಡ್ತಾ ಇಲ್ಲ.
0: 66-year-old ಮನುಷ್ಯಗೂ ಅಪೆಂಡಿಕ್ಸ್ ಆಪರೇಷನ್ ಮಾಡಿದ್ದೀನಿ.
1: ಸರ್, ಯಾವ ಕಾರಣಕ್ಕೆ ಇದು ಆಗುತ್ತೆ ಅಂತ?
0: ಇದಕ್ಕೆ ಒಂದು ಪರ್ಟಿಕ್ಯುಲರ್ ಕಾರಣ ಇಲ್ಲ ಸರ್. ಇದು ಅಪೆಂಡಿಸೈಟಿಸ್
1: ಅಂದ್ರೆ ಕೆಲವೊಂದು ರೋಗಗಳು ಆಹಾರದಿಂದ ಬರ್ತದೆ, ಕೆಲವೊಂದು ಜೀವನಶೈಲಿಯಿಂದ ಬರ್ತದೆ.
0: ನಮ್ದು ಸ್ಟಡಿಯಲ್ಲಿ ಏನಿದೆ, ಸ್ವಲ್ಪ ಸ್ಪೈಸಿ ಫುಡ್ ಆಮೇಲೆ ನಾನ್ ವೆಜಿಟೇರಿಯನ್ ಮಾಂಸಕ್ಕ ಇದು ತಿಂದ್ರೆ ಆಗಬಹುದು ಅಂತ ನಮ್ದೊಂದು ಸ್ಟಡಿ ತೋರಿಸ್ತಾ ಇದೆ.
1: ಇರ್ರೆಗ್ಯುಲರ್ ಮಸಾಲ ಪದಾರ್ಥಗಳು ಹೆಚ್ಚು ತಿನ್ನೋದ್ರ
0: ಇರ್ರೆಗ್ಯುಲರ್ ಬೌಲ್ ಹ್ಯಾಬಿಟ್ಸ್.
1: ಈಗ ಮಕ್ಕಳಲ್ಲಿ, ಮಕ್ಕಳು ಏನು ಮಸಾಲ ಪದಾರ್ಥಗಳು ತಿಂದೇ ಇಲ್ದಿದ್ರು ಕೂಡ ಮಕ್ಕಳಲ್ಲಿ ಅಪೆಂಡಿಕ್ಸ್
0: ಬರುತ್ತೆ. ಅದು ಡೆವಲಪ್ಮೆಂಟಲ್ ಏರಿಯಾದಲ್ಲಿ ಸ್ವಲ್ಪ ಏನಾದ್ರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಕಳ್ಳಿಗೆ ಅಂತಂದ್ರೆ ಡೆವಲಪ್ ಆಗ್ತಾ ಇರುತ್ತೆ, ಎಲ್ಲ ಬಾಡಿಯಲ್ಲಿ ಎಲ್ಲ ಪಾರ್ಟ್ ಡೆವಲಪ್ ಆಗುತ್ತೆ, ಇಂಟೆಸ್ಟೈನ್ ಡೆವಲಪ್ ಆಗುತ್ತೆ, ಕೂದ್ಲ, ತಲೆ, ಕೈ, ಕಾಲು, ಬೆರಳು ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ. ಆ ಟೈಮಲ್ಲಿ ಏನಾದ್ರು ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೆ ಸಣ್ಣ ಹುಡುಗರಲ್ಲಿ ಅಕ್ಯೂಟೇ ಆಗ್ಬಿಡುತ್ತೆ, ಡೈರೆಕ್ಟ್ ಅಕ್ಯೂಟೇ ಆಗ್ಬಿಡುತ್ತೆ. ಸಣ್ಣ ಹುಡುಗರಲ್ಲಿ ವೇಟ್ ಮಾಡೋದು ಸರಿಯಲ್ಲ,
1: ಸರಿಯಲ್ಲ,
0: ಯಾಕಂದ್ರೆ ಅದು ಬ್ಯಾನ್ ಏನ್ ಇಲ್ಲ, ಇಂಜೆಕ್ಷನ್ಸ್ ಕೊಟ್ಟು ನೋವು ಕಡಿಮೆ ಆಗ್ಬಹುದು, ಬಟ್ ಡಿಸೀಸ್ ಪ್ರೋಸೆಸ್ ಏನಿದೆ ಒಳಗಡೆ ಅದು ಸ್ಟಾಪ್ ಆಗಲ್ಲ. ಈಗ ನಾವು ಅದನ್ನ ಇಂಜೆಕ್ಷನ್ ಕೊಟ್ಟು ಆಂಟಿಬಯೋಟಿಕ್ ಕೊಟ್ಟು ಪೇನ್ ಕಿಲ್ಲರ್ ಕೊಟ್ರೆ ಒಂದು ಬಿಳಿ ಬಣ್ಣಕ್ಕೆ, ಬಿಳಿ ಕೂದಲಕ್ಕೆ ಕರಿ ಬಣ್ಣ
1: ಹಚ್ಚದಂಗಾಗುತ್ತೆ.
0: ಇಟ್ ಇಸ್ ವೆರಿ ಡೇಂಜರಸ್.
1: ಅದನ್ನ ಪರಿಪೂರ್ಣವಾಗಿ
0: ಆಪರೇಷನ್ ಮಾಡಿ ಅದನ್ನ ಪೂರ್ಣ ತೆಗಿಲೇಬೇಕು.
1: ಈ ಅಪೆಂಡಿಕ್ಸ್ ಲಕ್ಷಣಗಳು ಹೇಗೆ
0: ಲಕ್ಷಣಗಳು ಹೇಳ್ತೀನಿ ಸರ್. ಅವನಿಗೆ ಅಪೆಂಡಿಕ್ಸ್ ಆಗೋನಿಗೆ ಫಸ್ಟ್ ಏನಾಗುತ್ತೆ, ಅವನಿಗೆ ಡಿಸ್ಕಂಫರ್ಟ್ ಅಂತ ಆಗತ್ತೆ ಹೊಟ್ಟೆಯಲ್ಲಿ, ಒಂಥರ ಡಿಸ್ಕಂಫರ್ಟ್ ಆಗತ್ತೆ, ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಬರೋದು, ರೈಟ್ ಬಲಭಾಗಕ್ಕೆ ಕೆಳಗಡೆ ಪೇನ್
1: ಬರೋದು,
0: ಪೇನ್, ಗ್ರಿಪ್ಪಿಂಗ್ ಪೇನ್, ಶೂಟಿಂಗ್ ಪೇನ್, ಹಿಂಗೆಲ್ಲ ಇರ್ತಾವ ಪೇನ್, ಡಿಫ್ರೆಂಟ್ ಪೇನ್. ಸೊ ಅವಾಗ ಅವನು ನಮ್ಮ ಹತ್ರ ಬಂದ್ರೆ ನಾವು ಪಾಲ್ಪೇಷನ್ ಅಂತ ನಾವು ಮುಟ್ಟಿ ನೋಡ್ತೀವಿ ಅವನು ಹೊಟ್ಟೆಗೆ, ಅಬ್ಡಮನ್ ಅಂತೀವಿ. ಅಲ್ಲಿ ರೈಟ್ ಸೈಡ್ ಅವನಿಗೆ ಹಿಂಗ್ ಮುಟ್ಟಿದ್ರೆ ಅವನಿಗೆ ಪೇನ್ ಅಂತ, ನಾವು ಮುಟ್ಟಿದ್ರೆ ಪೇನ್ ಅಂತ, ಅದು ಟೆಂಡರ್ನೆಸ್ ಅಂತೀವಿ ಅದಕ್ಕೆ, ಅದೊಂದು ಡಯಾಗ್ನೋಸಿಸ್ ಆಗತ್ತೆ. ಒಂದು ರಿಬೌಂಡ್ ಟೆಂಡರ್ನೆಸ್ ಅಂತೀವಿ, ಲೆಫ್ಟ್ ಸೈಡ್ ಒತ್ತಿದ್ರೆ ಪೇನ್ ಆಗತ್ತೆ ಅವನಿಗೆ, ರಿಬೌಂಡ್ ಟೆಂಡರ್ನೆಸ್. ಅದು ಟೆಂಡರ್ನೆಸ್ ಯಾಕಂದ್ರೆ ಅದು ಪೆರಿಟೋನಿಯಂ ಅಂತ ಒಂದು ಲೇಯರ್ ಇರ್ತದೆ ಅಬ್ಡಮನ್ ಅಲ್ಲಿ, ಅದರಿಂದ ಅಕ್ಕಡೆವರೆಗೂ ಸ್ಪ್ರೆಡ್ ಆಗಿರ್ತಾವ. ಸೊ ಇದೊಂದು ಲಕ್ಷಣ. ಅಲ್ಟಿಮೇಟ್ಲಿ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್
1: ಅದರ ಮೂಲಕನೇ ಕಂಡುಹಿಡಿಯಲಿಕ್ಕೆ
0: 100% ಗ್ಯಾರಂಟಿ.
1: ಇದರಲ್ಲಿ ಎಷ್ಟು ವಿಧಗಳಿದೆ ಸರ್?
0: ಇದರಲ್ಲಿ 2 ನಮೂನೆ ಇದೆ, ಒಂದು ಅಕ್ಯೂಟ್, ಒಂದು ರೀಕರೆಂಟ್. ಅಕ್ಯೂಟ್ ಅಂದ್ರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಕ್ಯೂಟ್ ಅಂದ್ರೆ. ರಿಕರೆಂಟ್ ಅಥವಾ ಕ್ರಾನಿಕ್ ಅಂದ್ರೆ ಬರೋದು ಹೋಗೋದು, ಸ್ವಲ್ಪ ಬರೋದು ಹೋಗೋದು, ಸ್ವಲ್ಪ ಬರೋದು ಹೋಗೋದು ಆಗುತ್ತೆ.
1: ಅಂದ್ರೆ ಇದರಲ್ಲಿ ಯಾವುದು ತುಂಬಾ
0: ಅಕ್ಯೂಟ್ ಇಸ್ ಡೇಂಜರಸ್? ಇದು ರಿಕರೆಂಟ್ ಅಕ್ಯೂಟ್ ಕನ್ವರ್ಟ್ ಆಗ್ಬಹುದು, ಬಟ್ ಅಕ್ಯೂಟ್ ವೇಟ್ ಮಾಡೋದು
1: ತಪ್ಪು,
0: ಮಾಡೋದು ಆಪರೇಷನ್.
1: ಅದು ಅಕ್ಯೂಟ್ ಆಯ್ತು ಅಂತಂದ್ರೆ ಕಂಪಲ್ಸರಿ ಆಪರೇಷನ್,
0: ಸರ್ಜರಿನೇ ಅಡ್ವೈಸ್ ಮಾಡಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ಜರಿನೇ ಅಡ್ವೈಸ್ ಮಾಡಬೇಕು.
1: ಸರ್, ಈಗ ಅಪೆಂಡಿಕ್ಸ್ ಅನ್ನ ಕಂಡಿಡ್ಲಿಕ್ಕೆ ಈಗ ಸಾಕಷ್ಟು ಸಾಧನಗಳು ಬಂದು, ಹೇಗೆ ಕಂಡಿಡ್ಲಾಗ್ತದೆ ಅಂತ
0: ಮೊದ್ಲಿಂದ ಹೇಳ್ತೀನಿ ನೋಡಿ. ಇವಾಗ ಸ್ಕ್ಯಾನಿಂಗ್ ಇರಲಿಲ್ಲ,
1: ಹೌದು,
0: ಅವಾಗ ಡಾಕ್ಟರ್ಸ್ ತಮ್ಮ ನಾಲೆಡ್ಜ್, ತಮ್ಮದು ಹ್ಯಾಂಡ್ ಸ್ಕಿಲ್ ಅದರಿಂದ ಕಂಡುಹಿಡಿತಿದ್ರು. ಇನ್ನೊಂದು ಪ್ರಾಬ್ಲಮ್ ಏನ್ ಬರುತ್ತೆ ಆ ಏರಿಯಾದಲ್ಲಿ, ರೈಟ್ ಇಲಿಯಾಕ್ ಫೋಸಾ ಅಂತೀವಿ ನಾವು, ಬಲಭಾಗ ಕೆಳಗಡೆ ಹೊಟ್ಟೆ ಕೆಳಗಡೆ ಬಲಭಾಗ ರೈಟ್ ಇಲಿಯಾಕ್ ಫೋಸಾ ಅಂತೀವಿ, ಅದ್ರ ಹಿಂದ್ಗಡೆನೆ ರೈಟ್ ಕಿಡ್ನಿ ಬರುತ್ತೆ. ಕಿಡ್ನಿಯಲ್ಲಿ ಹರಳಿದ್ರು
1: ಹೊಟ್ಟೆ ನೋವು,
0: ಪೇನ್ ಹಿಂದ್ಗಡೆಯಿಂದ ಮುಂದ್ಗಡೆ ಬರುತ್ತೆ.
1: ಓಹೋ,
0: ಹಿಂದ್ಗಡೆ ಇರುತ್ತೆ ಕಿಡ್ನಿ, ಸ್ವಲ್ಪ ಅಪೆಂಡಿಕ್ಸ್ ಹೊಟ್ಟೆಯಿಂದ ಸ್ವಲ್ಪ ಹಿಂದ್ಗಡೆ ಇರುತ್ತೆ. ಸೊ ಆ ಪೇನು ಬರುತ್ತೆ. ಸೊ ಅವಾಗ ನಾವ್ ಏನ್ ಮಾಡ್ತೀವಿ, ಹಿಂಗ ಪಾಲ್ಪೇಷನ್ ಮುಟ್ಕೊಂಡು ಮುಟ್ಕೊಂಡು ಕಿಡ್ನಿ ಏರಿಯಾಗೂ ಹೋಗ್ತೀವಿ. ಆ ಕಿಡ್ನಿ ಏರಿಯಾಗ ಒತ್ತು ಒತ್ತಿ ನೋಡ್ತೀವಿ, ಅಲ್ಲಿ ಪೇನ್ ಇತ್ತು, ಅಲ್ಲಿ ಟೆಂಡರ್ನೆಸ್ ಇತ್ತು, ಮತ್ತೆ ಇಲ್ಲಿ ಎದುರುಗಡೆನೂ ಟೆಂಡರ್ನೆಸ್ ಇತ್ತಂದ್ರೆ ನಾವು ಅಪೆಂಡಿಕ್ಸು ಕಿಡ್ನಿ ಸ್ಟೋನು ಎರಡಕ್ಕೂ ಕನ್ಫ್ಯೂಷನ್ ಆಗುತ್ತೆ.

0: ಹೌದೌದು.
1: ಸ್ಕ್ಯಾನಿಂಗ್ ಇನ್ವೆಂಟ್ ಆದ್ಮೇಲೆ, ಸ್ಕ್ಯಾನಿಂಗ್ ಬಂದ್ಮೇಲೆ ಏನೂ ತೊಂದರೆ ಇಲ್ಲ, ಕ್ಲಿಯರ್ ಕಟ್ ತೋರಿಸ್ಬಿಡುತ್ತೆ ಕಿಡ್ನಿ ಸ್ಟೋನ್ ಇದೆಯೋ ಅಪೆಂಡಿಕ್ಸ್ ಇದೆಯೋ. ಸ್ಕ್ಯಾನಿಂಗ್ ಮಾಡುವಾಗ ಒಂದು ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು, ಪೇಷಂಟ್ ಇನ್ ಬ್ಲಾಡರ್ ಕಿಡ್ನಿ ಯೂರಿನರಿ ಬ್ಲಾಡರ್ ಫುಲ್ ಮಾಡಿ ಕಾಲ್ ಮಾಡಿ ಮಾಡಲಾರ್ದೆ ಸ್ಕ್ಯಾನಿಂಗ್ ಮಾಡಿಸಿದರೆ ಎರಡು ಕಿಡ್ನಿಯಲ್ಲಿ ಯೂರಿನ್ ಪ್ರೊಡ್ಯೂಸ್ ಆಗೋದು, ಬ್ಲಾಡರ್ ಫುಲ್ ಆಗೋದು ಎಲ್ಲ ಕಾಣಿಸುತ್ತೆ, ಸಪ್ರೇಟ್ ಕಾಣಿಸುತ್ತೆ, ಕರಡು ಅಪೆಂಡಿಕ್ಸ್ ಸಪ್ರೇಟ್. ಹೆಂಗಸರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಅದು ರೈಟ್ ಓವರಿ ಲೆಫ್ಟ್ ಓವರಿ ಅಂತ ಇರುತ್ತೆ ಅಂಡಾಶಯಗಳು ಹೆಣ್ಮಕ್ಳಿಗೆ. ಆ ಅಂಡಾಶಯದಲ್ಲೂ ಏನಾದರೂ ನೀರಿಂದು ಗಡ್ಡಿ ಅಥವಾ ಏನಾದರೂ ರಕ್ತದ ಗಡ್ಡಿ ಡೆವಲಪ್ ಆದರೆ ಓರಿಯನ್ ಸಿಸ್ಟ್ ಅಂತಾರೆ, ಚಾಕ್ಲೇಟ್ ಓರಿಯನ್ ಸಿಸ್ಟ್, ಹೆಮೋಟೋಸಿಲ್ ಒಳಗಡೆ ಬ್ಲಡ್ ಇದ್ರೆ ಅಥವಾ ಸಿಂಪಲ್ ಓರಿಯನ್ ಸಿಸ್ಟ್ ಒಳಗಡೆ ನೀರಿದ್ರೆ, ಅವು ಏನಾದರೂ ತಿರುಗಿದ್ರೆ ಟ್ವಿಸ್ಟ್ ಆಗಿದ್ರೆ ಅವನು ರೈಟ್ ಇಲ್ಯಾಕ್ ಫೋರ್ಸ್ ಕಡೆ ಪೇನ್ ತೋರಿಸುತ್ತೆ, ಅವಾಗೂ ಕನ್ಫ್ಯೂಷನ್ ಆಗುತ್ತೆ. ಸೊ ಅವಾಗ ಓಲ್ಡನ್ ಡೇಸ್ ಅಲ್ಲಿ ಸರ್ಜನ್ಸ್ ಏನ್ ಮಾಡ್ತಾ ಇದ್ರು, ಇದೇನ್ ಮ್ಯಾಕ್ಬರ್ನಿಸ್ ಪಾಯಿಂಟ್ ಅಂತೇನೆ ನಾವು ಪೇನ್ ತೋರಿಸ್ತೀವಿ ಅಪೆಂಡಿಕ್ಸ್ದು, ಈ ಕಡೆ ಹೊಕ್ಕಳಿಂದ 2.5 ಸೆಂಟಿಮೀಟರ್ ದೂರ, ಈ ಕಡೆ ನಮ್ ಸ್ಪೈನ್ ಅಂತ ಬರುತ್ತೆ ಒಂದ್ ಎಲುಬು, ಅಲ್ಲಿಂದ 1.3 ಸೆಂಟರ್, ಅದು ನಡುವಿನ ಪಾರ್ಟ್ ಮ್ಯಾಕ್ಬರ್ನಿಸ್ ಅಂತೀವಿ, ಅಲ್ಲೇ ಕೊಯ್ತೀವಿ, ಇನ್ಸಿಷನ್ ತಗೋತೀವಿ. ಬಟ್ ಅವಾಗಿನ ಸರ್ಜನ್ಸ್ ಏನ್ ಮಾಡ್ತಿದ್ರು, ಲೋವರ್ ಮಿಡ್ ಲೈನ್ ಇನ್ಸಿಷನ್ ಅಂದ್ರೆ ಕೆಳಗಡೆ ಸ್ವಲ್ಪ ಕೆಳಗಡೆ ತಗೋತಿದ್ರು ಇನ್ಸಿಷನ್, ಯಾಕಂದ್ರೆ ಅದು ಓವರಿನ ಹೆಣ್ಮಕ್ಳಲ್ಲಿ ಆ ಓವರಿನೂ ಕಾಣಬೇಕು, ಅಪೆಂಡಿಕ್ಸು ಕಾಣಬೇಕು, ಎರಡೂ ಕಾಣಬೇಕು ಅಂತ ಎರಡು ಚೆಕ್ ಮಾಡ್ತಿದ್ರು ಅವಾಗ ಹೆಣ್ಮಕ್ಳಿಗೆ ಮೋಸ್ಟ್ ಆಫ್ ದ ಸರ್ಜನ್ಸ್. ಲ್ಯಾಪ್ರೋಸ್ಕೋಪಿ ಅಂತೇನು ಬಂತು, ಲ್ಯಾಪ್ರೋಸ್ಕೋಪಿ ಅಪೆಂಡಿಸೆಕ್ಟಮಿ ಅಂತೇನು ಇನ್ವೆಂಟ್ ಆಯಿತು, ಸ್ಟಾರ್ಟಿಂಗ್ ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ರಾಯಚೂರಲ್ಲಿ, 2000 ನಾನು ಸ್ಟಾರ್ಟ್ ಮಾಡಿದ್ದು ರಾಯಚೂರು. ಲ್ಯಾಪ್ರೋಸ್ಕೋಪಿ ಬಂದ ತಕ್ಷಣ ತುಂಬ ಪೇಷಂಟ್ 1-1.5 ಡಾಲ್ ಮನೆ ಕಳಿಸ್ಬಿಟ್ಟು. ಲ್ಯಾಪ್ರೋಸ್ಕೋಪಿ ಅಡ್ವಾಂಟೇಜ್ ಏನಂದ್ರೆ, ಕಂಪ್ಲೀಟ್ ಅಪೆಂಡಿಕ್ಸ್ ಏರಿಯಾ, ಸಣ್ಣ ಕರಡು ದೊಡ್ಡ ಕರಡು ಎಲ್ಲ ಪ್ರತಿಯೊಂದು ವಿಜುವಲೈಸ್ ಆಗುತ್ತೆ,
0: ಎಲ್ಲ ಕಾಣಿಸುತ್ತೆ,
1: ಎಲ್ಲ ಕಾಣಿಸುತ್ತೆ, ಕರಡು ಲಿವರ್ ಎಲ್ಲ, ಗಾಲ್ ಬ್ಲಾಡರ್, ದೊಡ್ಡ ಕರಡು, ಸಣ್ಣ ಕರಡು ಎಲ್ಲ ಕಾಣಿಸುತ್ತೆ. ಈಗ ಹೆಣ್ಮಕ್ಳಲ್ಲಿ ನಾವು ಓರಿನೂ ಚೆಕ್ ಮಾಡಬಹುದು, ಅದೇ ಸಣ್ಣ ತೂತ್ ಅಲ್ಲಿ ಒಂದ್ ಕ್ಯಾಮ್ರಾ ಪೋರ್ಟ್ ಅಂತ ಹೊಕ್ಕಳಲ್ಲಿ ಒಂದ್ ಹಾಕ್ತಿವಿ, 10 mm ಪೋರ್ಟ್ ಇಷ್ಟಿಕ್ಕದು, 2.5 mm ಪೋರ್ಟ್ ಒಂದು ಎಡಭಾಗಕ್ಕೆ ಒಂದ್ ಬಲಭಾಗಕ್ಕೆ, ಇವಕ್ ವಾಕಿಂಗ್ ಪೋರ್ಟ್ಸ್ ಅಂತೀವಿ. ಇವೆರಡು ಹಾಕಿದ ತಕ್ಷಣ ಒಳಗಡೆ ಗ್ಯಾಸ್ ಬಿಡ್ತೀವಿ, ಕಾರ್ಬನ್ ಮೊನಾಕ್ಸೈಡ್ CO2 ಅಂತ, ಅದರಿಂದ ಸ್ವಲ್ಪ ಅಪ್ ಡೌನ್ ದೊಡ್ಡದಾಗತ್ತೆ. ಸೊ ಅದರಿಂದ ನಾವು ನೋಡ್ಕೋತ ಹೋದ್ರೆ, ಟ್ರೇಸ್ ಮಾಡ್ಕೋತ ಹೋದ್ರೆ ನಮ್ಗೆ ಅಪೆಂಡಿಕ್ಸ್ ಸಿಗುತ್ತೆ, ಓವರಿನೂ ಕಾಣಿಸುತ್ತೆ, ಯೂಟ್ರಸ್ಸು ಕಾಣಿಸುತ್ತೆ.
0: ಏನು ತೊಂದರೆಗಳಾಗ್ತದೆ,
1: ಏನಾಗುತ್ತೆ ಅಂದ್ರೆ, ಫಸ್ಟ್ ಅಕ್ಯೂಟಲ್ಲಿ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಆಪರೇಷನ್ ಮಾಡಿಸ್ಲಿಲ್ಲ ಅಂದರೆ ಅದು ಅಪೆಂಡಿಕ್ಸ್ ರಪ್ಚರ್ ಆಗ್ಬೋದು, ಒಡಿಬೋದು, ಒಳಗಿನ ಪಸ್ ಎಲ್ಲ ಹೊರಗೆ ಬರ್ಬೋದು, ಪರ್ಫೊರೇಷನ್ ಅಂತ ತೂತ್ ಬಿಡ್ಬೋದು, ಅಪೆಂಡಿಕ್ಸ್ ಅಲ್ಲಿ ತೂತ್ ಬಿದ್ದು ಪರ್ಫೊರೇಷನ್ ಆಗ್ಬೋದು. ಒಂದು ಇನ್ನೊಂದು, ಇದು ಕಂಟ್ರೋಲ್ ಒಳ್ಳೆ ದೊಡ್ಡ ಆಂಟಿಬಯೋಟಿಕ್ ಹಾಕಿ ನೀವು ಅದನ್ನು ಮುಚ್ಚಿಡ್ಲಿಕ್ಕೆ ಹೋದ್ರೆ ಅದು ಒಂಥರ ಒಂದು ಮಾಸ್ ಆಗತ್ತೆ. ಆ ಗಡ್ಡೆ ಅಂದ್ರೆ ಎದುರು ಗಡ್ಡೆ, ಅದು ಅಪೆಂಡಿಕ್ಸ್ ಗಡ್ಡೆ ಪ್ಲಸ್ ಅದು ಸಣ್ಣ ಕರಳು ದೊಡ್ಡ ಕರಳು ಕೂಡ ಅದ್ರ ಪಕ್ಕಕ್ಕೆಲ್ಲ ಸೇರ್ಕೊಂಡ್ ಬಿಡುತ್ತೆ ಅದರಲ್ಲಿ. ಆಮೇಲೆ ಒಮೆಂಟಮ್ ಅಂತ ಒಂದಿರುತ್ತೆ, ಒಂದ್ ಲೇಯರ್ ಇರುತ್ತೆ, ಒಂದ್ ಪದರ್ ಇರುತ್ತೆ, ಅದು ಸದ್ಯಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡ್ ಬಿಡುತ್ತೆ. ಇದೆಲ್ಲ ಸೇರ್ಕೊಂಡು ಒಂದ್ ಗಡ್ಡೆ ಆಗ್ಬಿಡುತ್ತೆ. ಗಡ್ಡೆ ಆದಾಗ ಮಾತ್ರ ಬಹಳ ಕಷ್ಟ, ಬಹಳ ಕಷ್ಟ ಆಪರೇಷನ್ ಮಾಡೋದು. ಈ ಗಡ್ಡೆ ಆದಾಗ ನಾವು ನೋಡಿದಾಗ ಏನದ, ಅದನ್ನ ಹಾರ್ಸ್ನೆಸ್ ಸಿರಮ್ಸ್ ರಜೀಮ್ ಅಂತ ಪ್ಲಾನ್ ಮಾಡ್ತೀವಿ. 6 ವಾರ ಪೇಷಂಟ್ಗೆ ಆಂಟಿಬಯೋಟಿಕ್ ಕೊಡ್ತೀವಿ, ಇಂಜೆಕ್ಷನ್ಸ್ ಕೊಡ್ತೀವಿ, ಗ್ಲುಕೋಸ್ ಕೊಡ್ತೀವಿ. 6 ವಾರ ವೇಟ್ ಮಾಡಬೇಕು, ನಡು ಒಂದೆರಡು ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಬ್ಲಡ್ ಟೆಸ್ಟ್ ಮಾಡಿ ನೋಡಬೇಕು. ಲಾಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಪೂರ ಗಡ್ಡೆ ಎಲ್ಲ ಇದಾಗಿದೆ, ಎಲ್ಲ ಕರಗೋಗಿದೆ, ಬರೀ ಅಪೆಂಡಿಕ್ಸ್ ಇದೆ ಅಂದಾಗ ಲ್ಯಾಪ್ರೋಸ್ಕೋಪಿ ಅಪೆಂಡಿಕ್ಸ್ ಮಾಡಬಹುದು.
0: ಅಂದ್ರೆ ಗಡ್ಡೆ ಆಯ್ತು ಅಂತಂದ್ರೆ ತುಂಬಾ ಕಷ್ಟ,
1: ತುಂಬಾ ಕಷ್ಟ, ಯಾರಾದ್ರೂ ಇರಲಿ ತುಂಬಾ ಕಷ್ಟ, ಅದು ಬಿಡಿಸಕ್ಕೆ ಆಗಲ್ಲ. ತೂತು ಬಿದ್ದ ಅಪೆಂಡಿಕ್ಸ್ಗೆ ಅಪೆಂಡಿಕ್ಯುಲರ್ ಆಬ್ಸಿಸ್ ಅಂತ ಏನು ಪಸ್ ಏನಾಗಿರ್ತಾವ, ಅವಕ್ಕೆ ಇಮಿಡಿಯೇಟ್ಲಿ ಆಪರೇಷನ್
0: ಮಾಡ್ಬಿಡೋದು,
1: ಮಾಡಿ ಒಂದು ಹೊಟ್ಟೆಲಿ ಒಂದು ಪೈಪ್ ಇಟ್ಟು ಡ್ರೈನ್ ಅಂತಾರೆ, ಡ್ರೈನ್ ಇಟ್ಟು ಹೊರಗೆ ಬರ್ಬೋದು. ನಾನು ಅಬ್ಸರ್ವ್ ಮಾಡಬಹುದು ಆ ಪೈಪ್ ಡ್ರೈನ್ ಏನು ಬಂದಿಲ್ಲ ಅಂತಂದ್ರೆ ಡ್ರೈನ್ ತೆಗಿಬಹುದು, ಡಿಸ್ಚಾರ್ಜ್ ಮಾಡಬಹುದು.
0: ಒಂದ್ ವೇಳೆ ಆಪರೇಷನ್ ಮಾಡ್ತಿದ್ರೆ ಪ್ರಾಣಕ್ಕೆ ಕುತ್ತು ಬರ್ತಕ್ಕಂಥದ್ದು ಇದೇನಾ
1: ಸರ್? ಪ್ರಾಣಕ್ಕೆ ಸ್ಲೋ ಆಗಿ ಬಂದ್ಬಿಡತ್ತೆ ಸರ್, ಅದು ಇಮಿಡಿಯೇಟ್ಲಿ ಬರಲ್ಲ, ಪ್ರಾಣಕ್ಕೆ ಸ್ಲೋ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಕಾಂಪ್ಲಿಕೇಶನ್ಸ್, ಗ್ಯಾಂಗ್ರೀನ್ ಆಗೋದು, ಸುಟ್ಟು ಹೋಗೋದು ಅಪೆಂಡಿಕ್ಸ್ ಒಳಗಡೆ, ಗ್ಯಾಂಗ್ರೀನ್ ಅಂದ್ರೆ ಕೊಳ್ತೋಗೋದು, ಪೇಷಂಟ್ ಸೀರಿಯಸ್ ಆಗೋದು, ಸೆಪ್ಟಿಸಿಮಿಯಾ ಅಂತಾರೆ, ಟಾಕ್ಸಿಮಿಯಾ ಅಂತಾರೆ, ಇವೆಲ್ಲ ಕಾಂಪ್ಲಿಕೇಶನ್ಸ್ ಅಲ್ಲಿ ಹೋದ ಅಂತಂದ್ರೆ ಅವ್ನು ವೆಂಟಿಲೇಟರ್
0: ಹೋಗ್ಬೇಕಾಗುತ್ತೆ.
1: ಆಮೇಲೆ ಅವನಿಗೆ ಚೆಸ್ಟ್ ಕಾಂಪ್ಲಿಕೇಶನ್ಸ್ ERDS ಇಂಥವ್ ಸ್ಟಾರ್ಟ್ ಆಗಿಬಿಡ್ತಾವ್ ಈ ಇನ್ಫೆಕ್ಷನ್ ಪಸ್ಸಿಂದ. ಸೊ ಅದರಿಂದ ವೆಂಟಿಲೇಟರ್ಗೆ ಹೋಗ್ತಾನೆ. ಆಮೇಲೆ ಅಲ್ಟಿಮೇಟ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ, ಬಾಡಿ ಒಳಗೆ ಪ್ರಾಬ್ಲಮ್ ಇದ್ದಿದ್ದನ್ನ ಹೊರಗೆ ತೆಗೆದ್ರೆ ಬಾಡಿ ರಿಲ್ಯಾಕ್ಸ್
0: ಆಗ್ತಾನೆ.
1: ಬಾಡಿ ಒಳಗಡೆಯಿಂದ ನಾವು ಪ್ರಾಬ್ಲಮ್ ಹೊರಗೆ ತೆಗ್ದಿಲ್ಲ, ಅದನ್ನ ನಾವು ಎಷ್ಟಾದ್ರೂ ಮುಚ್ಕೊಳಕ್ ಹೋಗ್ತೀವಿ, ಅದು ದಟ್ ಇಸ್ ನಾಟ್ ಕರೆಕ್ಟ್.
0: ಸರ್, ಈಗ ಅಪೆಂಡಿಕ್ಸ್ಗೆ ಸಂಬಂಧಪಟ್ಟಂತೆ ಏನೇನು ಟ್ರೀಟ್ಮೆಂಟ್ ಇರುತ್ತೆ? ಈಗ ಅಡ್ವಾನ್ಸ್ ಆಗಿ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ, ಅದು ಹೇಗೆ ಆಪರೇಷನ್?
1: ಚಿಕಿತ್ಸೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸಾಧನೆಗಳು, ಅದು ಅಪೆಂಡಿಕ್ಸ್ ಅಂತ ನಾವು ಏನಂತ ಪ್ಲಾನ್ ಮಾಡಬಹುದು, ಲ್ಯಾಪ್ರೋಸ್ಕೋಪಿ
0: ಮಾಡಬೇಕು,
1: ಓಪನ್ ಕಟ್ ಮಾಡಿ ಯಾವಾಗ ಮಾಡಬೇಕು. ಸಾಧನೆಗಳು ಅಂದ್ರೆ ನಾವು ಬ್ಲಡ್ ಇನ್ವೆಸ್ಟಿಗೇಷನ್ಸ್, ರೂಟೀನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್, HIV, HBCG, ಯೂರಿನ್, ಎಕ್ಸ್ರೇ, ಚೆಸ್ಟ್, ಅಲ್ಟ್ರಾಸೌಂಡ್, ಇವು ಬೇಸಿಕ್. ಕಿಡ್ನಿ ಯೂರಿಯಾ ಕ್ರಿಯೇಟಿನ್ ಮಾಡಲೇಬೇಕು, ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಲೇಬೇಕು. ಇವು ಬೇಸಿಕ್ ಸರ್ಜಿಕಲ್.

0: ಪ್ರೊಫೈಲ್ ಅಂತಾರೆ ಇದಕ್ಕೆ. ಸೊ ಶುಗರು ಟೆಸ್ಟ್ ಮಾಡ್ಬೇಕು ಅದರಲ್ಲಿ, ರೂಟೀನ್ ಇವೆಲ್ಲ ರೂಟೀನ್. ಪ್ಲಸ್ ಇವಾಗ ಪೇಷಂಟ್ಗೆ ಮಾಸ್ ಆಗಿತ್ತು, ಪೇಷಂಟ್ಗೆ ಅಪೆಂಡಿಸೈಟಿಸ್ ಆಗಿ ಅಲ್ಲಿ ಒಳಗಡೆ ಪರ್ಫೊರೇಟ್ ಆಗಿ ಪಸ್ ಲೀಕ್ ಆಗಿದೆ ಅಂತ ಅಲ್ಟ್ರಾಸೌಂಡ್ ಅಲ್ಲಿ ಕೊಟ್ರೆ ಇವು ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು ನಾವು. ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕು ಅವಾಗ, ಸಿ ಟಿ ಸ್ಕ್ಯಾನ್ ಅದಕ್ಕೆ ಸಿ ಸಿ ಟಿ ಅಂತಾರೆ. ಓರಲ್ ಕಾಂಟ್ರಾಸ್ಟ್ ಅಂತ ಬರುತ್ತೆ ಔಷಧ. ಪೇಷಂಟ್ಗೆ ರಾತ್ರಿ ಎಲ್ಲ ಖಾಲಿ ಹೊಟ್ಟೆ ಇಟ್ಟು ಬೆಳಗ್ಗೆ ಅದು ನೀರು ಕುಡಿಸ್ತೀವಿ, ಅದು
1: ಔಷಧ ಹಾಕಿ
0: ಒಂದು ಒಂದು ಇಂಜೆಕ್ಷನ್ ಕೊಡ್ತೀವಿ ಡೈ. ಅದು ಎಲ್ಲೆಲ್ಲಿ ಹೋಗುತ್ತೆ ಅದು ಡೈ, ಅಲ್ಲಿ ಒಂದು 6-7 hours, 8 hours ತನಕ ಅದನ್ನ ಎಲ್ಲ ಹೋಗೋವರೆಗೂ ವೇಟ್ ಮಾಡ್ತೀವಿ. ಫಿಲಿಮ್ಸ್ ತಕ್ಕೊಳ್ಳಲ್ಲ, ಆಮೇಲೆ ಫಿಲಿಮ್ಸ್ ತಕೊಳ್ತೀವಿ, ಅದೆಲ್ಲಿ ರೀಚ್ ಆಗಿದೆ, ಎಲ್ಲಿ ಲೀಕ್ ಆಗ್ತಾ ಇದೆ, ಎಲ್ಲಿ ಲೀಕ್ ಆಗ್ತಾ ಇದೆ.
1: ಓಹೋ, ಅಂದ್ರೆ ಎಲ್ಲಿ ತೊಂದರೆ ಆಗದ ಕಾಣಿಸುತ್ತೆ,
0: ಕಾಣಿಸುತ್ತೆ ಕ್ಲಿಯರ್ ಕಟ್ ಕಾಣಿಸುತ್ತೆ. ಅಪೆಂಡಿಕ್ಸ್ ಎಷ್ಟು ಉಳಿದಿದೆ, ಎಷ್ಟು ಹರಿದಿದೆ,
1: ಎಷ್ಟು ಹರಿದಿದೆ,
0: ಏನಾಗಿದೆ, ಎಲ್ಲಿ ಯಾವ ಪಾರ್ಟ್ ಹರಿದಿದೆ,
1: ಕ್ಲಿಯರ್ ಆಗಿ ಗೊತ್ತಾಗುತ್ತೆ,
0: ಕ್ಲಿಯರ್ ಆಗಿ ಗೊತ್ತಾಗುತ್ತೆ.
1: ಅವಾಗ ಮುಂದೆ ಏನು ಮಾಡ್ಬೇಕಂತ,
0: ಅವಾಗ ಏನಿದೆ ಸರ್, ಅವಾಗ ಮುಂದೆ ಏನು ಮಾಡಬೇಕು, ಈ ಟೈಮಲ್ಲಿ ಅಪೆಂಡಿಕ್ಸ್ ಪರ್ಫೊರೇಟ್ ಆದಾಗ, ಆಮೇಲೆ ಅಪೆಂಡಿಕ್ಸ್ ಮಾಸ್ ಗಂಟಾದಾಗ ಲ್ಯಾಪ್ರೋಸ್ಕೋಪಿ ಮಾಡೋದು ಸ್ವಲ್ಪ ವಿಚಾರ ಮಾಡಿ ಮಾಡಬೇಕು. ಸ್ಪೆಷಲಿ ಮಾಸ್ ಗಂಟಿದ್ದಾಗ ಲ್ಯಾಪ್ರೋಸ್ಕೋಪಿ ಅಪೆಂಡಿಕ್ಸ್ ಅಡ್ವೈಸ್ ಮಾಡೋದಿಲ್ಲ ಆಸ್ ಎ ಸೀನಿಯರ್ ಸರ್ಜನ್. ಐ ಡೋಂಟ್ ಅಡ್ವೈಸ್, ವೇಟ್ ಅಂತ ಹೇಳ್ತೀನಿ, ವೇಟ್ ಅಂಡ್ ವಾಚ್. ಆಮೇಲೆ ಪರ್ಫೊರೇಟೆಡ್ ಆಮೇಲೆ ಸೀಲ್ಡ್ ಅಪೆಂಡಿಕ್ಸ್ ಹಿಂಗೆಲ್ಲ ಬರ್ತಾವ, ಅವೆಲ್ಲ ಕರಳೋಗಿ ಒಂದ್ ಕಡೆ ಪೆರಿಟೋನಿಯಲ್ ವಾಲ್ ಅಂತ ಅಲ್ಲೋಗಿ ಅಂಟ್ಕೊಂಡ್ ಬಿಟ್ಟಿರ್ತಾವ. ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ಬಿಡಿಸಿ ಅಪೆಂಡಿಕ್ಸ್
1: ತಕೋಬಹುದು,
0: ಇಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ ಸೀದಾ ಕೊಯ್ದು ಆಪರೇಷನ್ ಮಾಡಿ ಅಪೆಂಡಿಕ್ಸ್ ತೆಗೆದು ಸ್ಟಿಚಸ್ ಹಾಕ್ಬೇಕು. ಇದು ಲ್ಯಾಪ್ರೋಸ್ಕೋಪಿ ಯಾವಾಗ ಮಾಡಬೇಕು, ಓಪನ್ ಯಾವಾಗ ಮಾಡಬೇಕು, ಇದು ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ.
1: ಅಪೆಂಡಿಕ್ಸ್ ಅಂತ ಕಾಯಿಲೆಗಳು ಮನುಷ್ಯನಿಗೆ ಬರಬಾರದು, ಒಂದು ಆರೋಗ್ಯ ಚೆನ್ನಾಗಿರಬೇಕು, ಹೊಟ್ಟೆಯ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡಬೇಕು?
0: ಮೆಡಿಟೇಷನ್, ಯೋಗ. ಯೋಗ ಮಾಡೋದು ಒಳ್ಳೇದು,
1: ಒಳ್ಳೇದು.
0: ಬಟ್ ಏನಿದೆ ಸರ್, ಅಪೆಂಡಿಕ್ಸ್ ಲಕ್ಕದು. ಇಟ್ ಹ್ಯಾಪನ್ಸ್, ಇಟ್ ಡಸಂಟ್ ಹ್ಯಾಪನ್ಸ್. ಇವರು ಇಷ್ಟು ಹೆಲ್ದಿ ಇರ್ತಾರೆ ಅವ್ರಿಗೂ ಅಪೆಂಡಿಕ್ಸ್
1: ಆಗಿರ್ತದೆ.
0: ಈಗ ಜಿಮ್ ಇಂದ ಹೋಗಿ ಬಂದ ಹುಡುಗರು 17-18 years ಹುಡುಗರು ಕರ್ಕೊಂಡು ಬರ್ತಾರ, ಏನ್ ಸರ್ ಅವ್ನು ಜಿಮ್ಗೆ ಹೋಗ್ತಾನ, ಫಿಟ್ ಸ್ಟಡಿ ಇದ್ದಾನೆ, ಹಂಗಿದಾನ, ಅವನಿಗೆ ಅಪೆಂಡಿಕ್ಸ್. ಸೊ ಇಟ್ ಈಸ್, ಅದೇ ಹೇಳ್ತಾ ಇದ್ದೀನಿ, ಪ್ರತ್ಯೇಕ ಕಾರಣ ಅಂತ ಇಲ್ಲ,
1: ಇಲ್ಲ
0: ಅಪೆಂಡಿಕ್ಸ್ ಆಗ್ಬೇಕಂತ ಪ್ರತ್ಯೇಕ ಕಾರಣ ಇಲ್ಲ. ನಿಮ್ ಸ್ವಾಸ್ಥ್ಯ ನೀವು ಚೆನ್ನಾಗಿ ಹೆಂಗ್ ಇಟ್ಕೋಬೇಕಂತಂದ್ರೆ ಬೆಸ್ಟ್ ಇಸ್ ವಾಕಿಂಗ್, ಸೈಕ್ಲಿಂಗ್. ಈಗ ನಮ್ ಡಾಕ್ಟರ್ಸ್ ಎಲ್ಲ ಸೈಕ್ಲಿಂಗ್ ತುಂಬಾ ಜನ
1: ಹೋಗ್ತಾರೆ,
0: ತುಂಬಾ ಜನ ಸೈಕ್ಲಿಂಗ್ ಜಾಗಿಂಗ್ ಎಲ್ಲ ಮಾಡ್ತಾ ಇದೆ. ಸ್ವಲ್ಪ ಜನ ಡಾಕ್ಟರ್ಸ್ ಜಿಮ್ ಜಾಯ್ನ್ ಆಗಿದ್ದಾರೆ, ಸ್ವಲ್ಪ ಜನ ಯೋಗ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗಿಂತ ಬೆಸ್ಟ್ ಅಂದ್ರೆ ಯೋಗ. ಯೋಗ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಒಂದು ಹೊಸ ಬ್ಯಾನಿ ಬಂದಿದೆ ಇಂಡಿಯಾದಲ್ಲಿ. ಇದೆಲ್ಲ ಜಂಕ್ ಫುಡ್ ತಿಂದು ತಿಂದು ತಿಂದು ಅದರಿಂದನು ಈ ಅಪೆಂಡಿಸೈಟಿಸ್ ಆಗ್ತದೆ ಅಂತ ಇವಾಗ ಒಂದು ಸ್ಟಡಿ ಬಂದಿದೆ. ಸೊ ಇದಕ್ಕೆಲ್ಲ ಬೆಸ್ಟ್ ಅಂತಂದ್ರೆ ಯೋಗ ಮಾಡೋದು ಒಳ್ಳೇದು.
1: ಒಳ್ಳೇದು ಸರ್. ಊಟದ ವಿಷಯಕ್ಕೆ ಬಂದಾಗ ಈ ಅಪೆಂಡಿಕ್ಸ್ ಬರಬಾರದು ಅಂತಂದಾಗ ಯಾವ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ?
0: ನಮ್ಮ ಸ್ಟಡಿ ಪ್ರಕಾರ ನಾನ್ ವೆಜಿಟೇರಿಯನ್ ಒಂದು ಸ್ವಲ್ಪ ಜಾಸ್ತಿ.

0: ತಿನ್ನೋರಿಗೆ ಇದು
1: ಬರಬಹುದು.
0: ಡ್ರಿಂಕ್ಸ್ ಯಾರು ಆಲ್ಕೋಹಾಲ್ ಎಕ್ಸೆಸ್ ಆಲ್ಕೋಹಾಲ್ ಯಾರು ತಗೋತಾರೆ ಅವರಿಗೆ ಲಿವರ್ ಸಿರೋಸಿಸ್ ಅಂತ ಆಗತ್ತೆ, ಪೋರ್ಟ್ಲ ಹೈಪರ್ ಟೆನ್ಷನ್ ಅಂತ ಆಗತ್ತೆ. ಅದರಿಂದ ರಕ್ತದ ನಳಿ ಎಲ್ಲ ಇಲ್ಲಿ ಗಂಟಲದಲ್ಲಿ ವೇನ್ಸ್ ಅಂತ ಇರುತ್ತೋ, ವೈರಸಸ್ ಅಂತ
1: ನರಗಳು,
0: ನರಗಳು ಅವು ಒಡಿತಾವ.
1: ಓಕೆ,
0: ಯಾರು ನೀವು ಕೇಳಿರ್ಬೇಕು, ಯಾರು ಅವ್ನು ಕುಡಿತಿದ ನೋಡ್ರಿ, ಅವನು ವಾಂತಿ ಮಾಡ್ಕೊಂಡು ರಕ್ತ ವಾಂತಿ ಮಾಡಿ ಕಾರ್ಕೊಂಡು ಸತ್ತ ಅಂತ.
1: ಹೌದೌದು.
0: ಸೊ ಅದು ಏನಿದೆಯಲ್ಲ, ಅದು ವೈರಸಸ್ ಅಂತ ಆಗತ್ತೆ. ಕೆಳಗಡೆ ಸಂಡಾಸ್ ಜಾಗಕ್ಕೂ ಆಗ್ಬೋದು, ಇಲ್ಲಿನೂ ಆಗ್ಬೋದು. ಸೊ ಇದನ್ನೇನಿದೆ ಸ್ಟಾರ್ಟಿಂಗು ಬ್ಯಾಂಡಿಂಗ್ ಅಂತ ಮಾಡ್ತಾರೆ. ಆ ವೈರಸಸ್ ಆ ವೇನ್ಸಿನ ಎಂಡೋಸ್ಕೋಪಿ ಮಾಡಿ ಅಲ್ಲೇ ಬ್ಯಾಂಡ್ಸ್ ಹಾಕ್ಬಿಡ್ತೀವಿ. ಸೊ ಅದು ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ ಸ್ಟಾಪ್ ಆಗ್ಬಿಡುತ್ತೆ, ಬ್ಲೀಡಿಂಗ್ ಸ್ಟಾಪ್ ಆಗ್ಬಿಡುತ್ತೆ.
1: ಕೆಳಗಡೆ ಆಯ್ತು ಅಂತಂದ್ರೆ
0: ಕೆಳಗಡೆ ಬ್ಯಾಂಡಿಂಗ್ ಮಾಡಬಹುದು,
1: ಅಲ್ಲಿ ಕೂಡ
0: ಬ್ಯಾಂಡಿಂಗ್ ಮಾಡಬಹುದು. ವೈರಸಸ್ಗೆ ಕೊಲೊನೋಸ್ಕೋಪಿ ಮಾಡಿ ಬ್ಯಾಂಡಿಂಗ್ ಮಾಡ್ತಾರೆ.
1: ಓಕೆ ಸರ್, ಒಳ್ಳೆಯ ಮಾಹಿತಿಯನ್ನು ಕೊಟ್ರಿ. ಅಪೆಂಡಿಕ್ಸ್ ಅಂದ್ರೆ ಏನು, ಅದು ಏನು ಕೆಲಸ ಮಾಡ್ತದೆ, ಬಂದರೆ ಏನು ತೊಂದರೆ ಆಗ್ತದೆ, ಮತ್ತು ಅದಕ್ಕೇನು ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಕುರಿತು, ಜೊತೆಗೆ ಯಾವ ಥರ ಜೀವನ ಶೈಲಿಯನ್ನು ಇಟ್ಕೊಂಡ್ರೆ ಒಳ್ಳೆಯದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಆಕಾಶವಾಣಿಗೆ ಬಂದು ಅಪೆಂಡಿಕ್ಸ್ಗೆ ಕಾರಣ ಮತ್ತು ಪರಿಹಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಮ್ಮ ಕೇಳುಗರಿಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
2: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ, ನೆರವು ಬಿ ನರಸಿಂಹಲು. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್.
1: ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್.
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ
2: ಮನ್ ಕಿ ಬಾತ್.
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ
2: ಮನ್ ಕಿ ಬಾತ್.
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ
3: ಮನ್ ಕಿ ಬಾತ್.
0: ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ
3: ಮನ್ ಕಿ ಬಾತ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಪ್ರಗತಿಪಥ ಕಾರ್ಯಕ್ರಮ. ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ, ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ, ಈ ಕುರಿತು ಚರ್ಚೆ.
2: ಏನು ಆಸೆ ಅಂತಕ್ಕ ಯಾಕ ಬಾಳ ಆರಾಮಿಲ್ಲ? ಏನು ಎಷ್ಟು ಕುಂಟ್ಕೋತ್ ನಡ್ಲಿಕತ್ತಿದಿ, ಕೆಮ್ಮಿಸ್ಲಾಗತ್ತದ, ಏನ್ ಸುದ್ದಿ? ದವಾಖಾನಿಗಾರಿ ಹೋಗಿ ತೋರಿಸ್ಬೇಕಿಲ್ಲ?
3: ಯಾರು ಸಿದ್ದು? ಏನು

0: ರೊಕ್ಕ ನನ್ನ ಕಡೆಯಲ್ಲಿ ಬರ್ತಾವು. ದವಾಖಾನಿಗೆ ಹೋಗಿ ತೋರ್ಸಟ್ಟೇನ ಸೌಕರ್ ತದೀನಿ ಅನ್ನ.
1: ಅಲ್ಲ, ದವಾಖಾನಿಗೆ ತೋರಿಸ್ಲಕ್ಕ ದುಡ್ಡು ಇರೇಬೇಕಂತೇನಿಲ್ಲ. ಸರ್ಕಾರಿ ದವಾಖಾನಿ ಒಳಗೂ ಉಚಿತ ಸೇವೆ ಅದಾವ. ಸರ್ಕಾರಿ ದವಾಖಾನಿಯಾಗ ಲಭ್ಯ ಇಲ್ಲ ಅಂದ್ರೆ ಹೊರಗೂ ತೋರಿಸ್ಬೋದು. ಈಗ ಆಭಾ ಕಾರ್ಡ್ ಅಂತಾರೆ, ಆಯುಷ್ಮಾನ್ ಭಾರತ ಅಂತ ಒಂದು ಯೋಜನೆ ಅದ, ಅದು ಕಾರ್ಡ್ ಮಾಡಿಸಿಲ್ಲ ನೀನು?
0: ಏನೇನೇನೇನೇನ ಮಾಡ್ಸ್ಯಾನು ನಮ್ಮ ಹಿರಿಯ, ಆದ್ರೆ ಅವು ಏನು ಎಲ್ಲಿ ಹೋಗ್ಬೇಕು ಹ್ಯಾಂಗೆ ಮಾಡಿಸ್ಬೇಕು ಅವು ಏನು ತೋರಿಸಿದ್ರೆ ಏನು ಸಿಗ್ತೈತಿ ಲಾಭ ಒಂದೂ ಗೊತ್ತಿಲ್ಲೋ ನನಗೆ. ಸಿದ್ದು ಕರ್ಕೊಂಡು ಹೋಗೋರು ಯಾರು ಇಲ್ಲ ಮುಂದಕತ್ತ.
1: ನಾನೇ ಕರ್ಕೊಂಡು ಹೋಗ್ತೀನಿ ದವಾಖಾನಿಗೆ. ಇಲ್ಲಿ ಸರ್ಪಂಚರ ಕಡೆ ಹೋಗುನಂತ ಏನೇನು ಹೊಸ ಹೊಸ ಯೋಜನೆಗಳು ಅದಾವ ಎಲ್ಲ ಹೇಳ್ತಾರೆ, ಇದ್ರ ಕುರಿತು ಹೋಗಿ ಬೆಟರ್ ಆಗಿ ಬರೋಣ ಬಾ.
0: ಹಿಂಗಂತಿ ಅಲ್ಲೂ ಹರ್ಯಾವತ್ತ ಮಂದಿ ಎಲ್ಲ ಓಡಾಡ್ ಹೊಂಟಿದ್ರು, ಸರ್ಪಂಚರು ಬಂದಾರತ್ ಹೇಳಿ ಅಲ್ಲಿ ಏನು ನಮ್ಮನ್ನು ನಮ್ದು ಮಾತು ಕೇಳ್ತಾರತಿ.
1: ಹಾ, ಅವ್ರು ಎಲ್ಲರಿಗೆ ಮಾಹಿತಿ ಹೇಳ್ತಾರ. ಹೋಗಿ ಬೆಟ್ಟ ಆಗೋಣ ಬಾ.
0: ನಡಿ ನಡಿ ನಡಿಪ್ಪ ನಡಿ.
1: ಸರ್ಪಂಚರ ನಮಸ್ಕಾರ ರೀ.
0: ನಮಸ್ಕಾರ ರೀ ಸರ್ಪಂಚರ.
2: ಓ ನಮಸ್ಕಾರ, ಬರ್ರಿ ಬರ್ರಿ. ಸವಾರಿ ಕಡೆ ಹೊಂಟೈತಲ್ಲ ಮುಂಜಳದ್ದು.
1: ಏನಿಲ್ರಿ, ಶಾಂತಕ್ಕಾಗ ಆರಾಮ್ ಬೇರೆ ಇಲ್ಲ, ಕುಂಟತಾಳ ಮಳಕಲ್ ಬೇರೆ ಸಮದಂತ. ಅದಕ್ಕೆ ಸರ್ಕಾರಿ ಯೋಜನೆಗಳು ಏನೇನದಾವ ನನಗೂ ಪಕ್ಕ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಅಲ್ಪ ಸ್ವಲ್ಪ ಗೊತ್ತದ, ನಿಮ್ಗೆ ಒಂದು ಸ್ವಲ್ಪ ಮಾಹಿತಿ ಇರ್ತೈತಿ. ಅದಕ್ಕೆ ನಿಮ್ಮ ಕಡೆ ಕರ್ಕೊಂಬಂದಿನಿ ನೋಡ್ರಿ.
0: ಅದಕ್ಕೆ ಹೋಗು ನಂದ ರೀ ಸಿದ್ದು, ಬಂದಿನ್ರಿ ಸರ್ಪಂಚರ.
2: ಅರೆ ಸಿದ್ದು, ನಿಂಗೆ ಗೊತ್ತಿಲ್ಲನು, ಕಳೆದ 12 ವರ್ಷದಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಆಯುಷ್ಮಾನ್ ಯೋಜನೆ ಭಾಳಷ್ಟು ಚಾಲ್ತಿಲೈತೆ ನಮ್ಮ ದೇಶದಾಗ. ಗೊತ್ತಿಲ್ಲ, ಇದ್ರ ಬಗ್ಗೆ ಕೇಳಿಲ್ಲ ನೀನು?
1: ಅದೇ ಕೇಳಿನಿ, ಆಭಾ ಕಾರ್ಡ್ ಅಂತೇಳಿ ಕೊಡ್ತಾರ, ಮತ್ತು ಏನೇನು ಸೇವೆಗಳು ಇದ್ರಾಗ ಸಿಗ್ತಾವ, ಇದರಿಂದ ಏನು ಲಾಭ ಐತಿ, ಮತ್ತು ಏನು ಯಾವ ರೀತಿ ನಾವು ಇದನ್ನು ವೈದ್ಯಕೀಯ ಸೇವೆಯನ್ನು ಪಡ್ಕೋಬೋದು ಅಂತ ಮಾಹಿತಿ ಸಲುವಾಗಿ ನಿಮ್ಮ ಕಡೆ ಬಂದೀವಿ ನೋಡ್ರಿ.
2: ಈಗ ನೋಡಪ್ಪ, ನಮ್ಮ ದೇಶದೊಳಗೆ ಈಗ ಆರೋಗ್ಯ ಗುಣಮಟ್ಟದ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಭಾರತ ಸರ್ಕಾರ ಭಾಳಷ್ಟು ಶ್ರಮ ಪಡ್ಲಿಕ್ಕತ್ತದ. ಅತ್ಯಂತ ದುರ್ಬಲ ವರ್ಗದವರಿಗೆ ಅತ್ಯುತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನೊಳಗೆ ಆಯುಷ್ಮಾನ್ ಭಾರತ್ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರ ಹಮ್ಮಿಕೊಂಡದ. ಅದರಲ್ಲಿ ವಿಶೇಷವಾಗಿ ಪ್ರಧಾನಮಂತ್ರಿ ಜನೌಷಧಿ ಈ ಒಂದು ಯೋಜನೆ ಸಾಕಷ್ಟು ಬಡ ರೋಗಿಗಳಿಗೆ ಬಡ ವರ್ಗದವರಿಗೆ.
1: ಹೌದು ನೋಡ್ರಿ ಸರ್ಪಂಚರ, ಹೊರಗೆ ಎಷ್ಟು ತುಟ್ಟಿ ಇದ್ದೀವು ಅಂದ್ರೆ ಬೇರೆ ಮೆಡಿಕಲ್ದೊಳಗೆ ತುಟ್ಟಿ ಇದ್ದ ಔಷಧಗಳು ಬಹಳ ಅತಿ ಕಡಿಮೆ ದರದೊಳಗೆ ಈ ಜನೌಷಧಿ ಕೇಂದ್ರದೊಳಗೆ ಸಿಗ್ತಾವ ನೋಡ್ರಿ.
2: ಅಲ್ಲ, ಕಡಿಮೆ ಅಂದ್ರೆ ಎಷ್ಟು? ಶೇಕಡ 50% ತೊಂಬತ್ತು ತನಕ ಕಡಿಮೆ ಅಮೌಂಟ್ನಾಗ ಕಡಿಮೆ ರೊಕ್ಕದಾಗ ನಮ್ಗೆ ಸಿಗ್ತಾವ ನೋಡಿವು.
0: ಅಲ್ರಿ ಸರ್ಪಂಚರ, ಇವು ಏನ ಸಿಗ್ತಾವ ಅಂದ್ರೆಲ್ಲ ಗುಳಿಗೆ, ಇವು

0: ಚಲೋ ಇರ್ತಾವೇನ್ರಿ?
1: ಏ ಬಿಲ್ಕುಲ್ ಚಲೋ ಇರ್ತಾವೆ ಇವೆಲ್ಲ, ಒಳ್ಳೆ ಗುಣಮಟ್ಟದ ಒಂದು ಆರೋಗ್ಯ ಸೇವೆಗಳಿವೆಲ್ಲ.
0: ತಗೋಬಹುದು
1: ತಗೋಬಹುದು ತಗೋಬಹುದು. ಮತ್ತ ಯಾಕೆ ಮಾಡ್ಯಾರಂತಂದ್ರ, ಈಗ ರೊಕ್ಕ ಇಲ್ಲಾರ್ದವ್ರು ಇರ್ತಾರ, ಕಡು ಬಡವ್ರು ಇರ್ತಾರ, ಅವರಿಗೆ ಆರೋಗ್ಯ ದೃಷ್ಟಿಯಿಂದ ಕಡಿಮೆ ದರದ ಸಿಗ್ಲಿ ಅನ್ನೋದು ಸರ್ಕಾರದ ಉದ್ದೇಶ ನೋಡು.
0: ಬಾ ಚಲೋ ಮಾಡ್ಯಾರಪ್ಪ.
1: ಮತ್ತ ಅಷ್ಟೇ ಅಲ್ಲ, ಈಗ ಸ್ಟಂಟ್ಗಳು ಮತ್ತು ಮೊಳಕಾಲು ಕಸಿ ಚಿಕಿತ್ಸೆನೂ ಇದ್ರೊಳಗೆ ಬರ್ತದ. ವಿಶೇಷವಾಗಿ ಈಗ ಮೊಳಕಾಲು ಹಿಡ್ಕೊಂಡಿರ್ತಾವಲ್ಲ ಅವರಿಗೆಲ್ಲ, ಈಗ ಮೊಳಕಾಲು ನೀಗಳನ್ನು ಜೋಡಿಸುವಂಥದ್ದು, ಕಸಿ ಮಾಡುವಂಥದ್ದು, ಈ ಒಂದು ಯೋಜನೆ ಸರ್ಕಾರ ಈ ಒಂದು ಕಾರ್ಯಕ್ರಮದ ಉಪಕ್ರಮವಾಗಿ ಹಮ್ಮಿಕೊಂಡದ್ ನೋಡು.
2: ಸ್ಟಂಟದ್ದು ರೇಟ್ ಇಷ್ಟೇ ಮಾಡ್ಬೇಕಂತ ಫಿಕ್ಸ್ ಮಾಡ್ಯಾರ. ಮೊದಲು ಮನಸ್ಸಿಗೆ ಬಂದಂಗೆ ರೊಕ್ಕ ಹರಿತಿದ್ರಂತ, ಈಗ ಎಲ್ಲ ನಿಯಮಿತವಾಗಿ ಮಾಡಿದ್ದಕ್ಕೆ ಎಲ್ಲರಿಗೆ ಹೃದಯ ಚಿಕಿತ್ಸೆ ಕೈಗೆಟಕುವಂಗೆ ಆಗೈತೆ ನೋಡ್ರಿ ಸರ್ಪಂಚರ.
1: ಅದು ಹೌದು. ಮತ್ತೆ ಈಗ ನೋಡು, ನಮ್ಮ ದೇಶದ ಸಾಕಷ್ಟು ಜನರಿಗೆ ಈಗ ಮೊಳಕಾಲ ಸಮಸ್ಯೆಗಳು ಭಾಳ ಬರ್ಲಿಕ್ಕತ್ತಾವ ಇತ್ತೀಚೆಗೆ. ಇದನ್ನು ಮನಗಂಡು ಸರ್ಕಾರ ಈ ಒಂದು ಯೋಜನೆಯನ್ನ ಆರಂಭ ಮಾಡಿದ್ದು ಎಲ್ಲರಿಗೂ ಅನುಕೂಲ ನೋಡಿದ್ದು.
0: ಬಾ ಚಲೋ ಅಪ್ಪ, ನಮ್ಮ ಊರಾಗರೆ ವೋಟ್ರು ಅವರೇ ಆಗ್ಯಾವಿ ನೀ ಹೇಳದಿಲ್ಲ. ಮತ್ತೆ ಇದಕ್ಕೆ ಆಯುಷ್ಮಾನ್ ಕಾರ್ಡ್ ಅಂದಿಲ್ಲ, ಅದನ್ನ ತಗೊಂಡ ಹೋಗ್ಬೇಕೆಂತಮ್ಮ?
1: ಹೌದು, ತಗೊಂಡು ಹೋಗ್ಬೇಕ್ರಿ ಇದನ್ನ. ಈಗ 70 ವರ್ಷ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ನಾಗರಿಕರು ಉಚಿತ ಆರೋಗ್ಯ ರಕ್ಷಣೆಗೆ ಅರ್ಹರಾಗಿರ್ತಾರೆ ನೋಡು. ವಿಶೇಷವಾಗಿ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಏನ್ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಪೋರ್ಟಲ್ ಬಳಸಿ ನೀವು ಅರ್ಹತೆ ಅಥವಾ ನೋಂದಾಯಿತ ಆಸ್ಪತ್ರೆಗಳ ವಿವರವನ್ನ ಇಲ್ಲಿ ಪರಿಶೀಲನೆ ಕೂಡ ಮಾಡಬಹುದಾಗ್ತದೆ.
2: ಅಂದಂಗ್ರಿ ಸರ್ಪಂಚರ, ಇತ್ತಿತ್ತಲಾಗಿ ಇವು ವೈದ್ಯಕೀಯ ಸೇವೆಗಳು ಹೆಚ್ಚಾಗ್ಯಾವ ನೋಡ್ರಿ, ಹಾಸ್ಪಿಟಲ್ ಅದೆಲ್ಲ ಹೆಚ್ಚಾಗ್ಯಾವ ಕಾಣ್ತದ.
1: ವೈದ್ಯಕೀಯ ಸೇವೆಗಳು ಹೆಚ್ಚಾಗ್ಯಾವು, ವೈದ್ಯಕೀಯ ಕಾಲೇಜುಗಳು ಹೆಚ್ಚಾಗ್ಯಾವು, ಮತ್ತು ಈಗ ಸಾಕಷ್ಟು ಜನ ಡಾಕ್ಟರ್ ಓದ್ಲಿಕ್ಕತ್ತಾರ ನಮ್ಮ ದೇಶದಾಗ. ಇತ್ತೀಚೆಗೆ ಮೊದಲೆಲ್ಲ ನಮ್ಮ ಓಣ್ಯಾಗ ಒಬ್ರು ಇಬ್ರು ಡಾಕ್ಟರ್ ಹೋಗ್ತಿದ್ರು, ಈಗ ಪ್ರತಿ ಓಣಿಯೊಳಗೆ 10-20 ಜನ ಡಾಕ್ಟ್ರಿಗೆ ಹೋದ್ರು ನೋಡ್ತೀವಿ ನಾವು. ನೋಡ್ತಿರಲಿಲ್ಲ ಇಲ್ಲ ನಮ್ಮ ಊರಾಗ ಎಷ್ಟು ಜನ ಹೋಗ್ಯಾರ?
2: ಅದೇ ರೀ ಶಾಂತಕ್ಕ, ಮೊನ್ನೆ ನಮ್ಮ ಹಳೆ ಒಬ್ಬ ಹೇಳಕತ್ತಿದ್ದ, ಇಷ್ಟು ರ್ಯಾಂಕ್ನಾಗ ನನಗೆ ಮೊದಲಾದ್ರೆ ಸೀಟ ಸಿಗ್ತಿದ್ದಿಲ್ಲ, ಈಗ ಸೀಟ್ ಹೆಚ್ಚಾಗ್ಯಾವ, ಅದರಿಂದಾಗಿ ನನಗೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ ನೋಡು ಅಂತ ಹೇಳ್ತಿದ್ದ.
1: ಹೌದು, ಈಗ ಸೀಟ್ ಹೆಚ್ಚಾದ ಕಾರಣ ಸಾಕಷ್ಟು ಜನ ವೈದ್ಯಕೀಯ ಓದಾಕತ್ತಾರೆ. ವಿಶೇಷವಾಗಿ ಹೇಳ್ತೀನಿ ಕೇಳ್ರಿ, 2014 ಆಗಸ್ಟ್ 2020 ತನಕ ಮೊದಲು ವೈದ್ಯಕೀಯ ಕಾಲೇಜುಗಳು ಎಷ್ಟಿದ್ವು ಅಂದ್ರೆ ನಮ್ಮ ದೇಶದಾಗ 387 ಇದ್ದು, ಈಗ ಅಕ್ಕಳ ಸಂಖ್ಯೆ ಎಷ್ಟಾಗಿ ಅಂದ್ರೆ 780 ಇರೋದು.
2: ಅಂದ್ರೆ ಹೆಚ್ಚು ಕಡಿಮೆ ಡಬಲ್ ಆದಂಗೆ,
1: ಡಬಲ್ ಆದಂಗೆ ಹೆಚ್ಚು ಕಡಿಮೆ. ಮತ್ತು ಸ್ನಾತಕ ಅಂದರೆ UG ಸೀಟ್ಗಳು, ಅವು ಸಂಖ್ಯೆ 51,348 ಇತ್ತು, ಈಗ 115,900 ಇರೋದು. ಅಜಗಜಾಂತರ ವ್ಯತ್ಯಾಸ ಇಲ್ಲಿ ನೋಡ್ತಿರಲ್ಲ,
0: ಭಾರಿ ಸರ್ಕಾರ.
1: ಮತ್ತು ನಾವು ಇದನ್ನೆಲ್ಲ ಓದಿ PG ಮಾಡ್ತೀವಿ ಅಂತಂದ್ರೆ PG ವಿದ್ಯಾರ್ಥಿಗಳ ಸೀಟ್ ಕೂಡ ಬಹಳಷ್ಟು ಗಣನೀಯವಾಗಿ ಏರಿಕೆ ಕಂಡವು. 31,185 ಸೀಟ್ ಇದ್ದು ಮೊದಲ, ಈಗ ಎಷ್ಟಾಗ್ಯಾವ ಅಂದ್ರೆ 74,306 ಇರೋದು ನೋಡು. ಹಿಂಗಾಗಿ ನಮ್ಮ ಮಕ್ಕಳಿಗೆ ಡಾಕ್ಟರ್ PG ಎಲ್ಲ ಮಾಡಾಕತ್ತಾರ.
0: ಅವಾಗ ಎಲ್ಲಿಗರೆ ಒಬ್ರು ಓದ್ತಿದ್ರು ತಮ್ಮ, ನೀವು ಹೇಳ್ದಂಗ ಸರ್ಪಂಚರ, ಈಗ ಎಲ್ಲಾರ್ಗು ಸರ್ಕಾರ ಕೈ
1: ಆರೋಗ್ಯ ರಕ್ಷಣಾ ಯೋಜನೆ ಇದಾಗೈತಿ. ಹೌದಾ? ಮತ್ತೆ 1 August 2025 ವೇಳೆಗೆ 79.75 crore ಈ ಆಭಾ ಐಡಿಗಳನ್ನ ರಚಿಸಲಾಗಿದೆ ನಮ್ಮ ದೇಶದೊಳಗೆ. ವಿವಿಧ ಆರೋಗ್ಯ ಪೋರ್ಟಲ್ಗಳಿಗೆ 65.34 crore ಎಲೆಕ್ಟ್ರಾನಿಕ್ ಆರೋಗ್ಯ ದಾಖಲೆಗಳನ್ನ ಇಲ್ಲಿ ಜೋಡಿಸಲಾಗಿದೆ ನೋಡು. ಅಷ್ಟೇ ಅಲ್ಲದೆ December 24 ನಡೆಸಲಾದ ಎಲ್ಲ ಹಂತಗಳಲ್ಲಿ 5.46 crore ಮಕ್ಕಳು ಮತ್ತು 1.32 crore ಗರ್ಭಿಣಿಯರಿಗೆ ಲಸಿಕೆಯನ್ನು ನೀಡಲಾಗಿದೆ ಈ ಆರೋಗ್ಯ ಯೋಜನೆಯಡಿಯಲ್ಲಿ.
0: ಅದ ಕೇಳಾಕತ್ತಿದ್ದೀನಿ ನೋಡ್ರಿ, ಈ ಗರ್ಭಿಣಿಯರಿಗೂ ಏನಾರು ವ್ಯವಸ್ಥೆ ಮಾಡ್ಯಾರೇನತ್ತ ಹೇಳಿದೆ ಅನ್ಕೊಳಕತ್ತಿದೆ, ನೀವು ಹೇಳಿಬಿಟ್ರಿ ಸರ್ಪಂಚರ, ಬಯಸ್ ಆಯ್ತು ಬಿಡ್ರಿ.
2: ಮತ್ತು ಇದು ನೀವು ಲಸಿಕೆಯನ್ನು ಇದೊಂದು ನೆನಪೈತ್ರಿ, ಈ ಕೋವಿಡ್ ಟೈಮ್ದಾಗ ಇಡೀ ದೇಶದೊಳಗೆ ಎಲ್ಲರಿಗೂ 220 crore ಹೆಚ್ಚು ಡೋಸ್ಗಳನ್ನು ವಿತರಣೆ ಮಾಡಿ ಅತ್ಯಂತ ವೇಗವಾಗಿ ಈ ಬೃಹತ್ ಲಸಿಕಾ ಕಾರ್ಯಕ್ರಮವನ್ನು ಸರ್ಕಾರ ನಡೆಸಿಕೊಡ್ತು ನೋಡ್ರಿ.
1: ಇದೊಂದು ನಮ್ಮ ದೇಶದ ಹೆಮ್ಮೆ ಜಗತ್ತಿಗೆ.
0: ಭಾರಿ ಭಾರಿ ಚಲೋ ಮಾಡ್ಯಾರ್ರಿ.
1: ಅಂದಂಗ ಶಾಂತಕ್ಕ, ನಿಮ್ದು ಆಯುಷ್ಮಾನ್ ಕಾರ್ಡ್ ಐತೆ ಇಲ್ಲ? ಮತ್ತ
0: ಏ ಐತ್ರಿ ಸರ್ಪಂಚರ, ಐತ್ರಿ ಸಿದ್ದು ಹೇಳ್ದಾರ್ರಿ, ಎಲ್ಲ ಮಾಡಿಸಿ ಇಟ್ಟಿನ್ರಿ. ಕರೆ ಅದ್ರದ್ದು ಉಪಯೋಗ ಹೆಂಗ್ ತಗೋಬೇಕು ಗೊತ್ತಿದ್ದಿದ್ದಿಲ್ರಿ, ಎಲ್ಲ ಚಂದಂಗೆ ಬಿಡಿಸಿ ಹೇಳಿದ್ರು ನೋಡ್ರಿ. ಈಗ ತಗೊಂಡ್ ಕೆಸಿಂದ ಹೋತೀನ್ರಿ, ನಾನು ದವಾಖಾನಿಗೆ ಹೋತೀನ್ರಿ.
1: ಅಲ್ಲ, ಸಿದ್ದನ್ ಕಡೆ ಮಾತ್ರ ಆಯುಷ್ಮಾನ್ ಕಾರ್ಡ್ ಐತೆ, ಯಾಕಂದ್ರ ನೋಡಿ ನಿಮ್ಮ ಭಾಷೆ ಶಾನೆ ಅದಾನ ಇಂತವೆಲ್ಲ ಏನ ಯೋಜನೆಗಳು ಬರ್ತಾವ ಎಲ್ಲ ಮಾಡಿಸಿಟ್ಬಿಟ್ಟಿರ್ತಾನ.
0: ಹೌದು ಹೌದ್ರಿ, ಈಗ ನಮ್ಗ ಏನಾರ ಒಂದಿಟ್ಟು ಆರಾಮ್ ತಪ್ಪು ಯಾವುದೋ ಒಂದು ತಿಳಿಲಿಲ್ಲ ಅಂದ್ರ ಸಿದ್ದುನೇ ಬಂದು ಹೇಳ್ತಾನ್ರಿ ನಮಗ್ ರೀ.
1: ಆಯ್ತಪ್ಪ ಸಿದ್ದು, ಹಂಗಂದ್ರೆ ಹೋಗಿ ಬರ್ರಿ ಹಾಸ್ಪಿಟಲ್ಕ, ನಾನು ಹೋಗ್ತೀನಿ, ಟೈಮ್ ಆತದ.
0: ನಮಸ್ಕಾರ ರೀ.
1: ನಮಸ್ಕಾರ ನಮಸ್ಕಾರ. ಇದುವರೆಗೆ ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ ಈ ಕುರಿತು ಚರ್ಚೆಯನ್ನ ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ರೇವಣಸಿದ್ಧ ಚಾಂದಕವಟೆ, ಭಾರತಿ ಸುನುಗಾರ್ ಹಾಗೂ ಮಹಾಂತೇಶ್ ಕೋತಿನ್. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಶ್ನೆ ಪತ್ರಿಕೆ ಸೂರ್ಯದೇವಿ ವಿರುದ್ಧ ಸರ್ಕಾರ ಕಠಿಣ ಕ್ರಮ, ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ ಗುಜರಾತ್ನಲ್ಲಿ ಭಾರಿ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರಿಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವವರ ವಿರುದ್ಧ ಸರ್ಕಾರ ತೆಗೆದುಕೊಳ್ಳಲಿರುವ ಕಠಿಣ ಕ್ರಮಗಳಿಗೆ ದೇಶದ ಯುವ ಪೀಳಿಗೆ ತೋರಿರುವ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. 2ನೇ ವಿಡಿಯೋ ಸಂದೇಶದಲ್ಲಿ ಈ ಕುರಿತು ಮಾತನಾಡಿರುವ ಅವರು, ಯುವಕರ ಅಭಿಪ್ರಾಯಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣ ಪಾರದರ್ಶಕವಾಗಿ ಮುಂದುವರಿಸುವಲ್ಲಿ ಯುವಜನತೆಯ ನಿರಂತರ ಸಂವಾದ ಅಗತ್ಯ ಎಂದು ಅವರು ಒತ್ತಿ ಹೇಳಿದ್ದಾರೆ. ತಡರಾತ್ರಿ ಹಂಚಿಕೊಂಡ ವಿಡಿಯೋ ಮೂಲಕ ಯುವ ಸಮುದಾಯದೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಲು ಸಾಧ್ಯವಾಯಿತು ಎಂದು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಬೇಡಿಕೆಗಳು ಮತ್ತು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಕುರಿತು ಸರ್ಕಾರ ಇಂದು ಸಿಜೆಪಿ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ. ಇದಕ್ಕೂ ಮುನ್ನ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ನಿನ್ನೆ ದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಚರ್ಚಿಸಿದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಡ್ಡಾ ಅವರು, ಸಭೆಯಲ್ಲಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳ ಬಗ್ಗೆ ಸಿಜೆಪಿ ಬೇಡಿಕೆಗಳನ್ನು ತಾಳ್ಮೆಯಿಂದ ಆಲಿಸಿದ್ದೇವೆ ಎಂದು ಹೇಳಿದರು. ಸಿಜೆಪಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದ್ದಾರೆ ಎಂದು ನಡ್ಡಾ ಹೇಳಿದರು. ಲಡಾಖ್ನ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವು 27ನೇ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಗೆ ಸಂಪೂರ್ಣ ಸಜ್ಜಾಗಿದೆ. ಆಪರೇಷನ್ ವಿಜಯ್ನಲ್ಲಿ ಭಾರತದ ಐತಿಹಾಸಿಕ ವಿಜಯವನ್ನು ಸ್ಮರಿಸುವ ಈ 2 ದಿನಗಳ ಕಾರ್ಯಕ್ರಮ ಇಂದಿನಿಂದ ಆರಂಭವಾಗಲಿದ್ದು, 1999ರ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರ ಶೌರ್ಯ ಮತ್ತು ಉನ್ನತ ತ್ಯಾಗಕ್ಕೆ ಗೌರವ ಸಲ್ಲಿಸಲಾಗುತ್ತದೆ. ಇಂದಿನ ಕಾರ್ಯಕ್ರಮಗಳಲ್ಲಿ ಲಾಮೋಚೆನ್ ವ್ಯೂ ಪಾಯಿಂಟ್ನಲ್ಲಿ ಯುದ್ಧ ಸ್ಮರಣ, ವಿಶ್ವನಾಥನ್ ಕ್ರೀಡಾಂಗಣದಲ್ಲಿ ಸಂಸ್ಕೃತಿ ಕಾರ್ಯಕ್ರಮ, ವಿಜಯ್ ಭೋಜ್ ಹಾಗೂ ಕಾರ್ಗಿಲ್ ಯುದ್ಧ ಸ್ಮಾರಕದಲ್ಲಿ ಶೌರ್ಯ ಸಂಧ್ಯಾ ಕಾರ್ಯಕ್ರಮಗಳು ನಡೆಯಲಿವೆ. ನಾಳೆ ನಡೆಯಲಿರುವ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೇವಶಯಿನಿ ಆಷಾಢ ಏಕಾದಶಿ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭೆಯ ಅಧ್ಯಕ್ಷ ಓಂ ಬಿರ್ಲಾ, ಭಕ್ತಿ, ತಪಸ್ಸು, ಆತ್ಮಸಂಯಮ ಮತ್ತು ಸಮರ್ಪಣೆಯ ಈ ಪವಿತ್ರ ಹಬ್ಬವು ಆತ್ಮಾವಲೋಕನ, ಸೇವೆ ಹಾಗೂ ಸತ್ಕಾರ್ಯಗಳ ಮಾರ್ಗದಲ್ಲಿ ಮುನ್ನಡೆಯಲು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಭಗವಾನ್ ಮಹಾವಿಷ್ಣುವಿನ ಆಶೀರ್ವಾದದಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಸುಖ, ಸಮೃದ್ಧಿ, ಉತ್ತಮ ಆರೋಗ್ಯ, ಶಾಂತಿ ಮತ್ತು ನವಚೈತನ್ಯ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಆಧುನಿಕ, ಪಾರದರ್ಶಕ ಮತ್ತು ಅಂತಾರಾಷ್ಟೀಯವಾಗಿ ಹೊಂದಾಣಿಕೆಯಾಗುವ ಕಾನೂನು ವಾತಾವರಣವನ್ನು ಸೃಷ್ಟಿಸುವ ಭಾರತದ ಅಚಲ ಬದ್ಧತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಅಂತಾರಾಷ್ಟೀಯ ವ್ಯಾಪಾರ ಕಾನೂನು ಕುರಿತ ವಿಶ್ವಸಂಸ್ಥೆ ಆಯೋಗದ 60ನೇ ವಾರ್ಷಿಕೋತ್ಸವದ ಅಂತಾರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಒಳಗೊಳ್ಳುವಿಕೆ, ಒಮ್ಮತ ಮತ್ತು ವೈವಿಧ್ಯಮಯ ಕಾನೂನು ಸಂಪ್ರದಾಯಗಳಿಗೆ ಗೌರವದ ತತ್ವಗಳನ್ನು ಸಂರಕ್ಷಿಸುವಾಗ ಉದಯೋನ್ಮುಖ ವಾಸ್ತವಕ್ಕೆ

0: ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಆಯೋಗವು ನಿರಂತರವಾಗಿ ಪ್ರದರ್ಶಿಸಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಸ್ಸಾಂನಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಸುಮಾರು 1.15 ಲಕ್ಷಕ್ಕೂ ಹೆಚ್ಚು ಜನರು ಪರಿಹಾರ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಶಿವಸಾಗರ್, ಚರೈಡಿಯೋ ಮತ್ತು ಜೋರ್ಹತ್ ಜಿಲ್ಲೆಗಳಲ್ಲಿ ಹೆಚ್ಚು ಜನರು ಬಾಧಿತರಾಗಿದ್ದಾರೆ. ಚರೈಡಿಯೋದಲ್ಲಿ 7, ಶಿವಸಾಗರ್ನಲ್ಲಿ 6 ಮತ್ತು ಜೋರ್ಹತ್ನಲ್ಲಿ 1 ಸೇರಿದಂತೆ 14 ಪ್ರವಾಹ ಸಂಬಂಧಿತ ಸಾವುಗಳು ದಾಖಲಾಗಿವೆ. ಇತ್ತೀಚಿನ ಸಾವು ನೋವಿನೊಂದಿಗೆ ಅಸ್ಸಾಂನಲ್ಲಿ ಒಟ್ಟಾರೆ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 61ಕ್ಕೆ ಏರಿದೆ. ಪ್ರಮುಖ ನದಿಗಳಾದ ಡಿಖೌ, ಡಿಸಾಂಗ್ ಮತ್ತು ಧನ್ಸಿರಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಮೇಲ್ಭಾಗದ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಿದೆ. ಸಂತ್ರಸ್ತ ಪ್ರದೇಶಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿವೆ. ಈ ಮಧ್ಯೆ ಗುಜರಾತ್ನಲ್ಲಿ ಭಾರೀ ಮಳೆ ಹಿನ್ನೆಲೆ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ನಡೆಸಲಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದ 265 ತಾಲೂಕುಗಳಲ್ಲಿ ಮಳೆಯಾಗಿದ್ದು 5 ಸಾವನ್ನು ರಾಜ್ಯ ಪರಿಹಾರ ಆಯುಕ್ತರು ದೃಢಪಡಿಸಿದ್ದಾರೆ. ಕೊಂಕಣ, ಗೋವಾ, ಮಧ್ಯ ಮಹಾರಾಷ್ಟ, ಒಡಿಶಾ ಮತ್ತು ರಾಜಸ್ಥಾನದಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಚಂಡೀಗಢ, ದೆಹಲಿ, ಹರಿಯಾಣ, ಪಶ್ಚಿಮ ಬಂಗಾಳ, ಕರಾವಳಿ ಕರ್ನಾಟಕ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕರ್ನಾಟಕದ ಒಳನಾಡು, ರಾಯಲಸೀಮಾ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ 6 ದಿನಗಳ ಕಾಲ ಸ್ಥಗಿತಗೊಂಡಿದ್ದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಇಂದು ಪುನರಾರಂಭಗೊಳಿಸಲಾಗಿದೆ. ಬಾಲ್ಟಾಲ್ ಮತ್ತು ಪಹಲ್ಗಾಮ್ ಎರಡೂ ಮಾರ್ಗಗಳಿಂದ ಯಾತ್ರೆಯನ್ನು ಪುನರಾರಂಭಿಸಲಾಗಿದೆ ಎಂದು ಕಾಶ್ಮೀರ ವಿಭಾಗೀಯ ಆಯುಕ್ತ ಅನ್ಶುಲ್ ಗರ್ಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಸುರಕ್ಷಿತ ತೀರ್ಥಯಾತ್ರೆಗಾಗಿ ಆಡಳಿತವು ಹೊರಡಿಸಿದ ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಯಾತ್ರಿಗಳಿಗೆ ಸೂಚಿಸಲಾಗಿದೆ. ಏತನ್ಮಧ್ಯೆ 6,269 ಯಾತ್ರಾರ್ಥಿಗಳ ಹೊಸ ತಂಡ ಇಂದು ಬೆಳಿಗ್ಗೆ ಜಮ್ಮುವಿನ ಭಗವತಿ ನಗರ ಯಾತ್ರಿ ನಿವಾಸದಿಂದ ಹೊರಟಿದೆ. ಉಕ್ರೇನ್ನಾದ್ಯಂತ ರಷ್ಯಾದ ದಾಳಿಯಲ್ಲಿ ಕನಿಷ್ಠ 15 ಜನರು ಮೃತಪಟ್ಟಿದ್ದಾರೆ ಮತ್ತು ಡ್ರೋನ್ ತಂತ್ರಜ್ಞಾನವನ್ನು ಪ್ರದರ್ಶಿಸುವ ಕೀವ್ ಬಳಿಯ ಪ್ರದೇಶದ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯಲ್ಲಿ ಸುಮಾರು 100 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ನ ರಕ್ಷಣಾ ವಲಯದ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದರು. ಪೂರ್ವ ನಗರವಾದ ಸ್ಲೋವಿಯಾನ್ಸ್ಕ್ ಮೇಲೆ ರಷ್ಯಾದ ಗ್ಲೈಡ್ ಬಾಂಬ್ ದಾಳಿಯಲ್ಲಿ 5 ಜನರು ಮೃತಪಟ್ಟಿದ್ದರು. ಆದರೆ ಉತ್ತರ ನಗರವಾದ ಸುಮಿಯ ಅಧಿಕಾರಿಗಳು ನಂತರ

0: ನಡುವಿನ ಮೂರು ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂದು ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 4:30ಕ್ಕೆ ಪ್ರಾರಂಭವಾಗಲಿದೆ. ಗುರುವಾರ ನಡೆದ ಆರಂಭಿಕ ಪಂದ್ಯದಲ್ಲಿ 7 ವಿಕೆಟ್ಗಳ ಪ್ರಬಲ ಗೆಲುವಿನ ನಂತರ ಪ್ರವಾಸಿ ಭಾರತ ತಂಡ ಸರಣಿಯಲ್ಲಿ 1-0 ಮುನ್ನಡೆ ದಾಖಲಿಸಿದೆ. ಭಾರತದ ಅನಾಹತ್ ಸಿಂಗ್ ವಿಶ್ವ ಸ್ಕ್ವಾಷ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 21 ವರ್ಷಗಳ ನಂತರ ಫೈನಲ್ ಪ್ರವೇಶಿಸಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ನಿನ್ನೆ ತಡರಾತ್ರಿ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅವರು ಈಜಿಪ್ಟ್ನ ಬರ್ಬ್ ಸಮಯ ವಿರುದ್ದ 3-1 ಸೆಟ್ಗಳಿಂದ ಗೆದ್ದು ಫೈನಲ್ಗೆ ಮುನ್ನಡೆದರು. ಇದರೊಂದಿಗೆ 2005ರಲ್ಲಿ ಜ್ಯೋತ್ನಾ ಚಿನ್ನಪ್ಪ ನಂತರ ಈ ಸಾಧನೆ ಮಾಡಿದ ಮೊದಲ ಆಟಗಾರ್ತಿ ಎಂಬ ಹಿರಿಮೆಗೆ ಅನಾಹತ್ ಭಾಜನರಾಗಿದ್ದಾರೆ. ಇಂದು ರಾತ್ರಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಸರ್ಕಾರ ಕಠಿಣ ಕ್ರಮ. ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ ಗುಜರಾತ್ನಲ್ಲಿ ಭಾರೀ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರೆಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ ಎರಡನೇ ಟಿ20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಮಂಗಳೂರು. ಈಗ ಸಮಯ 1:20:20.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇಂದಿನ ಸ್ವರಮಾಧುರಿಯ ಕಾರ್ಯಕ್ರಮದಲ್ಲಿ ದಿವ್ಯಾ ಸಂಪತ್ ಅವರು ಹಾಡಿರುವ ವಚನಗಳು. ಮೊದಲಿಗೆ ಸಿದ್ಧರಾಮ ಅವರ ವಚನ.

ದಿವ್ಯ ಸಂಪತ್ ಅವರು ಹಾಡಿದ ಸಿದ್ಧರಾಮ ಹಾಗೂ ಅಲ್ಲಮ ಪ್ರಭು ಅವರ ವಚನಗಳನ್ನು ಕೇಳಿದಿರಿ. ಸ್ವರಮಾಧುರ್ಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಅಮರ ಮಧುರ. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಶೃಂಗಾರ ಕಾವ್ಯ ಚಿತ್ರದ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರಿಗೆಯಿಂದ ಶಿವಲಿಂಗಪ್ಪ, ಭದ್ರೆ ಭಾಗ್ಯಜ್ಯೋತಿ, ಮನೀಶ್, ಕಲಾಶ್ರೀ ಹಾಗೂ ಭದ್ರೆ ಬಂಧುಗಳು. ಚಿತ್ರ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ ಇದು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಗಿರಿಕನ್ಯೆ ಚಿತ್ರದ ನಗು ನಗುತ್ತಾ ನೀ ಬರುವೆ ಈ ಹಾಡಿಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಮಂಜೇಶ್ವರ ಸಮೀಪದ ಮಿಯ ಪದವಿನ ಕುಳೂರು ಚಿನ್ನಾಲದಿಂದ ಚಂದ್ರಹಾಸ ಹರಿಣಾಕ್ಷಿ ಹವ್ಯಾಸ್ ಕೃತಿಕ್ಷ ಅಕ್ಕ ಧನವಂತಿ ಬೆಜ್ಜ ಭಂಡಾರಮನೆ ಮಕ್ಕಳಾದ ಕಾರ್ತಿಕ್ ವೈಶಾಖ್ ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ್ ಎಂ ಮಿಯ ಪದವು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಚಿ ಉದಯಶಂಕರ್ ಅವರ ಗೀತೆ ಇದು. ಸಂಗೀತ ನೀಡಿರುವವರು ರಾಜನ್ ನಾಗೇಂದ್ರ.

ವಿಜಯಭಾಸ್ಕರ್ ಅವರ ಸಂಗೀತದಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಅಪೇಕ್ಷೆ ಮಂಗಳೂರಿನಿಂದ ಶೈಲಜಾ, ಕದ್ರಿ ಸುರತ್ಕಲ್ನಿಂದ ಅಂಕುಶ್ ಶಿಶಿರ್ ಹಾಗೂ ಎಲ್ಲ ಗೆಳೆಯರಿಗಾಗಿ ನಾ ಮೆಚ್ಚಿದ ಹುಡುಗ ಚಿತ್ರದ ಈ ಗೀತೆ.

ಬೆಸುಗೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ವಿಜಯ ನರಸಿಂಹ ಅವರ ರಚನೆ, ವಿಜಯ ಭಾಸ್ಕರ್ ಸಂಗೀತ ನೀಡಿರುವ ಈ ಗೀತೆ ನಾರವಿ ಮರೋಡಿಯ, ವಸಂತಕುಮಾರ್, ಶಕುಂತಳ, ಜಗನ್ನಾಥ ಹೆಗ್ಡೆ, ರವಿ ಪೂಜಾರಿ, ಶಾಲಿನಿ ಉಮಾವತಿ ಹೆಗ್ಡೆ, ದೀಪಕ್ ಹೆಗ್ಡೆ ಹಾಗೂ ಪ್ರಭಾಕರ್ ಹೆಗ್ಡೆ ಇವರಿಗಾಗಿ.

0: ಬಳಸುವ ಕಾಲ.
1: ಎಂ ರಂಗರಾವ್ ಅವರು ಸಂಗೀತ ನೀಡಿರುವ ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆ. ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಯನ್ನು ಕೇಳಬೇಕೆಂದು ಸಂದೇಶ ಕಳಿಸಿದವರು ಕಾರ್ಕಳ ಹಿರ್ಗಾನ ನೆಲ್ಲಿಕಟ್ಟೆಯ ರಮಾನಂದ, ಪವಿತ್ರ ಆತ್ರೇಯ ಆರಾಧ್ಯ ನಾಯಕ್, ಪುತ್ತೂರು ಬೆಟ್ಟಂಪಾಡಿಯ ರಾಘವಮಣಿಯಣಿ ಶಕುಂತಳ, ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ.

ಈ ಜೀವ ನಿನಗಾಗಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಜಿ ಉದಯಶಂಕರ್ ಅವರ ರಚನೆ. ವಿಜಯಾನಂದ ಸಂಗೀತ ನೀಡಿರುವ ಈ ಹಾಡಿಗಾಗಿ ಸಂದೇಶ ಕಳಿಸಿದವರು ಉಪ್ಪೂರು ಉಗೇಲ್ಬೆಟ್ಟುವಿನ ರತ್ನಾಕರ, ಜಯಲಕ್ಷ್ಮಿ ಹಾಗೂ ಮೋನಿಕಾ.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ?
2: ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
1: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
2: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00.
0: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಉಡುಪಿ ಬಂಟಕಲಿನ ಸದಾನಂದ ನಾಯಕ್ ಅವರಿಗಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ತವರಿನ ಸಿರಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ನೀಡಿರುವವರು ಹಂಸಲೇಖಾ.

ಸಂಗಡಿಗರೊಂದಿಗೆ ಉದಿತ್ ನಾರಾಯಣ್, ಕವಿತಾ ಕೃಷ್ಣಮೂರ್ತಿ, ಶಾರದಾ ಅವರು ಹಾಡಿರುವ ಬಾಂಬೆ ಚಿತ್ರದ ಗೀತೆ, ಸಾಹಿತ್ಯ ಮೆಹಬೂಬ್, ಸಂಗೀತ ಎ ಆರ್ ರೆಹಮಾನ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1ರಂದು ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಎರಬಳ್ಳಿ ಗ್ರಾಮ ಸೇರಿದಂತೆ ವಿವಿಧೆಡೆ ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನು ಖುದ್ದು ಪರಿಶೀಲಿಸಿದರು. ಇದೇ ವೇಳೆ ಈವರೆಗಿನ ಕೃಷಿ ಚಟುವಟಿಕೆ ಕುರಿತಂತೆ ರೈತರ ಅಹವಾಲು ಆಲಿಸಿದರು. ವದ್ದಿಕೆರೆ ಗ್ರಾಮದ ರೈತರ ಜಮೀನಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ನೇತೃತ್ವದ ನಿಯೋಗ ಒಣಗಿ ಹೋಗಿರುವ ಸೂರ್ಯಕಾಂತಿ ಬೆಳೆಯನ್ನು ವೀಕ್ಷಿಸಿದರು. ಸೂರ್ಯಕಾಂತಿ ಬಿತ್ತನೆಗೆ ತಗುಲಿದ ವೆಚ್ಚ ಹಾಗೂ ಹಾನಿಯ ಕುರಿತು ರೈತರಿಂದ ಮಾಹಿತಿ ಪಡೆದರು. ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿಗೆ ಭೇಟಿ ನೀಡಿದ್ದ ಅವರು ವಿಭಾಗೀಯ ಮಟ್ಟದ ಬರ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾವುದೇ ಕಾರಣಕ್ಕೂ ಜನರಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆಲಮಟ್ಟಿ ಭಾಗ ಹೊರತುಪಡಿಸಿ ರಾಜ್ಯದ ಉಳಿದೆಲ್ಲ ಪ್ರದೇಶಗಳಲ್ಲೂ ಬರ ವಾತಾವರಣ ಸೃಷ್ಟಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.

0: ಇದೇ ವೇಳೆ ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ವಿಚಾರವಾಗಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳ ಮೇಲೆ ಹೆಚ್ಚುವರಿ ಹೊರೆ ಹೊರಿಸುತ್ತಿಲ್ಲ. ಉನ್ನತ ಮಟ್ಟದ ಖಾಸಗಿ ಶಾಲೆಗಳು ಸಿಎಸ್ಆರ್ ನಿಧಿಯಡಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಮೂಲಸೌಕರ್ಯ ಹಾಗೂ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಆಹ್ವಾನಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಳ್ಳಿಯ ಮಕ್ಕಳಿಗೂ ನಗರ ಮಟ್ಟದಂತೆ ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸಿ ಇದನ್ನು ವಾರ್ಷಿಕ ಆಧಾರದ ಮೇಲೆ ಪಾರದರ್ಶಕವಾಗಿ ಹರಾಜು ಮೂಲಕ ಅದೇ ಗ್ರಾಮದ ಯುವಜನರಿಗೆ ಗುತ್ತಿಗೆ ನೀಡುವ ಬಗ್ಗೆ ಕ್ರಮ ವಹಿಸುವಂತೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಈ ರೀತಿಯ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸುವುದರಿಂದ ಗ್ರಾಮದಲ್ಲಿನ ಹಸಿರು ಹೊದಿಕೆಯೂ ಹೆಚ್ಚಲಿದೆ, ನಿರುದ್ಯೋಗಿ ಭೂರಹಿತ ಯುವಜನರಿಗೆ ಉದ್ಯೋಗವೂ ಲಭಿಸಲಿದೆ. ಇದರಿಂದ ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಗೆ ಆದಾಯವೂ ಬರಲಿದೆ ಎಂದು ಇಲಾಖಾ ಕಾರ್ಯದರ್ಶಿಗೆ ನೀಡಿರುವ ಲಿಖಿತ ಸೂಚನೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಭೂಮಿಯಲ್ಲಿ ತೋಟಗಾರಿಕೆ ಬೆಳೆಗಳಾದ ಮಾವು, ಸಪೋಟ, ತೆಂಗು, ಹೈಬ್ರಿಡ್ ನೇರಳೆ, ಹುಣಸೆ ಇತ್ಯಾದಿ ಬೆಳೆಸಿದರೆ ಅದರಿಂದ ಪಂಚಾಯಿತಿಗಳಿಗೆ ಮತ್ತು ಕಂದಾಯ ಇಲಾಖೆಗೆ ಆದಾಯ ಬರಲಿದೆ. ಪ್ರಮುಖವಾಗಿ ಸರ್ಕಾರಿ ಭೂಮಿಯ ಒತ್ತುವರಿಯೂ ನಿಲ್ಲಲಿದೆ. ತೋಟಗಾರಿಕೆ ಬೆಳೆಯ ಈ ವೃಕ್ಷಗಳನ್ನು ಯಾವಾಗ ಬೇಕಾದರೂ ತೆರವು ಮಾಡಿ ಸರ್ಕಾರದ ಯೋಜನೆಗಳಿಗೆ ಭೂ ಬಳಕೆ ಮಾಡಲು ಅವಕಾಶ ಇರಲಿದೆ ಎಂದು ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. ರಾಜ್ಯ ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಧಾರವಾಡ ಪೀಠದಲ್ಲಿ ಆಗಸ್ಟ್ 1ರಂದು ಇಡೀ ದಿನದ ಕಲಾಪಗಳನ್ನು ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳು ನಡೆಸಿಕೊಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಆದೇಶದಂತೆ ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಅವರು ಈ ಕುರಿತಂತೆ ಅಧಿಸೂಚನೆ ಹೊರಡಿಸಿದ್ದಾರೆ. ಅಧಿಸೂಚನೆಯಲ್ಲಿ 3 ವಿಭಾಗೀಯ ಹಾಗೂ 4 ಏಕಸದಸ್ಯ ನ್ಯಾಯಪೀಠಗಳನ್ನು ರಚಿಸಲಾಗಿದೆ. 3 ವಿಭಾಗೀಯ ನ್ಯಾಯಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಅನು ಶಿವರಾಮನ್ ಹಾಗೂ ಕೆಜಿ ಶಾಂತಿ, ಜ್ಯೋತಿ ಮೂಲಿಮನಿ, ಪಿ ಶ್ರೀಸುಧಾ, ಲಲಿತಾ ಕನ್ನೆಗಂಟಿ ಹಾಗೂ ಕೆಎಸ್ ಹೇಮಲೇಖ ಕಾರ್ಯನಿರ್ವಹಿಸಲಿದ್ದಾರೆ. ನ್ಯಾಯಮೂರ್ತಿಗಳಾದ ಚಲ್ಲಕೂರು ಸುಮಲತಾ, ತಾರಾ ವಿತಸ್ತಾ ಗಂಜು, ಕೆಬಿ ಗೀತಾ ಹಾಗೂ ರಾಜೇಶ್ವರಿ ಎಂ ಹೆಗಡೆ ಏಕಸದಸ್ಯ ನ್ಯಾಯಪೀಠದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಆಗಸ್ಟ್ 8 ಮತ್ತು 9ರಂದು ಬೆಂಗಳೂರಿನಲ್ಲಿ ದೇಶದ ಎಲ್ಲ ಹೈಕೋರ್ಟ್ ಮಹಿಳಾ ನ್ಯಾಯಮೂರ್ತಿಗಳ ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಈ ಪೀಠ ರಚನೆ ಮಾಡಲಾಗಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆಯಾಗಿದೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರಗಳ ಆಡಳಿತಾತ್ಮಕ ನಿಯಂತ್ರಣವನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇವರಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯಕ್ಕೆ ವರ್ಗಾಯಿಸುವ ಕುರಿತು ಒಡಂಬಡಿಕೆಗೆ ಸಹಿ ಹಾಕಲಾಗಿದೆ. 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಯು ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೃಷಿ ವಿಸ್ತರಣಾ ಸೇವೆಗಳು ಹಾಗೂ ಕೃಷಿ ತಂತ್ರಜ್ಞಾನಗಳ ಪ್ರಸರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಈ ಕ್ರಮವು ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳ ನಡುವೆ ಉತ್ತಮ ಸಮನ್ವಯವನ್ನು ಸಾಧಿಸಲು ಸಹಕಾರಿಯಾಗಲಿದೆ. ರಾಜ್ಯ ಸರ್ಕಾರ ಬೆಂಗಳೂರನ್ನು ಧೂಳಿನ ನಗರವನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾಗರಿಕರಿಗೆ ಅನಾನುಕೂಲತೆ ಉಂಟುಮಾಡುವುದು ಸರ್ಕಾರದ ಸಾಧನೆಯೇ ಎಂದು ತಮ್ಮ ಹೇಳಿಕೆಯಲ್ಲಿ ಪ್ರಶ್ನಿಸಿದ್ದಾರೆ. ಜಿಬಿಎ ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ಲಕ್ಷ್ಯದಿಂದಾಗಿ ನಗರದ ನಿವಾಸಿಗಳು ಪ್ರತಿನಿತ್ಯ ಧೂಳು ಮತ್ತು ಕಳಪೆ ಪರಿಸ್ಥಿತಿಗಳನ್ನು ಸಹಿಸಿಕೊಂಡಿದ್ದಾರೆ.

0: ಕೈಗೊಳ್ಳಬೇಕಾಗಿದೆ ಎಂದು ದೂರಿದ್ದಾರೆ. ಕೆಲ ಪ್ರದೇಶಗಳಲ್ಲಿ ಕುಡಿಯುವ ನೀರು ಮತ್ತು ಭೂಗತ ಒಳಚರಂಡಿ ಪೈಪ್ಲೈನ್ ಕಾಮಗಾರಿಗಳು ಪ್ರಾರಂಭವಾಗಿ ಒಂದು ವರ್ಷ ಕಳೆದರೂ ಮುಂದುವರೆದಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಮಧ್ಯಪ್ರವೇಶಿಸಿ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಗಡುವು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಥಣಿಸಂದ್ರದಲ್ಲಿಂದು ಬೃಹತ್ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಅಭಿಯಾನವು ಥಣಿಸಂದ್ರವನ್ನು ಸಂಪೂರ್ಣವಾಗಿ ಕಸಮುಕ್ತ ಪ್ರದೇಶವನ್ನಾಗಿ ಮಾಡುವ ಗುರಿ ಹೊಂದಿದೆ. ಸ್ವಚ್ಛತಾ ಅಭಿಯಾನವನ್ನು ಥಣಿಸಂದ್ರದಲ್ಲಿರುವ ಪೊಲೀಸ್ ತರಬೇತಿ ಶಾಲೆ ಮತ್ತು ರಾಷ್ಟೋತ್ಥಾನ ಶಾಲೆಯ ಆವರಣದಲ್ಲಿ ಆರಂಭಿಸಲಾಯಿತು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈ ಪ್ರದೇಶದ ನೈರ್ಮಲ್ಯವನ್ನು ಸುಧಾರಿಸುವುದು ಮತ್ತು ಕಸ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಈ ವೇಳೆ ಮಾತನಾಡಿದ ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ, ಎಲ್ಲರೂ ಕಸವನ್ನು ವಾಹನಗಳಿಗೆ ನೀಡಬೇಕು, ಎಲ್ಲೆಂದರಲ್ಲಿ ಕಸವನ್ನು ಎಸೆಯದಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ಅವರು ವಯೋಸಹಜ ಕಾರಣದಿಂದ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ 1983 1989ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗ್ಡೆ, ಎಸ್ಆರ್ ಬೊಮ್ಮಾಯಿ, ಜೆಎಚ್ ಪಟೇಲ್, ಎಚ್ಡಿ ದೇವೇಗೌಡರ ಅವಧಿಯಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿಯಾಗಿ ವಿದೇಶಕ್ಕೆ ತೆರಳಿದ್ದ ಸಂದರ್ಭದಲ್ಲಿ 7 ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಸಿ ವೀರಣ್ಣ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯದೊಳಗೆ ಅಕ್ರಮವಾಗಿ ಪ್ರವೇಶಿಸಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಅರಣ್ಯ ಇಲಾಖೆ 25,000 ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದೆ. ಕಳೆದ 4 ದಿನಗಳ ಹಿಂದೆ ಇಬ್ಬರು ದ್ವಿಚಕ್ರ ವಾಹನದ ಮೂಲಕ ಬಂಡೀಪುರ ಸಫಾರಿ ಝೋನ್ನ ಅರಣ್ಯ ಪ್ರದೇಶಕ್ಕೆ ಅಕ್ರಮವಾಗಿ ಪ್ರವೇಶಿಸಿ 1 ಕಿಲೋಮೀಟರ್ಗೂ ಅಧಿಕ ದೂರ ಸಂಚರಿಸಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ 25,000 ರೂಪಾಯಿ ದಂಡ ವಿಧಿಸಿ ತಪ್ಪೊಪ್ಪಿಗೆ ಪತ್ರ ಪಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1ರಂದು ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 2:40. ಕಾವ್ಯವಾಚನ ಹೆಚ್ ಯಜ್ಞೇಶ್ ಅವರಿಂದ ನರಹರಿ ಕವಿಯ ತೊರವೆ ರಾಮಾಯಣದಿಂದ ಆಯ್ದ ಪದ್ಯಗಳ ವಾಚನ.

ಎಚ್ ಯಜ್ಞೇಶ್ ಅವರಿಂದ ನರಹರಿ ಕವಿಯ ತೊರವೆ ರಾಮಾಯಣ ಕಾವ್ಯದಿಂದ ಆಯ್ದ ಪದ್ಯಗಳ ವಾಚನ ಕೇಳಿದಿರಿ. ಕಾವ್ಯ ವಾಚನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಕರಾವಳಿ ಚಿತ್ರಕ್ಕಾಗಿ ಸಿದ್ದ ಶ್ರೀರಾಮ್ ಅವರು ಹಾಡಿರುವ ಪ್ರಮೋದ್ ಮರವಂತೆ ಅವರ ರಚನೆ, ಸಂಗೀತ ನೀಡಿರುವವರು ಸಚಿನ್ ಬಸ್ರೂರು.

ವೀರಂ ಚಿತ್ರಕ್ಕಾಗಿ ನಿಹಾಲ್ ತಾವರು ಅವರು ಹಾಡಿರುವ ಕವಿರಾಜ್ ಅವರ ಗೀತೆ. ಸಂಗೀತ ನೀಡಿರುವವರು ಜೆ. ಅನೂಪ್ ಸೇಳಿನ್.

0: ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇದು ಇದುವರೆಗೆ ಕೇಳಿದಿರಿ.
1: 100.3 ಆಕಾಶವಾಣಿ ಟೆಲಿಕ್ವಿಸ್.
2: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ?
3: ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00.
2: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
3: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00.
1: 100.3 ಆಕಾಶವಾಣಿ ಟೆಲಿಕ್ವಿಸ್.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏನು ರಂಗ, ಕೈಗೆ ಬ್ಯಾಂಡೇಜು?
6: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಏನು ರಂಗ, ಕೈಗೆ ಬ್ಯಾಂಡೇಜು?
6: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಮಂಚಕ್ಕೆ. ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 944924256.

0: 6006
1: ಮರೆ ತೂ ಹೋಯಿತೆ ನನ್ನ ಯಹಾಜರಿ.
0: ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ

0: ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಒಂದು ನಿಜವಾದ ಪ್ರೀತಿಯ ರೀತಿಯನ್ನು ಪ್ರೇಮಿಯು ತನ್ನ ಮನದನ್ನಿಗೆ ಹೇಳುವಂತಹ ರೀತಿ ಅದು ಬಹಳ ಸೊಗಸಾಗಿದೆ. ಇನ್ನೊಂದು ಕಾರಣ ಅಂದ್ರೆ ಆ ಚಲನಚಿತ್ರವು ಬಹಳವಾಗಿ ಇಷ್ಟವಾಗಿರೋದ್ರಿಂದ ಈ ಹಾಡು ಬಹಳ ಇಷ್ಟವಾದ ಹಾಡು.
4: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
5: ನನ್ನ ರಾಗ ತಾನ ಪಲ್ಲವಿ
1: ಕೇಳಿ. ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30
6: ಕೇಳುವರೆ. ಇಂದು ಸಂಜೆ 5 ಕೊಂಕಣಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರಾದ ಎಚ್.ಎಂ. ಪೆರ್ನಾಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 5:30 ಇಂಗ್ಲಿಷ್ ಯುವವಾಣಿಯಲ್ಲಿ ಪ್ರಜ್ಞಾ ಅವರಿಂದ ಭಾಷಣ, ವಿಷಯ ಟೆಕ್ನಾಲಜಿ ಆ್ಯಂಡ್ ಪ್ರೆಸೆಂಟ್ ಲೈಫ್. 6:50 ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ, ಮಾವು ಕೃಷಿ ಅನುಭವ ಕುರಿತು ಚಂದ್ರಪ್ರಕಾಶ್ ಕಾವು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆಕಾಶವಾಣಿ ಮಂಗಳೂರು ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಸರಿಯಾಗಿ 3:05. ನಮ್ಮ ಮುಂದಿನ ಪ್ರಸಾರ ಸಂಜೆ 5 ಪ್ರಾರಂಭ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ ಸರಿಯಾಗಿ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz ಹಾಗೂ ಎಫ್ಎಂ ಕಂಪನಾಂಕ 100.3 MHz. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಸಮಸ್ತರ ಪರವಾಗಿ ಪ್ರಶಾಂತಿ ಶೆಟ್ಟಿ ಇರುವೈಲು ಮಾಡುವ ಆತ್ಮೀಯ ನಮಸ್ಕಾರ. ಈಗ ಕೇಳಿ ಕೊಂಕಣಿಯು ವಾಣಿ,
1: ಆಕಾಶವಾಣಿ ಮಂಗಳೂರು. ಪ್ರಸ್ತುತಕರ್ತ ಕೊಂಕಣಿ ಕಾರ್ಯಕ್ರಮ ಮೊಲಾದಿಕ್ ಮೋತಿಯಾ. ಐಚೆ ಕೊಂಕಣಿ ಕಾರ್ಯಕ್ರಮ ಐಕೊಮಿಯಾ ಸಂದರ್ಶನ್ ಪ್ರತಿಷ್ಠಿತ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಲು ಮಾನೇಸ್ತ್ ಎಚ್ ಎಂ ಫೆರ್ನಲ್ ಅಂಚೆ ಸಂಗಿ ಸಂದರ್ಶನ್ ಸೊಲೋನ್ ವರ್ತ ಟ್ರಿನಿತಾ ಫೊಜೆ ತುಮ್ಕಾ ಸರ್ ಮೊಗಲ್ಸೋ ಪ್ರಣಾಮ್ ಅನಿ ಸ್ವಾಗತ್.
2: ದೇವರಕರು
1: ಕೊಂಕಣಿ ಸಾಹಿತ್ಯ ಅಂತ ಅಪ್ಲ ಬರ್ಪ ಮುಖಾಂತರ ಏಕ ಕ್ರಾಂತಿ ಹಾಡಲು ಸಾಹಿತಿ ಮಾನೇಸ್ತ್ ಎನ್ರಿ ಮೆಂಡೋನ್ಸ ಏಕ್ ಫಮಾದ್ ಲೇಖಕ್ ಕವಿ ಪತ್ರಕರ್ತ ಅನಿ ಸಾಹಿತ್ಯಕ್ ಚಿಂತಿ ಜಾವನ್ ಆಪಲ್ಯಾ ಜನ್ವಯಾಚಾ ಬರಪ ಮುಖಾಂತರ ಕಲ್ಪನಾ ಶಕ್ತಿನ್ ಅನಿ ಸಾಹಿತ್ಯ ಶತಾಕ್ ಆಪಲ್ಯ ಸಮರ್ಪಣ ದೇವನ್ ಕೊಂಕಣಿ ಬಸ್ ಅನಿ ಸಾಹಿತ್ಯಚಾ ವಡಾವಳೆಕ್ ಏಕ್ ಕಾರಣ ಜಲ್ಯಾತ್. ತಂಚಾ ಯಾ ಸಾಹಿತ್ಯಕ್ ಪೈನಾಕ್ ಜೈತ್ಯ ಪುರಸ್ಕಾರ ಲಭ್ಯಾತ್. ತಂತು ಭಾರತೀಯ ಸಾಹಿತ್ಯಸು ಅತ್ಯಂತ ವಡ್ ಮಾನ್ ಸೌನಸ್ಸು ಪ್ರತಿಷ್ಠಿತ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಯಸ್ಸು ವರ್ಷ ಲಭ್ಲ. ಕೊಂಕಣಿ ಸಾಹಿತ್ಯಕ್ ಆಸ್ಪರ್ಯಾನ್ ಸಾಳಿಸಾನಿ 7 ಪುರಸ್ಕಾರ ಲಭ್ಯಾತ್ತರಿ ಅಂಚ ರಾಜ್ಯನ್ ಸೌಗ ಸಾಹಿತ್ಯಂಗ್ ಮಾನ್ ಫವೋಸಲ. ತಂಚ ಪೈಕಿ ಮಾನೇಸ್ತ್ ಹೆನ್ರಿ ಮೆಂಡೋನ್ಸ ಸೌತೊಮುನ್ ಸಂಗೊಂಗ್ ಅಂಕ ವಡ್ ಅಭಿಮಾನ್ ಭೋಕ್ತ. ತಂಚ ರೂಪ ಅನಿ ರೂಪಾಂಕ ಮುಳ್ಯಾ ಕೊಂಕಣಿ ಕಾವ್ಯಾಕ್ ಪುರಸ್ಕಾರ ಜೋಡೂನ್ ಐಲ್ಯಾ. ಯಾ ಸಂದರ್ಭಿ ಪರ್ಬಿ ಪಟೈತಾ ಅನಿ ಉಲ್ಲಾಸ್ ತುಮ್ಕಾ ಸರ್ ತುಮ್ಚ ಯಾ ಪೈನಾ ವಿಷಯ ಜನಾ ಜಾವಂಕ್ ವರ್ತ ಸಂತೋಸ್. ಮೊಜೆ ಪೈಲೆ ಸವಾಲ್ ತುಮ್ಕಾ, ತುಮ್ಕಾ ಬರೋಂಚಿ ಸಕತ್ ತುಮ್ಚೆ ಭಿತರ್ ಆಸಾ ಮನ್ ಪೈಲೆ ಕದಳ ಕಳಿಸಲೆ.
2: ಬರೋಂಚಿ ಸಕತ್ ಮುಳ್ಯಾರ ತಿ ಏಕ ಅಭಿವ್ಯಕ್ತಿ. ಓಕೆ, ಆಮೇ ಆತಾ ಇಸ್ಕಲಾನ್ ಶಿಕ್ತಾನಾ ಅಮ್ಕಾ ಏಕ್ ಸುಟೋ ವೇಳ್ ಮೇಳ್ಟಾ, ಸುಟೋ ವೇಳ್ ಮೇಳ್ಟಾ ಅಲ್ಲ ತೋ ವೇಳ್ ಆಮಿ ಕಂಚಮಣಿ ಏಕ ಚಟುವಟಿಕೆ ಅಂತ ಆಮಿ ತೋ ಕರ್ಸಿಜ ಪಟ್ಟ. ತೋಡಿ ಮುರ್ಗಿ ಕೇಳೋಂಗ್ ಬೇತಾತ್ ಆಣಿ ತೋಡಿ ಮುರ್ಗಿ ತ್ಯಾ ಟೈಮರ್ ಟಿ ವಿ ಮೊಬೈಲ್ ಅಣಿ ನತ್ತಲೆ ಮಣ್ಯ ತೋಡಿ ಮುರ್ಗಿ ವಾಸೋಂಗ್ ಬಸ್ತಾತ್ ಆಣಿ ತೋಡಿ ಮುರ್ಗಿ ದುಸರೆ ಕಲೆ ಚಟುವಟಿಕೆ ಕರ್ನಸ್ತಾ. ತಶೇ ಹಾಂ ಮಕ್ಕ ಕಿತ್ಲು ಸುಟೋ ವೇಳ್ ಮೇಳ್ಟಲೋ ಇಸ್ಕಲಾಗ ಬೇತಾನಾ ತೆದಳ ಹಾಂ ವಾಸೋಂಗ್ ಬಸ್ತಲೋ. ವಾಟ್ಸಪ್ ಜಾವನ ಸಹ ಏಕ ಕಂಚಾ ಏಕ ಬರೋಪ್ಯಾಕ ಮುಳಾವೆ ಬುನ್ಯಾದಿಕ್ ಅಣಿ ಪ್ರಾಥಮಿಕ ಘಟಕ ಮುಂಡ ಆಮಿ ಸಂಗೇತ್. ತಸೆ ಅವು ಭುರ್ಗ್ಯಾಪಣಾರ ಫಕತ್ ಇಸ್ಕೊಲಾಚ ವಾಟ್ಸಪ್ ಮಾತ್ರ ಪೈಲೆ ಪೈಲೆ ಭುರ್ಗ್ಯಾಂಚಿ ಪತ್ರ ತಚ ಉಪರಾಂತ ಲಾಲನ್ ಶೋ ಸಾಮಾಜಿ ಕಾದಂಬರಿ ತೇ ಪುರ ವಸ್ತುಲು ಅಶೆ ವಸ್ತನ ಮಕ ಬುಗ್ಲೆ ಮುಜೆ ಕಿತೆ ಚಿಂತಾ ಪಸ ಯಾ ಮಕ ಕಿತೆ

0: ಆ ವ್ಯಂಗ್ಯ ಚಿತ್ರಕಾರದ ಅವನು ಕನ್ನಡ ಅಂತ ವ್ಯಂಗ್ಯ ಚಿತ್ರ ಪೈಲೇ ಕೇಳಿ ತಚ ಉಪರಂತ ಲಲ್ಲಾನ್ಸಿ ಚುಟುಕ ತಚ ಉಪರಂತ ಕವಿತಾ ಹೇ ಸಗಳೆ ಅವೆ ಬರೋಂಕು ಸುರು ಕೇಳೆ ಕನ್ನಡ ಅಂತ ಅವ್ನು ಬರೋನ್ ಅಸ್ತು ಸಾಧಾರಣ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುನ್ಸರಿ ಅವ್ನು ಕನ್ನಡ ಅಂತ ಬರೋನ್ ಅಸ್ತು ತವಳು ಏಕ ಗಡಿತ್ ಗಡ್ಲೆ ಮಳಾರ ಮೊದ ಪಪ್ಪ ಮುಂಬೈ ಕೂಡ ಅಂತ ಅಸ್ತು ಕೂಡ ಮಳಾರ ಮೆಂಗ್ಳೂರಿಯನ್ ಕ್ಲಬ್ ಉಂಟತ್ತಕ್ಕ ಸೈಂಟ್ ಪಾಲ್ಸ್ ಕೆಥೋಲಿಕ್ ಅಸೋಸಿಯೇಷನ್ ಫೋರ್ಟ್ ಅಂತ ಅಸ್ಲೆ ಬೊಂಬೈ ತ್ಯಾ ವೇಳಾರ ಸರ್ಡ್ಕರ್ನ ಪುತ್ರ ಮಾತ್ರ ಅಸ್ಲಿ ದುಸರೆ ಕಾಯಿ ಒಡ್ಲೆ ಆಯ್ಚೆ ಬರೀ ಡಿಜಿಟಲ್ ಮೀಡಿಯಾ ವೆಬ್ಸೈಟ್ಸ್ ಅಡಿ ದುಸರೆ ಪೂರ ಗಜಲಿ ನತ್ತಲ್ಯ ಅಡಿ ಹಂಗ ಯುವ ಸಂಚಲನ ಅಸ್ಲೆ ಐ ಸಿ ವೈ ಎಮ್ ಮಣ್ಣು ಆಜ್ಕಿತೆ ಆಸಾ ತೇ ಕಥೋಲಿಕ್ ಯುವ ಸಂಚಲನ ಮಣನು ಆಣಿ ಯುವ ಸಂಚಲನ ದೋನಿ ಕಂಚೆಯ ಕಂಚಿ ಕಥೋಲಿಕ್ ಸಂಚಲನ ದೋನಿ ತಕ್ಕ ಮುಖ ಪತ್ರ ಮಣ್ಣಸ್ತಾರೆ ಹರಿಯ ಕಾಯಕ ಸಂಘಟನೆಗೆ ಮುಖ ಪತ್ರ ಮಣ್ಣಸ್ತಾರೆ ಆಣಿ ಮುಸ್ತು ಪತ್ರ ಅಸ್ತೆ ಅಂತ ಅವಳು ಆಮ್ಚಿ ಮಾಯ ಮಣ್ಣನಿಗೆ ಪತ್ರ ಅಸ್ಲೆ ರಕ್ಕುಣ ಅಸ್ಲೆ ಆಣಿ ಯುವ ಜನಾಗ ಮಣನು ಯುವಕ ಮಣನಿಗೆ ಪತ್ರ ಎಚ್ ಆರ್ ಆಳುವನ್ನು ಶುರು ಕೆಲ್ಲೆ ತಚ್ಚ ಪೊಯ್ಯಲ್ಲದೆ ಆಸಿಲ್ಲೆ ಪೊರ್ತು ಅಂತಾನೆ ಶುರು ಕೆಲ್ಲೆ ಅಣಿ ಶುರು ಕೆಲ್ಲೆ ಎಚ್ ಆರ್ ಆಳುವ ಸೋ ಪಪ್ಪ ಅಣಿ ಮೊಜ ಪಪ್ಪ ಕೂಡ ಅನ್ ಸಂಗತಿ ತೇ ಏಕ್ ಪುಟಿ ಕಾಲದಲ್ಲೇ ತೆರಳ ಬೊಂಬೈದವನು ಕೊರಿಯರ್ ಪಾರ್ಸೆಲ್ ತೇಲೆ ಸರ್ವಿಸ್ ಇನ್ನ ಅಣಿ ಕೊಣಿ ಕೂಡ ಅಂತಲೋ ಸಂಗತಿ ಹಸದಲ್ಲಾರ ಕಾಲೇ ದಂಡ್ಯು ಹಸದಲ್ಲಾರ ತೈಂದವನು ಗಾವಾಂಕ ತಚ್ಚ ಸಂಗತಿ ಗಾವಾಂಕ ತಚ್ಚ ಕಡೆ ದಂಡ್ಯು ಜಿಯಕ್ ರಿವಾಜ್ ಬಸ್ ಸರಿಯೇ ಜಾಸ್ಲೆ ದೊಂದ ದಿವಸ ಪಾಯಿಂಟ್ ಗರ್ತಿ ಎತ್ತಾತು ಮಗಿರ ಕಲ್ಯಾಣ ತೆದಳ ಮೊದಲು ಪಪ್ಪನ ಕಾಲಿಂಗಿ ತಚ್ಚ ಕಡೆ ದಂಡಿಲ್ಲ ಎಚ್ಚರಳೋಚ ಪಪ್ಪ ಕಡೆ ತೋ ದಿವಕು ಗರ ಇಲ್ಲದಾಳೆ ಮಕ ಯುವಕ ಪತ್ರದಿಲ್ಲ ತೇ ಪೋಳೋನು ಅವೇ ದೊಂದು ತಿನ್ ವ್ಯಂಗ್ಯ ಚಿತ್ರ ಮಾಗಿರ ಏಕ ಕಾಣಿ ಯುವಕ ಪತ್ರಕ್ಕೆ ಬರೋಂದಡ್ಲಿ ಅಣಿ ತೈನ ಅವ್ರ ಮುಂಜೆ ಕೊಂಗಣೆ ಪಾಯಿಂಟ್ ಸುರಿದಾರೆ 84 ಅದವನು ಸೊ ತಚ್ಚ ಉಪ್ರಂತ ಅವೇ ಕವಿತಾ ಬರೋಂಗ್ದಿರ್ಲಿ ಮುಟ್ಟಿವೆ ಕಣಿಯ ಬರೋಂಗ್ದಿರ್ಲಿ ಪೋಣು ಕೇಂದ್ರ ಸಾಹಿತ್ಯ ಅಕಾಡೆಮಿಚೆ ಪುರಸ್ಕಾರ ಮೇಳೆಲ್ಲ ಹೋ ಪುಸ್ತಕ ಓ ಸಾಹಿತ್ಯ ಸಮೀಕ್ಷಸು ಮಾಡ್ಯಾರ ಕೊಂಕಣಿ ಕಾವ್ಯ ಚೇರ್ ಅಣಿ ತಚ್ಚ ರೂಪಾಣಿ ರೂಪಕಚೇರಿ ಏಕ್ ಅಭ್ಯಾಸ ಅಣಿ ಅಧ್ಯಯನ ಸಲ ಪುಸ್ತಕ ದೋಣ ಸ ಆತ ಅವು ಸಮೀಕ್ಷಚ ಕ್ಷೇತ್ರ ಅಂತ ಯಾ ಸಾಹಿತ್ಯ ವಿಮರ್ಶಚ ಕ್ಷೇತ್ರ ಅಂತ ಕಾಮ ಕರ್ತ ಸ
1: ಪ್ರಸ್ತುತ
0: ವೈ ವೈ ವೈ
1: ತರ್ ತುಮಕ ಆತ ಕೊಂಗ್ನಿ ಸಾಹಿತ್ಯ ಅಂತ ಕೊನಾಕ್ ಸಗ್ಳೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಾಭ ಲಾಭನ್ ಕಳಿತ ಸ ಹಚ್ಚೆ ವಿಷಯ ಅಮಕ ಸಂಗೀತ ಗೆ ತುಮಿ
0: 1970 ಪಾಸ್ ಇಸ್ವಿ ಅಂತ ಕೊಂಕಣಿ ಬಾಸ್ ಏಕ ಸಾಹಿತ್ಯಕ್ ಬಾಸ್ ಮುಣನು ಕೇಂದ್ರ ಸಾಹಿತ್ಯ ಅಕಾಡೆಮಿನ ಮನನ್ ಗೆತ್ಲಿ ತಚ ಉಪರಂತ ಗೋಯಂತಿ ರಾಜ್ಯ ಬಸ್ ಅಲ್ಲಿ ಸುಭಾರ್ಷ ಉಪರ ಉಪರಂತ ಅಣಿ 1992 ಇಸ್ವಿ ಭೂಷ ಶೆಡ್ಯೂಲ್ ಲ್ಯಾಂಗ್ವೇಜಸ್ ಅಲ್ಲಿ ತಶೆ ಕೊಂಗಣಿಚಿ ವಾಡವಳ ಸೌಕಾಶಿ ಜಾವನ ಇಲ್ಲ ಪೂಣು ಕೊಂಗಣಿ ಭಾಷೆಚ ವಾಡವಳಿಕ ಅಣಿ ಕೊಂಗಣಿ ಬಾಸ್ ಸಾಹಿತ್ಯಕ್ ಜಾವನು ಅಣಿ ಏಕ ಬಾಸ್ ಜಾವನು ತಿ ವಾಡ ಇಸಲಾರ ಪ್ರಮುಖ ಜಾವನ ಗರ್ಜ್ ಅಸ್ಲಿ ತಿ ಏಕ್ ಸ್ವತಂತ್ರ ಸಾಹಿತ್ಯಕ್ ಬಾಸ್ ಮುಣನು ಕೇಂದ್ರ ಸಾಹಿತ್ಯ ಅಕಾಡೆಮಿನ ಮನವನ್ ಗೆಚೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ತುಮ್ಕ ಖಬರ ಸೋಂಕ್ಪುರ ಅಂಚ ದೇಶ ಸೊ ಪೊಯ್ಲೋ ಪ್ರಧಾನಿ ಜವಾಹರಲಾಲ್ ನೆಹರುನ್ ಶುರು ಕೆಲಿ ತೋ ಪ್ರಧಾನಿ ಮುಣ್ಣಿ ತೋ ಏಕ್ ಬರೋಬ್ಬರ ಏನಾರ ಮುಳ್ಳ ತ್ಯಾ ನಾ ತ್ಯಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸೊ ಪೈಲೋ ಅಧ್ಯಕ್ಷಜವನ್ ತೋ ಮೊರ ಸರ್ 1964 ಮುಣ್ ಸರ್ ತಸೋ ಅಧ್ಯಕ್ಷಜವನ್ ಅಸ್ಲು ತಚ ಉಪರಂತ ಕರ್ನಾಟಕ ಚೆ ಅನಂತಮೂರ್ತಿ ದೋಂದಿ ಚಂದ್ರಶೇಖರ ಕಂಬಾರ ದೋಂದಿ ತೇಯ್ ಅಧ್ಯಕ್ಷ ಜಲ ಪೂಣು 1900 ಪೊನ್ನ ಸಂಚಾತಿ ಅದಕ್ಕಡೆಂದು ಶುರುದಲ್ಲಿ ಸಾಹಿತ್ಯ ಅಕಾಡೆಮಿ ಅಂತ ಕೊಂಕಣಕ್ಕೆ ಏಕ ಸ್ವತಂತ್ರ ಸಾಹಿತ್ಯಕ್ಕೆ ಬಾಸ್ ಮಣ್ ಮಾನ್ಯತೆ ಎಲ್ಲ ಬಂದಿದ್ರೆ ತೊಡಿಶಿ ವರ್ಷ ಆಗಲಿ 1970 ಅಣಿ ಪಾಸ್ ಇಸ್ವಿ ಅಂತ ಸಾಹಿತ್ಯ ಅಕಾಡೆಮಿನ ಸುನೀತಿ ಕುಮಾರ್ ಚಟರ್ಜಿ ಅಣಿ ತಣಿ ತಂಜೆ ಕಮಿಟಿ ಅಸ್ಲಿ ಆ ಕಮಿಟಿ ಚ ರೆಕಮೆಂಡೇಶನ್ ವೈರ್ ಈ ಏಕ ಸ್ವತಂತ್ರ ಸಾಹಿತ್ಯಕ್ಕೆ ಬಾಸ್ ಮಣ್ಣು ಮಾನ್ಯತೆ ಅದಿಲ್ಲ ತಚ ಪೈಲೆ ಮರಾಠಿಜಿ ಉಪ ಬಾಸ್ ಮಣನು ಹಕ ಮಣ್ತಾಳೆ
1: ಡೈಲೆಕ್ಟ್ ಮಣ
0: ಆಗ ಏಕ್ಪಟಿ ಕೊಂಗಣಕ್ಕೆ ಸ್ವತಂತ್ರ ಸಾಹಿತ್ಯಕ್ಕೆ ಬಾಸ್ ಮಣ್ಣು ಮಾನ್ಯತೆ ಮೆಳ್ಳೆ ಉಪ್ರಾಂತ ಹೇರ್ ಬಸಾಂಕ್ ಕಂಚ ಕಂಚ ಪೂರ ಸೌಲತ್ತು ಮೇಳ್ತದ ತೆ ಕೊಂಗಣಕ್ಕೆ ಮೇಳೋಂಗ್ ಸುರುದಲ್ಲ ಆತ ಸಾಹಿತ್ಯ ಅಕಾಡೆಮಿ ಅಂತ ಏಕ್ ಸಾಹಿತ್ಯಕ್ಕೆ ಬಾಸ್ ಮಣ್ಣು ಮಾನ ಘೆತ್ಲಿ ವಾಪರಂದು ಹರಿಯೇಕ ವರ್ಷ ಏಕ್ ಬೊರ್ಯಾಂತ್ಲೆ ಬೊರ್ಯ ಬುಕಾಕ್ ಜಸೆ ಯಾ ವರ್ಷ ಮೊಜಾ ಬುಕಾಕ್ ಮೀಸುನ್ ತಣೆ ಪುರಸ್ಕಾರ ದಿಲ್ಲ ತಸೆ ಏಕ ಬುಕಾಕ್ ಪುರಸ್ಕಾರ ದಿತ್ತ ತಚ ಉಪರಂತ ತೋ ಪುರಸ್ಕಾರ ಮೇಳಲ್ಲ ಬುಕು ಕುಂಗಣೆಚ ಇತರ ಭಾಷೆಂಕ ಟ್ರಾನ್ಸ್ಲೇಟ್ ಸತ್ತ ತೇ ಕಾಮಿ ಸಾಹಿತ್ಯ ಅಕಾಡೆಮಿಸ್ ಕರ್ತ ಸಾಹಿತ್ಯ ಅಕಾಡೆಮಿ ಹರ್ 19 ಅವರ್ಸ್ ಏಕ್ ಬುಕು ಭಾರತ ಪಬ್ಲಿಷ್ ಕರ್ತ
1: 19 ಅವರ್ಸ್
0: ಅಡಿ ಏ 22 ಶೆಡ್ಯೂಲ್ಡ್ ಬಸ್ಸೋ ಸಾಹಿತ್ಯ ಅಕಾಡೆಮಿ ಅಸ ಪ್ಲಸ್ ದೋನ್ ಬಸ್ಸೋ ಅಸ राजस्थानी आणि इंग्लिश असे. आणि फक्त देशांतल्या या साहित्य देशांतल्या साहित्याच्या उदरगते खातीर मात्र नाही, देशांतल्या भाषांच्या साहित्याच्या उदरगते खातीर मात्र नाही, विदेशांसमेत एक्सचेंज प्रोग्राम साहित्य अकॅडमी करत. सो साहित्य अकॅडमी एक ऑटोनॉमस बॉडी मिनिस्ट्री ऑफ कल्चरच्या अंडर काम करची. सो ताचे काम भारी वडले असा हे म्हाका कसे कळीत असं.

0: ತಂಕದೆ ಅಣಕಿ ಬೊರೆಯ ಭಾಷೆನ ಏಕ ಸಾಹಿತ್ಯ ಕೃತಿ ಅರ್ಥ ಕೊರುಂಗ್ಸತ ಅವು ಕನ್ನಡ ಅಂತ ಶಿಕುಲ್ನು ಯಾ ಇಂಗ್ಲಿಷ್ ಬಸನಿ ಯಾ ಕನ್ನಡ ಬಸನಿ ಪೊಳೆಯಲಾರ ತುಮಕಲ್ಲಿ ಮೊಸ್ತು ಬರ್ಪ ತುಮಕ ಮೆಲ್ಟಾದ ಏಕ ಕವಿತೆ ವೈರ್ ಕಿತ್ಲಗಿ ಪ್ರಬಂಧ ಮೆಲ್ಟಾತ್ ಏಕ ಕಣಿಯ ವೈರ್ ಕಿತ್ಲಗಿ ಪ್ರಬಂಧ ಮೆಲ್ಟಾತ್ ತೌಲನಿಕ್ ಅಧ್ಯಯನ ಮೆಲ್ಟಾತ್ ಕಂಪ್ಯಾರಿಟಿವ್ ಸ್ಟಡಿ ಮೆಲ್ಟಾ ಅಷ್ಟೆ ಪೂರ ವಿಮರ್ಶೆ ದೂಸರಿ ದೂಸರಿ ಇಸ್ಕೋಲ ಅನ್ಸತ್ ತಾಚ ವೈರ್ ಏಕ ಸಾಹಿತ್ಯ ಕೃತಿಯಚೆ ಅಧ್ಯಯನಕ್ಕೆ ವೆಗ್ಳೆ ವೆಗ್ಳೆ ಲೇಖಕನೇ ಬರೆಯಲ್ಲಿ ಬರ್ಪ ಮೇಳ್ತಾರೆ ತನ ಏಕ ಸಾಹಿತ್ಯ ಕೃತಿ ವೆವೆಗ್ಳೆ ಬರ್ಪ ಮುಖಾಂತರ ಅಣ್ಣ ವೆವೆಗ್ಳ ಸಾಹಿತ್ಯಚ ಇಸ್ಕೋಲಾ ಮುಖಾಂತರ ವೆವೆಗ್ಳ ಅರ್ಥಗೆ ಅವನು ತುಂಬ ಮುಖಾರ ಇರ್ತಾರೆ ತಸಲೆ ಏಕ ಮೂಮೆಂಟ್ ಯಾ ಲಾನ್ ಮಟ್ಟರ್ ಸರಿ ಏಕ ಅಭ್ಯಾಸ ಕಕ್ಷಾ ಸುರು ಕರೀಜೆ ಮಾಡೋಣ ಕೊಂಗಣೆ ಅಂದ್ರೆ ಅವೆ ಏ ವಿಶ್ಲೇಷಣಾತ್ಮಕ ಬರಪ್ ಅಣೆ ವಿಮರ್ಶೆ ಸಾಹಿತ್ಯ ಸಮೀಕ್ಷೆ ಮಾಡೋಕೆ ಮಂಟ ತೇ ಅವೆ ಸುರು ಕೆಲ್ಲದ ಅವನ ಸ ಯಾ ಕ್ಷೇತ್ರ ಅಂದ್ರೆ ಕಾಮ್ ಕರ್ತಲೆ ಉಣೆ ಸಾಹಿತ್ಯ ಸಮೀಕ್ಷಾ ಯಾ ಅನಾಲಿಸಿಸ್ ಅಣಿ ಸಾಹಿತ್ಯಚ ವೈರ್ ವಿಮರ್ಶ ಕರ್ತಲೆ ತ್ಯಾ ಕ್ಷೇತ್ರ ಅಂದ್ರೆ ಕಾಮ್ ಕರ್ತಲೆ ಉಣೆ ಆಸಾದ ತೆದಕ್ಕೂ ಆತ ಸರ್ಡ್ ಮುಜೆ ಗುಮಾನವೇ ತಂದು ಇಲ್ಲಿ ಕೇಂದ್ರೀಕೃತ ಕೆಲ
1: ತುಮಚ ಯಾ ಸಾಹಿತ್ಯಕ್ ಪೈನ ಅಂತ ತುಮಕ ಕಸಲ್ಯೋ ಅಡ್ಕೊಳ್ಯೋ ಇಲ್ಲೋ
0: ಸಡಾವತ್ತು ಏಕ್ ಮುಖೇಲ್ ಗಜಲ್ ಕಾಲೆ ಮಾಡಾರ ಅವೆ ಬರ ಇಲ್ಲ ಸಡಾವತ್ ಜಾವನು ಸಮಜನ ಟಪ್ಪಸ ಅಣಿ ಕೊಂಗಣಿ ವಸ್ಪಿ ತಿತ್ಲೆ ಮೆಚೂರ್ ಜಾವನಂತ ತುಜ ಬರಪ್ಪು ಏನ್ಕರು ತಲ್ ಏಕ್ ಉಲೋಣೆ ಪೈಲೆ ನಾವನ್ ಚಲೋ ಅಸ ಪೂಣ ತೇ ಮಣನು ಅವೆ ವಸ್ಪ್ಯಾಂಕತಿರ್ ಮುಜ್ಜೆ ವಿಚಾರ ಯಾ ಮುಜಿ ಶೈಲಿ ಸುಡುಂಗ್ ಜಾಯ್ನ ಮುದೇ ಇಪ್ಪಿ ಪ್ರಯತ್ನ ಕೆಲ್ಲ ಸಾ ಕಿತ್ಲೆ ಸರಳ ಜೊತಾ ತಿತ್ಲೆ ಸರಳ ಉತ್ತರ ರೂಪಕ ಪ್ರತಿಮಾ ವಾಪಾರ್ನ ಕವಿತಾ ದಿವಂಚ ವಿಷಾಂತ ಅಣೆ ಪೂರ ಪುಣ ಆತಂಚ ಜನ್ರೇಷನ್ ಅಚೆ ತೊಡೆ ಬರೇನಾರ ಸಾತ್ ಫಾರ್ ಎಕ್ಸಾಂಪಲ್ ವಿಲ್ಸನ್ ಕಟೀಲ್ ಮಣಿಯ ವಿಲ್ಮ ಬಂಟ್ವಾಳ್ ಓಂ ಸೋ ಸ್ಟ್ಯಾನಿ ಬೇಳ ತಲೆ ಜೋಸಿ ಸಿದ್ದಗಟ್ಟೆ ತಲೆ ಪುರ ಕವಿ ತೇ ನಿಜವನು ಭಾರಿ ಅಪೂರ್ವಚೆ ಬರಬ್ಬರನ ಸತ್ ಅಣಿ ತಂಚೆ ತಾಣಿ ರಶ್ಚೆ ಕಾವ್ಯ ಅಣಿ ತಂಚೆ ಕಾಣಿಯೋ ಅಥವಾ ಕಿಶು ಬರ್ಕೂರ್ ತಚೆ ಕವಿತಾ ಅಥವಾ ಅಂಚತ್ ಕಾಳಸೋ ನೋಹನಿ ಕಥಾ ಕವಿತಾ ಅಣಿ ಪುರ ತೇ ಪಡೆ ತನ್ನ ಮಕ್ಕ ಖುಷಿ ಸತ ಮಣ ಅವೇ ಬೋರಂಗ್ ಸುರು ಕೆಲ್ಲ ಟೈಮರ್ ಅಶನ ಪೂಣ ಆತ ತೀ ಅಡ್ಕಳ್ ಮಣ್ಣು ಮಕ ಬಗನ ಆತ ಏಕ ಭಕ್ತ ಕಿತ್ತೆ ಮಣಾರ ಸಮೀಕ್ಷೆಕ್ ಅಸೆಪ್ಟೆನ್ಸ್ ಮೇಡವನತ್ಲೆ ಕಿದ ಮಣಾರ ಕಿತ್ಲೋಯ್ ಮೆಚ್ಯೂರ್ಡ್ ಅಣಿ ಕಿತ್ಲೋಯ್ ಮಲ್ಗೋಡು ಸೀನಿಯರ್ ಬರೇನಾರದಲ್ಲ ರೀ ತುಜ ಕವಿತೆ ಅಂತ ಯಾ ತುಜ ಕಣಿ ಅಂತ ಅಳೆ ಏಕ ಸೊಮ ದಿಸಾನ ಅದಂತು ಜೀವ ತರ್ಪಿಸಿ ಚಿಂತ ನೀಂತೆ ಸಮಾಜಿಕ ಜವಾಬ್ದಾರಿ ತಂತು ಉಣಿ ಆ ಸಮಣ್ಣ ಸಂಗಲ್ಲ ಕೂಡಲೇ ತಂಕ ದುಃಖ ಮಗೆ ತೆತ್ತೆ ಗೆವಂಕು ತಯಾರಸ ನಾನು ಭಾರಿ ಅಪ್ರೂಪ ದೊಡೆ ಬರೇನಾರು ತೇ ಗೆತಾ ದಕ್ಲ್ಯಾಕ್ ಜೆ ಬಿ ಮೊರಾಯಸ್ ತಗ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೇಳಲಿತ್ತು 1984 ಅಥವಾ ಕೆದಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೇಳೆ ಅವ್ನು ಬೊಂಬೈಗೆಲ್ಲತ್ತದಳ ತಸು ಏಕ ಕವಿತಾ ಬೂಕೈಲೋ ಏಕ್ ದೇಂಟಿ ಏಕ್ ಪಾನ್ ಮಾಡೋಣ ತಂದು ತಾನೆ ಬರೆಯಲ್ಲ ಮಾಡ್ಯಾರ ದೇಂಟನಿ ಪಾನ್ ತುಟ್ಟ ಮಾಡೋಣ ಅವೇ ಸಂಗ್ಲೆ ತೇ ದೇಂಟ್ ಅದೊಂದು ಪಾನ್ ತುಟನ ತೇ ಆಚ ರುಕಚ ಏ ಬ್ರಾಂಚಸ್ ಅತ್ತ ಇನ್ನೊಂದು ದೇಂಟ ಸಮೇತ ಸಕಲ್ಪಟ್ಟ ತೇದಕ್ಕೂ ತೇ ಸರ್ಕೆ ನೀ ಮಾಡೋಣ ತಾನೆ ಮಕ್ಕ ಕಾಣಿಕರ ಮುಜಿ ಕಾಲಮ್ ಎತ್ತಲಿ ತಂತು ಬರೆಯಲ್ಲೇ ಅಂದ್ರೆ ಬುಕ್ ಹಚ್ಚ ಸಮೀಕ್ಷೆಕಲ್ಲ ತೇ ಪಾಯಿಂಟ್ ಅವೇಗಲ್ಲ ಅಲ್ಲ ತಗ್ಲ ಗಜಲಿನಿ ಇಲ್ಲಿ ಸತ್ರ ಸಂಬಳ್ಳರ್ ಬರೀ ಮಾಡ ತಾಣೆ ಬೊಂಬೈದವನು ಅವನು ಕಲ್ಯಾಣ ಕಾಮ್ ಕರ್ತಲ್ಲ ಬೊಂಬೈದವನು ಟ್ರಂಕಾಲ್ ಬುಕ್ಕರ್ನ ಕಲ್ಯಾಣ ಮೊಜೆ ಕಡೆ ಅರ್ಧೆ ಓರ್ತವಲ್ಲ ಅದು ಸಂಗಿಲ್ಲ ಸರ್ಕೆ ತೇ ಅವ ಕರೆಕ್ಷನ್ ಕರ್ತಾ ಮಾಡ ಅಸಲೆ ಬೋರೆ ಮನಸ್ಲೆ ಬರೋಪಿ ಯಾಕ ಕಳಾರ ಅಸ್ಲೆ ಅಸ್ಲೆ ಬೋರೆ ಬರೋಣ ಪಣ ಆತ ಕಿದ ಜಲ ಮಾಡ ಸಗಳೈ ಆಮಿ ಸಗಳೈ ಗುತ್ತಸ್ಲೆ ಅಮಿಂತ ಬೃಹಸ್ಪತಿ ಮಳೆ ಚಿಂತಪಚೆ ಒಡ್ಲೆ ತಾನೆ ಅವೇ ಬರೆಯಲ್ಲ ಅಂತ ಸರ್ಕೆ ಮಾಡ್ತೀನಿ ತಂಕ ಅಳೆ ಏ ಸುಖಿಸು ಸಂದೇಶ ದಿತ್ತ ತುಜಿ ಕವಿತಾ ಯಾ ತುಜ ಕಣಿ ಅಂತ ಏನ್ ಸರ್ಕೆನ ಮಣ್ಣ ಸಂಗಿಲ್ಲ ಕೂಡಲೇ ತಂಕ ಪಣ ತಶ ಮಣ್ಣ ಆಮಿ ಉಲ್ಲೇನಸ್ತನಾರ ಅವಂಗ ಜಾಯನ ಕಿತ ಮಳಾರ ಆಜ್ ಆಮಿ ಹೋಗೇ ರಾವಲ್ಲ ರೀ ಯಾಕೆ ದಾ ವರ್ಷ ಉಪರಾಂತ ಕೊಣಿ ಬುರ್ಗೋ ಯಾ ವಿದ್ಯಾರ್ಥಿ ತೀ ಸಾಹಿತ್ಯ ಕೃತಿ ವಸ ಜಲರ ತೋಳ್ಚನೆ ಕಿತ ಮುಣೋ ನಂಗೆ ಮಣ್ಣೆ
1: ಸಾಹಿತ್ಯ ಶತಾಂತ ಗಂಭೀರ್ ಜಾವನ್ ಕೆಂಕ ಇಚ್ಛಾ ಅಸ್ಚೆ ಉದ್ಯ ಬರೋ ಉಪ್ಯಾಂಕ ತುಮಿ ಕಸಲೋ ಸಂದೇಶ ದೇವ್ ಕಾಶೆ
0: ವಾಸಿಚೆ ಸಡಾವತ್ ವಾಸ ಪುಣ್ಯ थोडे क्लासिक कृत्यो आसात ते कन्नडा भाषेंतले आसूंक पुरो इंग्लिशांतले आसूंक पुरो ते आतां आमचे आनंद मुर्तीचो संस्कार जावन दी टू दॅट एक्स्टेंट भैरप्पा किंवा आसा तुमी कन्नडाचे नाटक ते आमी कन्नडा साहित्य वचून आयल्या आनी कन्नडान जाल्यार इंग्लीश मिस्त्रींनी कन्नडा

0: ಸಾಹಿತ್ಯ ಬಂದು ನಡೆಯಲೇ ಮುಂಟದ್ದು. ಬಿ ಎಂ ಶ್ರೀಕಂಠಯ್ಯನ ಇಂಗ್ಲಿಷ್ ಗೀತೆಗಳು ಮುಳ್ಳ ಬುಕ್ಕು ಟ್ರಾನ್ಸ್ಲೇಟ್ ಕರ್ನ ಪಬ್ಲಿಷ್ ಕೆಲವತ್ತೆ ಇಂದ ಅವನು ಏ ಇಲ್ಲ ಅಣಿ ಸಡಾವುದು ಅವನು ಕನ್ನಡ ಅಂತ ಬರೇ ಬರೇ ಸಾಹಿತ್ಯ ಅಷ್ಟೇ ಸಡಾವುದು ಇಂಗ್ಲಿಷ್ ಸಾಹಿತ್ಯ ಮೇಸ್ತರಿ ಅವನಸ್ಲೆ ಗೋಪಾಲಕೃಷ್ಣ ಅಡಿಗತ ಒಂದು ಬೇಂದ್ರೆ ಕನ್ನಡದು ತಶೆ ಅಂಚ ಕುಂಗಣಂತ ಕಿತ್ಲೆ ಬರೇ ಸಾಹಿತ್ಯ ಸಾ ತೇ ಅಮಿ ವಾಸಿಜೆ ಅಣಿ ದುಸರೆ ದುಸರೆ ಹೇರ್ ಬಸನಿ ಅಥವಾ ಅಮಕ ಕಂಚ ಕಂಚ ಬಸ್ ಬಸ್ ಮೆಲ್ಟಾದ ತ್ಯಾ ಬಸಂತಲೇ ಸಾಹಿತ್ಯ ಅಮಿ ವಾಸಿ ನೈ ಜಲರ್ ತ್ಯಾ ಬಸಂತಲೆ ಟ್ರಾನ್ಸ್ಲೇಟ್ ಜಲ್ಲೆ ಸಾಹಿತ್ಯ ಅಸಾ. ಫಾರ್ ಎಕ್ಸಾಂಪಲ್ ಫ್ರೆಂಚ್ ಕವಿ ಬೋದಿಲೇರ್ ಬೋದಿಲೇರ್ ಅಚ್ಚ ಕವಿತಾ ಅಮಕ ವಾಸಂಗ್ ಜಾಯ್ನಂತೆ ಫ್ರೆಂಚ್ ಭಾಷೆ ಪೂರ್ಣ ಕನ್ನಡ ಅಂತ ತೇ ಪಾಪದ ಹೂಗಳು ಮುಳನು ಪಿ ಲಂಕೇಶನ್ ಟ್ರಾನ್ಸ್ಲೇಟ್ ಕೆಲ್ಲ ಕವಿತಸು ಭೂಕಸ. ಸೊ ಬೋದಿಲೇರ್ ಕಂಚಗೆ ಶತಮಾನಸು ಕವಿ ಅದು ಶೇಕ್ಸ್ಪಿಯರ್ ವಿಷನ್ ಶೇಕ್ಸ್ಪಿಯರ್ ಸೊನ್ ಕಿತ್ಲಿಸಿ ಬೂಕು ಕನ್ನಡ ಭಾಷೆ ಮೆಲ್ಟಾ ತೇ ಅಮಿ ವಸಿ. ಸೊ ಸಂಸಾರಚೆ ಅಣಿಯ ದೇಶಚೆ ಬೊರ್ಯಾಂತ್ಲೆ ಬೊರೆಯ ಸಾಹಿತ್ಯ ಅಮಿ ವಸಿಜೆ. ಸ ಅಕಾಡೆಮಿ ಪುರಸ್ಕಾರ ಮಿಡಲೆ ಪುಸ್ತಕ ಸಾವಂದಿ ತಚ ಉಪರಾಂತ ನೋಬೆಲ್ ಮಿಡಲೆ ಪುರಸ್ಕಾರ ಸಾವಂದಿ ಪುರಸ್ಕಾರ ಮಿಡಲೆ ಬೂಕ್ ಸಾವಂದಿ ಈ ಸಗಳ ಕೃತಿಯು ಅಮಿ ವಸಿಜೆ. ಅಣಿ ತಚ ಸಂಗತಸ್ ಸಾಹಿತ್ಯ ಮೀಮಾಂಸ ಮಣ್ಣ ಸಾ ಸಾಹಿತ್ಯ ಸಮೀಕ್ಷೆ ಮಣ್ಣ ಸಾ ಸಾಹಿತ್ಯಚ ಅಭ್ಯಾಸಚೆ ಬೂಕ ಸತ್ತು ಕನ್ನಡನಂತೂ ಮೋಸ್ತ ಸತ್ ಅಮ್ಚ ಕುಂಗಣಿ ತಗಲ್ಲ ಅಣಿ ಯೋಂಗ್ ಪುರೋ ಕಿತ ಮಳಾರ ಯಾ ಯಾಕ ಬುಕಾಕ ಎಕ್ ಎಪ್ರಿಸಿಯೇಷನ್ ಯಾ ರೆಕಗ್ನಿಷನ್ ಮೇಳ್ಳಾ ಪ್ರ ಅಸಲೆ ಬುಕ್ ಮಸ್ತ್ ಯತಾತ್ ಥೋಡೆ ಬುಕ್ ಆಲ್ರೆಡಿ ಆಸಾತ್ ತೇ ಆಮಿ ವಾಸಿಜೆ ತೇ ವಾಸಪ್ ಮುಳ್ಳೆ ಬಾರಿಸ್ ಗರ್ಜೆಜೆ.
1: ಮಂಗಳೂರಾಂತ್ ಆತ ಸಾಹಿತ್ಯ ಚಿ ಪರಿಸ್ಥಿತಿ ಕಶ ಆಸಾ ಮನೆಯತ್
0: ವಾಸಪ್ ಆಸಾ ಪುಣ ಅಣಿ ಎಕ್ ಗಜಲ್ ಆಸಾ ಮಳಾರ ಅಮ್ಚೆ ಮಲ್ಗಡೆ ಮುಣಿಚೆ ಬರೆಯಣಾರ ಸಾತ್ ಪಡೆ ತೇ ಸಡಾವ ಜೋನ್ ಅಪ್ಡೇಟ್ ಜಾವನಾನ್ ಈ ಎಕ್ ಗಜಲ್ ಅಸ ಪೂಣ ತಂಕ ಸಂಗ್ಲರ್ ದುಃಖ ಸಾಂಗ್ ಪುರೋ ಪೂಣ ತೇ ಅಪ್ಡೇಟ್ ಅವನಂತ ಆತಂಚ ತರ್ನಾಟೆ ವಾಸಿನಂತ ತರ್ನಾಟೆ ಕುಂಗಣಿ ಸಾಹಿತ್ಯ ಕಡೆ ಏನಂತ ಮುಂಡೆ ಕಮ್ಮಿ ಆರೋಪ ಕರ್ತಾವ ಪೂಣ ಮೀ ತರ್ನಾಟೆ ಅಂಡರ್ ಎಸ್ಟಿಮೇಟ್ ಕೊರಂಗ್ ಜಾಯ್ನ ಕಿತ ಮಾಡ್ರೆ ತಂಚಲಾಗಿ ಆಪ್ಷನ್ಸ್ ಅಸತ್ ತಂಚಲಾಗಿ ವಿಂಸೋಣೆ ಅಸಲ್ ಪೊಯ್ಲೆ ಕಿತೆ ಅಸ್ಲೆ ಪೊಯ್ಲೆ ಕುಂಗಣಿ ಯಾ ಸರ್ಡ್ ಮಳ ಕನ್ನಡ ದೊನಂತು ಬಸ ವಾಸುಂಗ್ ಅಸಲ್ಲೆ ಆಮಿ ಬರೋಂಗ್ ಸುರು ಕರ್ತನ ಆಜ್ ಐಚೆ ವಿದ್ಯಾರ್ಥಿ ಅಸದ ತೇ ಇಂಗ್ಲಿಷ್ ಅಂತ ಲಿಟ್ರೇಚರ್ ವಸ್ತದ ಥೋಡೆ ಆತ ಈ ಕಾಲೇಜಿನಿ ಫ್ರೆಂಚ್ ಸಿಕ್ಕೈತದ ಫ್ರೆಂಚ್ ಅಲ್ಲಿ ಲಿಟ್ರೇಚರ್ ತನಕ ಮೆಲ್ಟ ಆಣಿ ಇಂಗ್ಲಿಷ್ ಆಗಿ ದೂಸರೆ ವರ್ಷ ಬಸಂಚೆ ಆಯಿ ಟ್ರಾನ್ಸ್ಲೇಟರ್ ಲಿಟ್ರೇಚರ್ ತನಕ ವಾಸಂಗ್ ಮೆಲ್ಟ ತೇದೇಕೂನು ತಚ್ಚ ತುಲನಂತ ಕೊಂಗಣೆಜೆ ವಸ್ತನ ತನಕ ಡಿಸ್ಕರೇಜ್ಮೆಂಟ್ ಅಂಚೆ ಸಾನ್ಸಿ ಅಸಾ ತೇದೇಕೂನು ಅಮ್ಚ ಬರೆಯಣರನೇ ಇಲ್ಲೇ ಅಪ್ಡೇಟ್ ಝಾಯಜೆ ಮಣಿಚಿ ಗಜಲ್ ಅಸ ತೀ ಎಕ್ ಗಜಲ್ ಅಸ ತಚ್ಚ ಉಪ್ರಾಂತ ಅಮ್ಮಿ ಅಂತ ಕಂಚ ಏಕ ವಸ್ಪ್ಯಾಕ್ ಧರ್ನ್ ದೂರಿಜ ಜಲಾರ ಸಾಹಿತ್ಯ ಚಕ ಆಕರ್ಷಿತ ಕರಿತಾರೆ ತುಂಬ ಸಾಹಿತ್ಯ ಅಂತ ಬಹಳ ಸಜೆ ತುಂಬ ನೋವೇ ಸಂಗೋಂಗ್ ತುಂಬ ಚಿಂತಿಜೆ ತುಂಬ ಕಾಯ್ ನೋವೇ ಸಂಗನಂತ ಪೌಸ ವಿಷಯ ದತ್ತು ಬರೈತಾತ್ ಮುಂತಿ ಬೆಸ್ತ ವಿಷಯ ದತ್ತು ಬರೈತಾತ್ ಕೋಟಾಂಜಲ್ ಮುಲ ಜಜು ಹಚ್ಚ ವಿಷಯ ದತ್ತು ಬರೈತಾತ್ ತುಂಬ ಕಾಯಿಸ್ ನೋವೇನ ಆಣಿ ಜಜು ತುಂಬ ಪೊರ್ತಾನ ಇಲ್ಲ ತುಕ ಲೋಕ ಸೊಟ್ಟನ ತುಕ ಮಾರ್ತಾ ತೇ ಕರ್ತಾ ಮುಳ ಕಾಯಿಸು ನೋವೇನ ಆಣಿ ದೂಸರೆ ಆಜಕಾಲ ಸಾಮಾಜಿಕ ಸಮಸ್ಯೆ ಅಸತ್ ಅಮ್ಚ ಭೋಂತಣಿಸ ಪಳೆಯ ತುಂಬಿ ಬೇರೋಜ್ಗಾರಿ ಪಳೆಯ ತಚ ಉಪರಂತ ಸಂಚಿ ತೊಡೆ ತೊಡೆ ಕುನಿಯೋ ತಚ ಉಪರಂತ ಇತ್ಲೆ ಜುಲುಮು ತೇಪ್ರ ಪಳೆಯ ತಚ ವಿಷಯ ಆಮಿ ಸ್ಪಂದನ ಕರ್ಚಿ ಗರ್ಜ ಅಸ ತೇ ಆಮ್ ಸಾಹಿತ್ಯ ದೇಜೆ ಸಾಹಿತ್ಯ ಮಳಾರ ಆಮಿ ಕಾಳ ಕರ್ಚೆ ಸ್ಪಂದನ ಜಾವನ್ ಅಸ ತೇ ಸ್ಪಂದನ ಆಮ್ ಸಾಹಿತ್ಯ ಅಂತ ಏನಾದಲ್ಲ ರೀ ಐಸಿ ತರ್ನಾಟಕ ಕಿತ್ಯಾಕ ಸಾಹಿತ್ಯ ಅಸು ಮುಖಾರೈತಲೆ ತೇದಕ್ಕೂ ಗೋಯಾ ಅಣಿ ಹೇರ್ ಬಸಂಜ ಕುಂಗಣೆ ಕಂಪೇರ್ ಕೆಲರ್ ಮಂಗಳೂರು ಚ ಕವಿನಿ ಬರೆಯಣರನಿ ಬರೋಂಚೋ ಕರ್ತಿಯೋ ಸಡ್ ಬರೇ ಆಸಾತ್ ಮನ ಮಗ ಭಕ್ತ ಎಸ್ಪೆಷಲಿ ಕವಿತಾ ಅಣಿ ದಕ್ಕ ಬಹುಶಃ ಕವಿತಾ ಟ್ರಸ್ಟ್ ಕವಿ ಮೆಲ್ವಿನ್ ರೋಡ್ರಿಗಸ್ ಕಿಶಿ ಬಾರ್ಕೂರ್ ಹಣಿ ಸೊಲೋನ್ ವರ್ಚಿತೆ ಕವಿತಾ ಟ್ರಸ್ಟ್ ಆಸಾತ್ ಅಣಿ ಗೆತ್ತಲ್ಲೇ ಮುಖ್ಯಲ್ಪೋಣು ಅಲ್ಲಿ ಜಾಗೃತಿ ತೀ ಕಾರಣ ಮಣ್ಣು ಮಗ ಭಕ್ತ ಸೊ ಓವರಾಲ್ ಪುಣಲರ್ ತಿತ್ಲೆ ಡಿಸ್ಕರೇಜಿಂಗ್ ಮಣ್ಣ ಪೂಣ ಎನ್ಕರೇಜಿಂಗ್ ಅಸ ಪೂಣ ಇಲ್ಲೇ ಕಾಮ್ ಕರಿಜಲ್ಲಿ ಗರ್ಜ್ ಅಸ ಕಿತೆ ಮಾಡ್ರೆ ಆದ ಸಗಳೇ ಜನ ತಂಚೆ ಬೂಕ್ ಬರೋನು ತಂಚೆ ಬುಕ ಪಟ್ಲನಂತ ಕಾಮ್ ಕರ್ತಿದ್ದಾರೆ ಜಾಯ್ನ ಅಣಿಯೇ ದಾ 15 ವರ್ಷ ಅಂತ ರೀ ಅಸಲೇ ಏಕ ವಾತಾವರಣ ಮೀ ಏಕ ರೂಪಿತ ಕರ್ಚಿ ಗರ್ಜ್ ಅಸ
1: ಮುಖ ಸುನ್ವೇತನ ಆತ ಸದ್ಯಕ್ಕೆ ತುಂಬ ಕಂಚ ನೋವ್ಯ ಬರ್ಪಾಚರ್ ವಾವರ್ ಕರ್ತಾ
0: ಸೊ ಯಾವ ವರ್ಷ ಏಕ ಮೋಟಿವ್ ಕಣಿ ಅವಸ ಏಕ ಪುಸ್ತಕ ಕಡೆ ಜಮುಣ್ಣ ಸಾ ಅಣಿ ಕುಂಕಣಿ ಕಾವ್ಯ ರೂಪ ಅಣಿ ರೂಪಕ ಮುಣ್ಣವೆ ಕಶೆ ತೇ ಕಾವ್ಯ ಅಂತ ಫಾರ್ಮ್ಸ್ ಅಂಡ್ ಮೆಟಪರ್ಸ್ ತಚೆ ಕಂಪ್ಯಾರಿಟಿವ್ ಸ್ಟಡಿ ಕರ್ನ ಬುಕ್ ಹೋ ಬರೋ ಇಲ್ಲೋ ಆಕಾತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭ್ಲ ತುಸುತ್ತು ಕತೆ ಅಂತ ಇವಂಚಿ ವೇವೇಗಳೇ ಪಾತ್ರ ತ್ಯಾ ಪಾತ್ರಂಚ ತೋಲನಿಕ ಅಧ್ಯಯನ ಎಕ್ಕರಿ ಜಮಣನು ಏಕ ಮೋನಸ ಎ ದೋನು ಕಾರ್ಯಕ್ರಮ ಅಸತ್ ದುಸರೆ ತಿಸರೆ ಮಳಾರ ಮೈಕಲ್ ಡಿಸೋಜ ವಿಷನ್ ಕೊಂಕಣಿ ಮಣನು ಏಕ ಅಮ್ಚೆ ಪ್ರಾಜೆಕ್ಟ್ ಅಸ ತೋ ಮೈಕಲ್ ಆಬಮ್ಸು ಮೈಕಲ್ ಡಿಸೋಜ ह्यो दळो साडे स साडे दिसांनी पांच बूक परगट जाल्यात. पांच वर्सां म्हणल्यार 15 बुकाचे एक ग्रांट दिया म्हणून. पूण ते देखून आमी तो मायकल डिसोजो विजन कोंकणी म्हणून एक आमचें येवजण चालू आसा. तातूंत आमकां आनीकी 2 वर्सां काम करता. आमी सांगात काम करता आनीकी 2 वर्सां आमी काम करूंक आसा. ते देखून तुमच्या माध्यमांतून आमी ही सांगूंक शकता कोण बरे येणार आसात तांचे.

0: ಎಕ್ಸ್ಪೆನ್ಸಿವ್ ಆರ್ ಡೇಂಜರಸ್ ಇನ್ ರಿಯಲ್ ಲೈಫ್. ಸ್ಟೂಡೆಂಟ್ಸ್ ಕ್ಯಾನ್ ಪರ್ಫಾರ್ಮ್ ವರ್ಚುವಲ್ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್, ಮೆಡಿಕಲ್ ಸ್ಟೂಡೆಂಟ್ಸ್ ಕ್ಯಾನ್ ಪ್ರಾಕ್ಟೀಸ್ ಸರ್ಜರೀಸ್, ಪೈಲಟ್ಸ್ ಕ್ಯಾನ್ ಟ್ರೈನ್ ಯೂಸಿಂಗ್ ಫ್ಲೈಟ್ ಸೈಮ್ಯುಲೇಟರ್ಸ್, ಆ್ಯಂಡ್ ಇಂಜಿನಿಯರ್ಸ್ ಕ್ಯಾನ್ ಟೆಸ್ಟ್ ಡಿಸೈನ್ಸ್ ಸೇಫ್ಲಿ. ಸಿಮಿಲರ್ಲಿ, ಆರ್ಕಿಟೆಕ್ಟ್ಸ್ ಕ್ಯಾನ್ ಕ್ರಿಯೇಟ್ ಅ ವರ್ಚುವಲ್ ಮಾಡೆಲ್ ಆಫ್ ಅ ಹೌಸ್ ಬಿಫೋರ್ ಕನ್ಸ್ಟ್ರಕ್ಷನ್, ಅಲೋವಿಂಗ್ ಹೋಮ್ ಓನರ್ಸ್ ಟು ವಾಕ್ ಥ್ರೂ ದ ರೂಮ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದ ಡಿಸೈನ್ ಬಿಫೋರ್ ಇಟ್ ಈಸ್ ಬಿಲ್ಟ್. ದಿಸ್ ಟೆಕ್ನಾಲಜಿ ಇಂಪ್ರೂವ್ಸ್ ಪ್ರಾಕ್ಟಿಕಲ್ ಲರ್ನಿಂಗ್, ರೆಡ್ಯೂಸಸ್ ರಿಸ್ಕ್, ಸೇವ್ ಕಾಸ್ಟ್ ಆ್ಯಂಡ್ ಪ್ರೊವೈಡ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ವಿದೌಟ್ ರಿಕ್ವೈರಿಂಗ್ ಅ ರಿಯಲ್ ವರ್ಲ್ಡ್ ಸೆಟಪ್. ದ ಫ್ಯೂಚರ್ ಆಫ್ ಟೆಕ್ನಾಲಜಿ ಈಸ್ ವೆರಿ ಪ್ರಾಮಿಸಿಂಗ್. ಇನ್ನೋವೇಷನ್ ಸಚ್ ಆಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್, ಸ್ಪೇಸ್ ಎಕ್ಸ್ಪ್ಲೋರೇಷನ್ ಆರ್ ಎಕ್ಸ್ಪೆಕ್ಟೆಡ್ ಟು ಬ್ರಿಂಗ್ ಸಿಗ್ನಿಫಿಕೆಂಟ್ ಚೇಂಜಸ್ ಟು ಸೊಸೈಟಿ. ದೀಸ್ ಡೆವಲಪ್ಮೆಂಟ್ಸ್ ಮೇ ಫರ್ದರ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಲೈಫ್ ಆ್ಯಂಡ್ ಓಪನ್ ನ್ಯೂ ಪಾಸಿಬಿಲಿಟೀಸ್ ಫಾರ್ ಹ್ಯೂಮನ್ ಪ್ರೋಗ್ರೆಸ್. ಡಿಸ್ಪೈಟ್ ಇಟ್ಸ್ ನ್ಯೂಮರಸ್ ಅಡ್ವಾಂಟೇಜಸ್, ಟೆಕ್ನಾಲಜಿ ಹ್ಯಾಸ್ ಸರ್ಟೇನ್ ಡಿಸ್ಅಡ್ವಾಂಟೇಜಸ್ ಇಫ್ ಇಟ್ ಈಸ್ ನಾಟ್ ಯೂಸ್ಡ್ ವೈಸ್ಲಿ. ಎಕ್ಸೆಸಿವ್ ಯೂಸ್ ಆಫ್ ಸ್ಮಾರ್ಟ್ ಫೋನ್ಸ್, ಕಂಪ್ಯೂಟರ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಕ್ಯಾನ್ ಕಾಸ್ ಹೆಲ್ತ್ ಪ್ರಾಬ್ಲಮ್ಸ್ ಸಚ್ ಆಸ್ ಐ ಸ್ಟ್ರೇನ್, ಪುವರ್ ಪೋಸ್ಚರ್, ಒಬಿಸಿಟಿ, ಸ್ಲೀಪ್ ಡಿಸಾರ್ಡರ್ಸ್, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಆ್ಯಂಡ್ ಮೆಂಟಲ್ ಸ್ಟ್ರೆಸ್. ಪೀಪಲ್ ಮೇ ಬಿಕಮ್ ಅಡಿಕ್ಟೆಡ್ ಟು ಡಿಜಿಟಲ್ ಡಿವೈಸಸ್, ರೆಡ್ಯೂಸಿಂಗ್ ದೇಯರ್ ಪ್ರೊಡಕ್ಟಿವಿಟಿ, ಕ್ರಿಟಿಕಲ್ ಥಿಂಕಿಂಗ್, ಕ್ರಿಯೇಟಿವಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ವೈಲ್ ಆಲ್ಸೋ ಎಫೆಕ್ಟಿಂಗ್ ದೇಯರ್ ಪರ್ಸನಲ್ ರಿಲೇಷನ್ಶಿಪ್ಸ್ ಆ್ಯಂಡ್ ಇನ್ಕ್ರೀಸಿಂಗ್ ಸೋಷಿಯಲ್ ಐಸೋಲೇಷನ್. ಆಟೋಮೇಷನ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾನ್ ರಿಪ್ಲೇಸ್ ಹ್ಯೂಮನ್ ವರ್ಕರ್ಸ್, ಲೀಡಿಂಗ್ ಟು ಅನ್ಎಂಪ್ಲಾಯ್ಮೆಂಟ್ ಇನ್ ಸಮ್ ಸೆಕ್ಟರ್ಸ್. ದ ರ್ಯಾಪಿಡ್ ಸ್ಪ್ರೆಡ್ ಆಫ್ ಫೇಕ್ ನ್ಯೂಸ್ ಆ್ಯಂಡ್ ಮಿಸ್ಇನ್ಫಾರ್ಮೇಷನ್ ಥ್ರೂ ದ ಇಂಟರ್ನೆಟ್ ಕ್ಯಾನ್ ಕ್ರಿಯೇಟ್ ಕನ್ಫ್ಯೂಷನ್ ಆ್ಯಂಡ್ ಪ್ಯಾನಿಕ್. ಸೈಬರ್ ಕ್ರೈಮ್, ಹ್ಯಾಕಿಂಗ್, ಐಡೆಂಟಿಟಿ ಥೆಫ್ಟ್, ಸೈಬರ್ ಬುಲ್ಲಿಂಗ್, ಡೇಟಾ ಥೆಫ್ಟ್ ಆ್ಯಂಡ್ ಪ್ರೈವಸಿ ಇಶ್ಯೂಸ್ ಹ್ಯಾವ್ ಬಿಕಮ್ ಮೇಜರ್ ಕನ್ಸರ್ನ್ಸ್ ಇನ್ ದ ಡಿಜಿಟಲ್ ಏಜ್. ದ ಇನ್ಕ್ರೀಸಿಂಗ್ ಅಮೌಂಟ್ ಆಫ್ ಎಲೆಕ್ಟ್ರಾನಿಕ್ ವೇಸ್ಟ್ ಆಲ್ಸೋ ಹಾರ್ಮ್ಸ್ ದಿ ಎನ್ವಿರಾನ್ಮೆಂಟ್ ಇಫ್ ಇಟ್ ಈಸ್ ನಾಟ್ ಡಿಸ್ಪೋಸ್ಡ್ ಆಫ್ ಪ್ರಾಪರ್ಲಿ. ಮೋರ್ ಓವರ್, ಮೆನಿ ಟೆಕ್ನಾಲಜಿಕಲ್ ಸರ್ವಿಸಸ್ ಡಿಪೆಂಡ್ ಆನ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಇಂಟರ್ನೆಟ್ ಕನೆಕ್ಟಿವಿಟಿ. ಸೊ ಪವರ್ ಫೇಲ್ಯೂರ್ ಆರ್ ನೆಟ್ವರ್ಕ್ ಇಶ್ಯೂಸ್ ಕ್ಯಾನ್ ಡಿಸ್ಟರ್ಬ್ ಡೈಲಿ ಲೈಫ್. ದೇರ್ಫೋರ್ ಟೆಕ್ನಾಲಜಿ ಶುಡ್ ಬಿ ಯೂಸ್ಡ್ ರೆಸ್ಪಾನ್ಸಿಬ್ಲಿ. ಟೆಕ್ನಾಲಜಿ ಶುಡ್ ಬಿ ಯೂಸ್ಡ್ ವೈಸ್ಲಿ ಆ್ಯಂಡ್ ಜುಡಿಷಿಯಸ್ಲಿ. ಇಟ್ ಈಸ್ ಅ ಪವರ್ಫುಲ್ ಟೂಲ್ ದಟ್ ಕ್ಯಾನ್ ಇಂಪ್ರೂವ್ ಲೈವ್ಸ್ ವೆನ್ ಯೂಸ್ಡ್ ಫಾರ್ ಪಾಸಿಟಿವ್ ಪರ್ಪಸಸ್. ಇಂಡಿವಿಜುವಲ್ ಶುಡ್ ಬ್ಯಾಲೆನ್ಸ್ ಟೆಕ್ನಾಲಜಿಕಲ್ ಯೂಸ್ ವಿತ್ ಫಿಸಿಕಲ್ ಆಕ್ಟಿವಿಟೀಸ್, ಸೋಷಿಯಲ್ ಇಂಟರಾಕ್ಷನ್ಸ್ ಆ್ಯಂಡ್ ಎಥಿಕಲ್ ಪ್ರಾಕ್ಟಿಸಸ್.
1: That was Prajna speaking on the topic Technology and Present Life. And now, dear listeners, let us enjoy a favorite song, Banana Pancakes by Jack Johnson.

ಆಕಾಶವಾಣಿ ಮಂಗಳೂರು, ಸಮಯ 5:50.55. ಈಗ ಚಿತ್ರಗೀತೆಗಳು. ಮೊದಲಿಗೆ ಏಳುಮಲೆ ಚಿತ್ರಕ್ಕಾಗಿ ವಿಎಂ ಮಹಾಲಿಂಗಂ ಅವರು ಸಂಗಡಿಗರೊಂದಿಗೆ ಹಾಡಿರುವ ಗೀತೆ. ಪುನೀತ್ ರಂಗಸ್ವಾಮಿ ಅವರ ರಚನೆಯಿದು. ಸಂಗೀತ ಇಮನ್ ಡಿ.

0: ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂದರೆ 6:10 ಭಕ್ತಿಗೀತೆಗಳು, 6:30 ಭಾವಗೀತೆ, 6:50 ಕಿಸಾನ್ ವಾಣಿ, ಮಾವು ಕೃಷಿ ಅನುಭವ ಕುರಿತು ಚಂದ್ರಪ್ರಕಾಶ್ ಕಾಪು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಜನಿ ಭಟ್. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರಾತ್ರಿ 7:45 ಸಮಾಚಾರ ದರ್ಶನ, 8:00 ಭಾವಗೀತೆಗಳು, 8:15 ಸಂಸತ್ತಿನ ಸಾಪ್ತಾಹಿಕ ಕಲಾಪಗಳ ಸಮೀಕ್ಷೆ, ವೀಕ್ ಇನ್ ಪಾರ್ಲಿಮೆಂಟ್. 8:30 ತುಳು ಕಾರ್ಯಕ್ರಮದಲ್ಲಿ ಚಾವಡಿಕಟ್ಟೆ, ವಾರದ ಪಟ್ಟಾಂಗ. 9:15 ಸ್ಪಾಟ್ಲೈಟ್, 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಯುವವಾಣಿ, ಬಹುಮುಖ ಪ್ರತಿಭೆ ಡಾ ಭೂಮಿಕಾ ವೈಡಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಾ ಬಸವರಾಜು ಟಿಎನ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಅದಿತಿ ಬ್ಯಾನರ್ಜಿ ಅವರ ಗಾಯನ ಕೇಳಬಹುದು. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ನಾಳೆಯ ಕಾರ್ಯಕ್ರಮದಲ್ಲಿ ಮುಂಜಾನೆ 6:10 ವಂದನ, 6:30 ರಾಮಕೃಷ್ಣ ಹೆಬ್ಬಾರ್ ಎಸ್ ಅವರಿಂದ ಚಿಂತನ ಕೇಳಬಹುದು. 6:40 ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾ ಸುಮಾ ವಿ ಮಲ್ಯ. ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, 7:45 ರಾಗರಂಜನಿ, 8:30 ಪ್ರಾಯೋಜಿತ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಭಾಗವಹಿಸಲಿದ್ದಾರೆ. ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರು ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಕಿಣಿ ಅವರು. ಇವರನ್ನು ಸಂದರ್ಶಿಸಲಿದ್ದಾರೆ ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಕಥಾಮೃತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ರಾಜಾರಾಮ್ ಪಾಲಿಮಾಸ್ ಕೋಟೇಶ್ವರ. 9:05 ಸುಗಮ ಸಂಗೀತ, 9:20 ಹಿಂದಿ ಚಿತ್ರಗೀತೆಗಳು. 10:00 ಮಕ್ಕಳಿಗಾಗಿ ಕಾರ್ಯಕ್ರಮ ಬಾಲವೃಂದ, ರೇಡಿಯೋ ಕ್ಲಾಸ್ ರೂಮ್, ಮಕ್ಕಳ ಮಾನಸಿಕ ಸಮಸ್ಯೆಗಳು ಭಾಗ 2. ಭಾಗವಹಿಸಲಿದ್ದಾರೆ ಡಾ ಅರುಣ್ ಭಟ್. ವಿದ್ಯಾರ್ಥಿಗಳಾಗಿ ಭಾಗವಹಿಸುತ್ತಾರೆ ಶ್ರೇಯಸ್ UK ಹಾಗೂ ಸಾನ್ವಿ ಆಚಾರ್ಯ. 10:30 ಚಿತ್ರಗೀತೆಗಳು, 10:55 ಮನ್ ಕಿ ಬಾತ್. ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು, ಆ ಬಳಿಕ ಇದರ ಕನ್ನಡ ಅವತರಣಿಕೆ ಮೂಡಿಬರಲಿದೆ. ಮಧ್ಯಾಹ್ನ 12:05 ವನಿತಾ ವಿಹಾರ, 2025 ಸಾಲಿನ ಕೇಂದ್ರ ಸಂಗೀತ

ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಹಿರಿಯ ಸಂಗೀತ ಕಲಾವಿದರಾದ ಡಾ ಟಿಎಸ್ ಸತ್ಯವತಿ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಸಂಚಿಕೆ. ಹೆಪಟೈಟಿಸ್ ಅಥವಾ ಕಾಮಾಲೆ ರೋಗ ಕುರಿತು ಡಾ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಮಾತುಕತೆ. ದೃಷ್ಟಿದೋಷಗಳು ಮತ್ತು ಪರಿಹಾರ, ಈ ಕುರಿತು ಡಾಕ್ಟರ್ ವಸಂತ್ ಪೈ ಅವರೊಂದಿಗೆ ಸಂದರ್ಶನ ಕೇಳಬಹುದು. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇವು ಈ ಸಂಜೆ ಹಾಗೂ ನಾಳೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಸ್ವಲ್ಪ ಹೊತ್ತಿನಲ್ಲಿ ಭಕ್ತಿ ಗೀತೆಗಳು.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಬಿಕೆ ಸುಮಿತ್ರಾ ಅವರು ಹಾಡಿರುವ ಗೀತೆಗಳು, ಮೊದಲಿಗೆ ರುಂಡ ಮಾಲಿನಿಯೇ ಕ್ಷುದ್ರ ರೂಪಿಣಿಯೇ.

ಇದುವರೆಗೆ ಬಿಕೆ ಸುಮಿತ್ರಾ ಅವರು ಹಾಡಿರುವ ಆರ್ಎನ್ಜಿ ಗೋಪಾಲ್ ಹಾಗೂ ಎಚ್ಎಲ್ ಶೇಷಚಂದ್ರ ಅವರ ಭಕ್ತಿ ರಚನೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಶಿಕ್ಷಾ ಮಂತ್ರಿಣಾ ಧರ್ಮೇಂದ್ರ ಪ್ರಧಾನೇನ ಅದ್ಯ ಪ್ರಧಾನಮಂತ್ರಿಣೇ ನರೇಂದ್ರ ಮೋದಿನೇ ಸ್ವತ್ಯಾಗಪತ್ರಂ ಪ್ರದತ್ತಂ. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯೇನ ಪರೀಕ್ಷಾ ಪ್ರಶ್ನಪತ್ರ ಅವೈಧರೀತ್ಯಾ ಪ್ರಕಾಶನ ಸಂಬಂಧ ಅನಿಯಮಿತತಾಂ ಆಲಕ್ಷ್ಯ ಚತುರ್ಣಾಂ ವಿಶಿಷ್ಟ ಟ್ರ್ಯಾಕ್ ನ್ಯಾಯಾಲಯಾನಾಂ ಸ್ಥಾಪನಾ ವಿಹಿತಾ. ಜಮ್ಮುಕಾಶ್ಮೀರೆ ವಾರ್ಷಿಕೀ ಅಮರನಾಥ ಯಾತ್ರಾ ಅಥ ಚ ಶ್ರೀಮಾತುಃ ವೈಷ್ಣೋದೇವ್ಯಾಃ ಪವಿತ್ರ ಯಾತ್ರಾ ಅದ್ಯ ಷಡ್ ದಿವಸೀಯ ಸ್ಥಗನಾನಂತರಂ ಪುನಃ ಸಮಾರಬ್ಧ. ಅಸಮ ರಾಜ್ಯೆ ಜಲಾಪ್ಲಾವನೇನ ಮೃತಕಾನಾಂ ಸಂಖ್ಯಾ ಏಕಷಷ್ಠಿಃ ಜಾತಾ, ಯತ್ರ ಏಕಲಕ್ಷತೋಪ್ಯಧಿಕಾಃ ಜನಾಃ ಸಹಾಯೋದ್ಧಾರ ಶಿಬಿರೇಷು ಆಶ್ರಯಂ ಅಗೃಹ್ಣನ್. ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಸರ್ವವಿಧ ಸಹಾಯಸ್ಯ ಆಶ್ವಾಸನಂ ಪ್ರದತ್ತಂ. ಭಾರತೀಯ ಸ್ಕ್ವಾಶ್ ಕ್ರೀಡಿಕಾ ಅನಾಹತ ಸಿಂಹಃ ಐತಿಹ್ಯಂ ವಿರೀಚ್ಯ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಶೃಂಖಲಾಯಾಃ ಮಹಿಳಾ ಏಕಲ ನಿರ್ಣಾಯಕ ದ್ವಂದ್ವೇ ಸ್ವೀಯ ಸ್ಥಾನಂ ರಕ್ಷಿತವತಿ. ಅಪಿ ಚ ಪುರುಷ ಕ್ರಿಕೆಟ್ ಕ್ರೀಡಾ ಶೃಂಖಲಾಯಾಂ ಭಾರತ ಜಿಂಬಾಂಬೆ ದೇಶಯೋಃ ಮಧ್ಯೆ ವಿಂಶತಿ ಪ್ರತಿವಿಂಶತಿ ಅಂತಾರಾಷ್ಟ್ರೀಯ ಶೃಂಖಲಾಯಾಃ ದ್ವಿತೀಯ ಸ್ಪರ್ಧಾ ಅದ್ಯ ಹರಾರೆ ನಗರೆ ಪ್ರಚಲತಿ. ಅಥ ವಾರ್ತಾಃ ವಿಸ್ತರೇಣ. ಕೇಂದ್ರೀಯ ಶಿಕ್ಷಾ ಮಂತ್ರಿಣಾ ಧರ್ಮೇಂದ್ರ ಪ್ರಧಾನೇನ ಅದ್ಯ ಪ್ರಧಾನಮಂತ್ರಿಣೇ ನರೇಂದ್ರ ಮೋದಿನೇ ಸ್ವತ್ಯಾಗಪತ್ರಂ ಪ್ರದತ್ತಂ. ಸಾಮಾಜಿಕಾಂತರ್ಜಾಲೀಯೇ ಸಂದೇಶೆ ಶ್ರೀಪ್ರಧಾನೇನ ನಿಗದಿತಂ ಯತ್ ಗತ ದಶ ದಿವಸೇಷು ಪ್ರಚಲ್ಯಮಾಣಾನಾಂ ಸ್ಥಿತಿಮಾಲಕ್ಷ್ಯ ತೇನ ಮಂತ್ರಿ ಪದಮಿದಂ ತ್ಯಕ್ತಂ. ಛಾತ್ರಾಣಾಂ ಪ್ರದರ್ಶನ ಪುರಸ್ಸರಂ ಸುರಕ್ಷಾಸ್ಥಿತಿಂ ಚ ಮನಸಿ ನಿಧಾಯ ಶಿಕ್ಷಾ ಮಂತ್ರಿಣಾ ತ್ಯಾಗಪತ್ರಂ ಪ್ರದತ್ತಂ. ತೇನ ಪ್ರತಿಪಾದಿತಂ ಯತ್ ನವದಿಲ್ಯಾಂ ಜಂತರಮಂತರಸ್ಥಳೆ ಅಶೇಷೇ ದೇಶೇ ಹಿ ಪರಿಸ್ಥಿತಿಂ ಆಲಕ್ಷ್ಯ ತ್ಯಾಗಪತ್ರಮಿದಂ ಪ್ರದತ್ತಂ. ತೇನ ಪ್ರಧಾನೇನ ಪ್ರೋಕ್ತಂ ಯತ್ ತೇನ ಪ್ರಧಾನಮಂತ್ರಿಣಃ ವಿಶ್ವಾಸಂ ಸಹಯೋಗಂ ಚ ಸಮ್ಮಾನಿತಂ. ತೇನ ಭಣಿತಂ ಯತ್ ದೇಶಸ್ಯ ಸೇವಾ ಏವ ತಸ್ಯ ಸರ್ವೋಚ್ಚ ಪ್ರಾಥಮಿಕತಾ ವಿದ್ಯತೆ. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯೇನ ಪರೀಕ್ಷಾ ಪ್ರಶ್ನಪತ್ರ ಅವೈಧರೀತ್ಯಾ ಪ್ರಕಾಶನ ಸಂಬಂಧ ಅನಿಯಮಿತತಾಂ ಆಲಕ್ಷ್ಯ ಚತುರ್ಣಾಂ ವಿಶಿಷ್ಟ ಟ್ರ್ಯಾಕ್ ನ್ಯಾಯಾಲಯಾನಾಂ ಸ್ಥಾಪನಾ ವಿಹಿತಾ. ನ್ಯಾಯಾಲಯೇನ ನಿರ್ದಿಷ್ಟಂ ಯತ್ ಆರೋಪ ಪತ್ರಾಣಾಂ ನಾಮಾಂಕನಸ್ಯ ತ್ರಿಮಾಸಾಭ್ಯಂತರೆ ತೇಷಾಂ ಪ್ರಕರಣಾನಾಂ ನಿವಾರಣಂ ಭವಿತವ್ಯಮೇವ. ಜಮ್ಮುಕಾಶ್ಮೀರೆ ವಾರ್ಷಿಕೀ ಅಮರನಾಥ ಯಾತ್ರಾ ಅಥ ಚ ಶ್ರೀಮಾತುಃ ವೈಷ್ಣೋದೇವ್ಯಾಃ ಪವಿತ್ರ ಯಾತ್ರಾ ಅದ್ಯ ಷಡ್ ದಿವಸೀಯ ಸ್ಥಗನಾನಂತರಂ ಪುನಃ ಸಮಾರಬ್ಧ. ಕಾಶ್ಮೀರಸ್ಯ ಸಂಭಾಗೀಯ ಆಯುಕ್ತೇನ ಅಂಶುಲಗರ್ಗೇಣ ಆಕಾಶವಾಣ್ಯಾ ಸಹ ವಾರ್ತಾಲಾಪೆ ಸೂಚಿತಂ ಯತ್ ಬಾಲ್ಟಾಲ್ ಪಹಲ್ಗಾಮ್ ಮಾರ್ಗಯೋಃ ಯಾತ್ರಾ ಪುನಃ ಸಮಾರಬ್ಧಾಸ್ತಿ. ಅತ್ರಾಂತರೆ ಊನಸಪ್ತತ್ಯಧಿಕದ್ವಿಶತಾಧಿಕಷಡ್ಸಹಸ್ರಂ ಯಾವತ್ ತೀರ್ಥಯಾತ್ರಿಣಾಂ ಸಮೂಹಃ ಅದ್ಯ ಪ್ರಾತಃ ಭಗವತಿ ನಗರ ಯಾತ್ರಿ ನಿವಾಸ ಜಮ್ಮುತಃ ಪ್ರಸ್ಥಿತಃ. ಅಸಮ ರಾಜ್ಯ ಜಲಪ್ರಲಯೇ ಪಂಚದಶ ದಶಾಂಶೋತ್ತರೈಕಲಕ್ಷತೋಪ್ಯಧಿಕಾಃ ಜನಾಃ ಸಹಾಯೋದ್ಧಾರ ಶಿಬಿರೇಷು ಆಶ್ರಯಂ ಅಗೃಹ್ಣನ್. ಶಿವಸಾಗರ್ ಚರಾಯ್ದೇವ್ ಜೋರ್ಹಾಟ್ ಚ ಇತ್ಯೆತ್ತೆ ಸರ್ವಾಧಿಕ ಪ್ರಭಾವಿತಾನಿ ಮಂಡಲಾನಿ ಸಂತಿ. ಜಲಪ್ಲಾವನೇನ ಇತೋಪಿ ಚತುರ್ದಶ ಜನಾನಾಂ ಮೃತ್ಯುಃ ಸೂಚನಾಸ್ತಿ. ಯೇನ ರಾಜ್ಯಸ್ಯ ಜಲಪ್ಲಾವನೇನ ಮೃತಕಾನಾಂ ಸಂಖ್ಯಾ ಏಕಷಷ್ಠಿಃ ಜಾತಾ. ದಿಖೌ ದಿಶಾಂಗ ಧನಸಿರಿ ಚ ನದ್ಯಃ ಆಪತ್ರೇಖಾಯಾಃ ಉಪರಿ ನಿರಂತರಂ ಪ್ರವಹಂತಿ. ಯೇನ ಸ್ಥಿತಿಃ ಇತೋಪಿ ಹಾನಿಪ್ರದಾ ಅಭವತ್. ಆಪತ್ ಪ್ರತಿಕ್ರಿಯಾ ದಲಾನಿ ಮಂಡಲ ಅಧಿಕಾರಿಣಃ ಚ ಸಹಾಯೋದ್ಧಾರ ಕಾರ್ಯೆ ಸಂಲಗ್ನಾಃ ಸಂತಿ. ಪ್ರಭಾವಿತ ಕ್ಷೇತ್ರಾಣಾಂ ನಿಕಟತಯ ನಿರೀಕ್ಷಣಂ ಚ ಕುರ್ವಂತಃ ಸಂತಿ. ಉಪಶಮನ ಉದ್ಧಾರ ಕಾರ್ಯಾಣಿ ಚ ಪ್ರಚಲಂತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅಸಮ ರಾಜ್ಯಸ್ಯ ಮುಖ್ಯಮಂತ್ರಿಣಾ ಹಿಮಂತಾ ವಿಶ್ವಾಸರ್ಮಣಾ ಸಹ ದೂರಭಾಷ ಮಾಧ್ಯಮೇನ ವಾರ್ತಾಲಾಪಂ ಕೃತ್ವಾ ರಾಜ್ಯಸ್ಯ ಜಲಪ್ರಲಯಸ್ಯ ಸ್ಥಿತಿಂ ಸಮೀಕ್ಷಿತವಾನ್. ಸಾಮಾಜಿಕಾಂತರ್ಜಾಲೀಯ ಪಟಲೆ ಶ್ರೀ ಸರಮಾ ಅವದತ್ ಯತ್ ಪ್ರಧಾನಮಂತ್ರಿಣ ಶ್ರೀಮೋದಿನ ವರ್ತಮಾನಸ್ಯ ಸಹಾಯೋದ್ಧಾರ ಕಾರ್ಯಸ್ಯ ಪುನರ್ವಸನಸ್ಯ ಪುನರ್ನಿರ್ಮಾಣಸ್ಯ ಚ ಪ್ರಯತ್ನಾನಾಂ ಸಮರ್ಥನಾಯ ಕೇಂದ್ರ ಸರ್ವಕಾರಸ್ಯ ಸರ್ವವಿಧ ಸಹಾಯಸ್ಯ ಆಶ್ವಾಸನಂ ಪ್ರದತ್ತಮಿತಿ. ರಾಷ್ಟ್ರಪತಿಃ ದ್ರೌಪದಿ ಮುರ್ಮುಃ ಇತ್ಯೇಷಾ ರೋಮಾನಿಯಾ ದೇಶೆ ಭಾರತೀಯ ಸಮುದಾಯಸ್ಯ ಯೋಗದಾನಸ್ಯ ಪ್ರಶಂಸಾಂ ಅಕರೋತ್. ತೇ ಉಭಯೋಃ ದೇಶಯೋಃ ಮಧ್ಯೆ ವರ್ಧಮಾನಸ್ಯ ಸಹಭಾಗಿತ್ವಸ್ಯ ಮಹತ್ವಪೂರ್ಣಾಃ ಸ್ತಂಭಾಃ ಇತಿ ಉಕ್ತವತಿ. ರೋಮಾನಿಯಾ ದೇಶಸ್ಯ ಆಧಿಕಾರಿಕ ಯಾತ್ರಾಯಾಃ ಸಮಾಪನ ದಿನೆ ಬುಖಾರೆಸ್ಟ್ ನಗರೆ ಭಾರತೀಯ ಸಮುದಾಯಸ್ಯ ಕೃತೆ ಆಯೋಜಿತೆ ಸಮಾರೋಹೆ ಸಂಬೋಧ

0: ಇದುವರೆಗೆ ಶಾಂತಾ ಜೇತೀರ್ಥ ಅವರು ಹಾಡಿರುವ ದಾರಾ ಬೇಂದ್ರೆ ಅವರ ಭಾವಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಗಡಿಯ ಕಾವಲಿಗೆ ಬದುಕನ್ನೇ ಮುಡಿಪಾಗಿಟ್ಟು ಹೆತ್ತ ತಾಯಿಗಿಂತ ಭಾರತ ಮಾತೆಯನ್ನೇ ಹೆಚ್ಚಾಗಿ ಪ್ರೀತಿಸಿದ ಧನ್ಯ ಜೀವ, ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರಾದ ಲೆಫ್ಟಿನೆಂಟ್ ಕರ್ನಲ್ ಅಶೋಕ ಕಿಣಿ.
5: ದೇಶ ಸೇವೆ ಮಾಡಬೇಕೆಂಬ ಒಂದು ತುಂಬ ಇಚ್ಛೆ ಮನಸ್ಸಲ್ಲಿದ್ದ ಕಾರಣ ಫೈನಲ್ ಆರ್ಮಿ ಆಫೀಸರ್ ಆಗಿ ದೇಶಕ್ಕೆ ಸೇವೆ ಮಾಡುವಂಥ ಒಂದು ಆಪರ್ಚುನಿಟಿ ಸಿಗ್ತದೆ. ಅದು ಏನೋ ಶೋಲ್ಡರ್ನಲ್ಲಿ ಒಂದು ಸ್ಟಾರ್ ಸಿಗುವುದಂದ್ರೆ ತುಂಬ ಒಂದು ಆಪರ್ಚುನಿಟಿ, ಲಕ್. ಅದ ನಂತರ ದೇಶ ಸೇವೆ ಆರ್ಮಿ ಆಫೀಸರ್ ಆಗಿ ಮಾಡುವುದಂದ್ರೆ ತುಂಬ ಒಂದು ಖುಷಿ ವಿಷಯ.
4: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ದೇಶ ಪ್ರೇಮದ ಅಮರ ಕಥನ ನಾಳೆ ಬೆಳಗ್ಗೆ 8:30.
0: ಆಕಾಶವಾಣಿ ಮಂಗಳೂರು, ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ಆ ಬಳಿಕ ಪ್ರದೇಶ ಸಮಾಚಾರ.
6: ತರಕಾರಿಗೆ 2,000
7: ಮತ್ತೆ ವಿದ್ಯುತ್ ಬಿಲ್ಲಿಗೆ
6: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
7: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
6: ಖಂಡಿತ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM.GOV.IN.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
9: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
10: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
11: ಜ್ಞಾನಪೀಠ ಪ್ರಶಸ್ತಿ.
10: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
11: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
10: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
11: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
10: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
11: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
10: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
11: ಯು ಆರ್ ಅನಂತಮೂರ್ತಿ,
10: ಗಿರೀಶ್ ಕಾರ್ನಾಡ್,
11: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
10: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
11: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
10: ಸಿರಿಗನ್ನಡಂ ಗೆಲಿಗೆ,
11: ಸಿರಿಗನ್ನಡಂ ಬಾಳ್ಗೆ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, ಆಗಸ್ಟ್ 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136 ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ರಾಜ್ಯದಲ್ಲಿ ಜನಕೇಂದ್ರೀಯ ಆಡಳಿತ ತರಲು ಪ್ರಜಾಸೇವೆ ಇಲಾಖೆ ಎಂಬ ನೂತನ ಇಲಾಖೆ ಪ್ರಾರಂಭಿಸಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಬರ ಕುರಿತಂತೆ ಬೆಂಗಳೂರು ವಿಭಾಗ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಕುಂದುಕೊರತೆಗಳು ಮತ್ತು ಅಹವಾಲುಗಳನ್ನು ನೇರವಾಗಿ ಆಲಿಸಿ ಕಾನೂನಿನ ಚೌಕಟ್ಟಿನಲ್ಲಿ ತಕ್ಷಣವೇ ಪರಿಹಾರ ಒದಗಿಸುವುದು ಈ ಇಲಾಖೆಯ ಮುಖ್ಯ ಉದ್ದೇಶ ಎಂದು ಹೇಳಿದ್ದಾರೆ. ಪ್ರತಿ ತಿಂಗಳ 1 ಹಾಗೂ 3 ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕಡ್ಡಾಯವಾಗಿ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ಕೊಳವೆ ಬಾವಿಗಳ ದುರಸ್ತಿಗೆ ಆದ್ಯತೆ ನೀಡಬೇಕು. ಹೊಸದಾಗಿ ಕೊಳವೆ ಬಾವಿ ಕೊರೆಯುವಾಗ ದುರುಪಯೋಗ ತಡೆಯಲು ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳಲು ಜಿಪಿಎಸ್ ಟ್ರ್ಯಾಕಿಂಗ್ ಕಡ್ಡಾಯಗೊಳಿಸಲಾಗಿದೆ. ಶಾಸಕರು ಕೂಡ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸೂಚಿಸಿದ್ದಾರೆ. ಪ್ರಮುಖವಾಗಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕೆಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮುಂದಿನ ವಾರ ಸಂಪುಟ ವಿಸ್ತರಣೆಯ ಸುಳಿವು ನೀಡಿದ ಮುಖ್ಯಮಂತ್ರಿಗಳು, ಬಳಿಕ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳನ್ನು ಹಾಗೂ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರವಾಸ ಕೈಗೊಳ್ಳುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಸಭೆಗಳನ್ನು ರಾಜಧಾನಿಯಲ್ಲೇ ನಡೆಸಬಹುದಾಗಿದ್ದರೂ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದು ಸಭೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬರ ಪರಿಸ್ಥಿತಿಯಿಂದ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ಎದುರಾಗಿದ್ದು ರಾಷ್ಟೀಯ ವಿಪತ್ತು ಎಂದು ಘೋಷಿಸಲು ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿಂದು ಬರ ಪರಿಶೀಲನೆ ಬಳಿಕ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮದಿಂದ ರಾಜ್ಯದ ಬಹಳಷ್ಟು ಜಲಾಶಯಗಳು ಡೆಡ್ ಸ್ಟೋರೇಜ್ ತಲುಪಿವೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ 37% ಮಳೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ ಒಟ್ಟು 13.73 ಲಕ್ಷ ಹೆಕ್ಟೇರ್ ಬಿತ್ತನೆಯಾಗಬೇಕಿತ್ತು. ಆದರೆ ಮಳೆಯಾಗದ ಕಾರಣ ಕೇವಲ 1.74 ಲಕ್ಷ ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿರುವುದು ರಾಜ್ಯದಲ್ಲಿ ಭೀಕರ ಬರಪರಿಸ್ಥಿತಿಯನ್ನು ಬಿಂಬಿಸುತ್ತದೆ. ರಾಜ್ಯದ ಕೆರೆಗಳಲ್ಲಿಯೂ ಅಂತರ್ಜಲ ಕುಸಿದಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆಯಾ ಶಾಸಕರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿ ಜನರಿಗೆ ಯಾವುದೇ ಕಾರಣಕ್ಕೂ ಕುಡಿಯುವ ನೀರು ಪೂರೈಕೆಯಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ನ್ಯಾನೋ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ದೇಶದ ಅತಿದೊಡ್ಡ ಹಾಗೂ ಸಮಗ್ರ ಸ್ವರೂಪದ ಅಂತಾರಾಷ್ಟೀಯ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನವಾಗಿರುವ ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶದ 14 ಆವೃತ್ತಿಯು ಆಗಸ್ಟ್ 3-5 ಬೆಂಗಳೂರಿನಲ್ಲಿ ನಡೆಯಲಿದೆ. ವಿಧಾನಸೌಧದಲ್ಲಿ ನಡೆದ ಸಮಾವೇಶದ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ಯುನ್ಮಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ನ್ಯಾನೋ ತಂತ್ರಜ್ಞಾನದ ಸಂಶೋಧನೆ ಹಾಗೂ ವಾಣಿಜ್ಯೀಕರಣದ ಅತ್ಯಂತ ಭರವಸೆಯ 3 ಪ್ರಮುಖ ಕ್ಷೇತ್ರಗಳಾದ ಸೆಮಿಕಂಡಕ್ಟರ್, ಕೃಷಿ ಮತ್ತು ಆರೋಗ್ಯ, ಇಂಧನ ಮತ್ತು ಪರಿಸರ ಕ್ಷೇತ್ರಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಎಂಬ ವಿಷಯಗಳ ಮೇಲೆ ಗಮನ ಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಸಮಾವೇಶವು ನ್ಯಾನೋ ವಿಜ್ಞಾನವನ್ನು ಉತ್ತೇಜಿಸಿ ಸಂಶೋಧನೆಗಳನ್ನು ವಾಸ್ತವ ಜಗತ್ತಿನಲ್ಲಿ ಉಪಯೋಗವಾಗುವ ತಂತ್ರಜ್ಞಾನಗಳಾಗಿ ರೂಪಿಸುವ ದೇಶದ ಅತ್ಯಂತ ಮಹತ್ವದ ವೇದಿಕೆಗಳಲ್ಲಿ ಒಂದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಈ ಸಮಾವೇಶದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಮಾವೇಶದಲ್ಲಿ 26 ಸಭೆಗಳು, 1,000 ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅವರು ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಕಳೆದ 10 ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ತಮಗೆ ನೋವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನ್ ತಿಳಿಸಿದ್ದಾರೆ. ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಹೇಳಿದ್ದಾರೆ. ಪ್ರಧಾನಿ

0: ನರೇಂದ್ರ ಮೋದಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ದೇಶವು ಒಗ್ಗಟ್ಟಿನಿಂದ ಇರಬೇಕು. ದೇಶದ ವಿದ್ಯಾರ್ಥಿಗಳು ಕಾನೂನು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳದೆ ತಮ್ಮ ಅಧ್ಯಯನ ಮತ್ತು ವೃತ್ತಿ ಜೀವನದ ಮೇಲೆ ಗಮನ ಹರಿಸಬೇಕು ಎಂಬ ಕಾರಣಕ್ಕಾಗಿ ಪ್ರಧಾನಿಯವರಿಗೆ ರಾಜೀನಾಮೆ ಸಲ್ಲಿಸಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇಂದು 4 ಕ್ರೆಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಹರಿಬಿಡಲಾಯಿತು. ವಾಡಿಕೆಯಂತೆ ಜಲಾಶಯದ ಕ್ರೆಸ್ಟ್ ಗೇಟ್ಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ ಬಳಿಕ ನೀರು ಹರಿಸಲಾಯಿತು. ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಪ್ರಮುಖ ಅಣೆಕಟ್ಟೆಗಳಾದ ಕಬಿನಿ, ಹೇಮಾವತಿ, KRS, ಹಾರಂಗಿ ಅಣೆಕಟ್ಟೆಗಳ ಪೈಕಿ ಮಳೆ ಕೊರತೆ ನಡುವೆಯೂ ಪ್ರಥಮವಾಗಿ ಭರ್ತಿಯಾದ ಹಾರಂಗಿಯಿಂದ 4,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಹಾರಂಗಿ ಜಲಾಶಯದಲ್ಲಿ 2,589 ಕ್ಯೂಸೆಕ್ ನೀರು ಶೇಖರಣಾ ಸಾಮರ್ಥ್ಯವಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11:00 ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಂಗಳೂರಿನ ರಾಮೋಹಳ್ಳಿ ಗೇಟ್ನಲ್ಲಿಂದು ಕೆಂಗೇರಿ ಹೆಜ್ಜಾಲ ರೈಲು ನಿಲ್ದಾಣಗಳ ನಡುವೆ ಲೆವೆಲ್ ಕ್ರಾಸಿಂಗ್ ಗೇಟ್ 16 ಬದಲಾಗಿ ನಿರ್ಮಿಸಿದ ನೂತನ ರಸ್ತೆ ಕೆಳಸೇತುವೆ ರಸ್ತೆಯನ್ನು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ಈ ಕೆಳಸೇತುವೆಯು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. 100% ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಕೇವಲ 8 ತಿಂಗಳುಗಳಲ್ಲಿ ಪೂರ್ಣಗೊಳಿಸಿ ಉದ್ಘಾಟನೆ ನೆರವೇರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಿರಿಯ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನ KRಪುರಂನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗಿನ ಹೊರ ವರ್ತುಲ ರಸ್ತೆಯನ್ನು ಆಮೂಲಾಗ್ರವಾಗಿ ಮೇಲ್ದರ್ಜೆಗೇರಿಸಲು ರಾಜ್ಯ ಸರ್ಕಾರ 450 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಪಾರ್ಕ್ ಮಾಲೀಕರು, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯರ ಜೊತೆ ಸಮಾಲೋಚನೆ ಸಭೆ ನಡೆಸಿದ ಬಳಿಕ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಜಂಕ್ಷನ್ಗಳಲ್ಲಿ ಉಂಟಾಗುತ್ತಿರುವ ಅಪಾರ ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ವೈಜ್ಞಾನಿಕ ಮಾದರಿಯ ಬದಲಾವಣೆಗಳನ್ನು ತರಲಾಗುತ್ತಿದೆ ಎಂದು ಹೇಳಿದ್ದಾರೆ. ಹೊರ ವರ್ತುಲ ರಸ್ತೆ ವ್ಯಾಪ್ತಿಯ ಐಟಿ ಕಂಪನಿಗಳು, ಟೆಕ್ ಪಾರ್ಕ್ಗಳು ತಮ್ಮ ಅನುಭವ ಹಾಗೂ ಸಲಹೆಗಳನ್ನು ಸರ್ಕಾರದೊಂದಿಗೆ ಹಂಚಿಕೊಳ್ಳುವ ಮೂಲಕ ರಸ್ತೆ ಹಾಗೂ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದ್ದು, ಇಲ್ಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಇತರೆ ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಇಲಾಖೆಯು ವಾಸ್ತವಿಕ ಸ್ಥಿತಿಯನ್ನು ಅರಿಯದೆ ನೀಡುತ್ತಿರುವ ಅವೈಜ್ಞಾನಿಕ ವರದಿಗಳಿಂದ ಶೈಕ್ಷಣಿಕ ವಲಯಕ್ಕೆ ತೊಂದರೆಯಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ SL ಭೋಜೇಗೌಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136ನೇ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕಿಸಾನ್ ವಾಣಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕಿಸಾನ್ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಮಾವು ಬೆಳೆಗಾರರಾದ ಉಡುಪಿಯ ಕಾಪುವಿನ ಚಂದ್ರಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ರಜನಿ ಭಟ್.
3: ಭಾರತದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಆರ್ಥಿಕ ಮಹತ್ವ ಹೊಂದಿರುವ ಕೃಷಿಗಳಲ್ಲಿ ಮಾವಿನ ಕೃಷಿ ಕೂಡ ಒಂದು ಅನ್ನಬಹುದು. ನಮ್ಮ ಕರಾವಳಿಯಲ್ಲಿ ಇದರ ಬೆಳೆ ವಿರಳ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸರಿಯಾದ ತಳಿ ಆಯ್ಕೆ, ವೈಜ್ಞಾನಿಕ ಕೃಷಿ ಪದ್ಧತಿಗಳ ಮೂಲಕ ಕೃಷಿ ಮಾಡಿದರೆ ಉತ್ತಮ ಆದಾಯ ಗಳಿಸಬಹುದು. ಇದೇ ರೀತಿ ಮಾವು ಕೃಷಿ ಮಾಡುತ್ತಿರುವಂತಹ ಯಶಸ್ವಿ ಕೃಷಿಕರಾದ ಉಡುಪಿಯ ಚಂದ್ರಪ್ರಕಾಶ್ ಕಾಪು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರ ಮಾವು ಕೃಷಿ ಅನುಭವಗಳ ಬಗ್ಗೆ ವಿವರಗಳನ್ನು ಕೇಳಿ ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ.
4: ನಮಸ್ತೆ
3: ಸರ್. ಈಗ ನಿಮ್ಮ ಹಿನ್ನೆಲೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀವಿ.
4: ಷಡ್ಮ ಕಪಂಡ್ಯದಲ್ಲಿದ್ದೆ ನಾನು. ರಿಟೈರ್ಮೆಂಟ್ ಆದ್ಮೇಲೆ ನನ್ನ ಸ್ವಂತ ಜಾಗದಲ್ಲಿ 4 ಎಕರೆ ಜಾಗ ಇತ್ತು. ಹಣ್ಣುಗಳ ಬೆಳೆಯನ್ನು ನಾನು ಸೆಲೆಕ್ಟ್ ಮಾಡಿದೆ. ಮಾವನ್ನು ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡಲಿಕ್ಕೆ ಕಾರಣ ಇದೆ. ಮಾವು ಎಲ್ಲರೂ ಒಂದು ಇಷ್ಟಪಡುವಂತ ಹಣ್ಣು ಇತರೆ ಹಣ್ಣುಗಳಿಗೆ ಕಂಪೇರ್ ಮಾಡಿದರೆ.
3: ಸರ್, ನೀವು ಇವಾಗ ಎಷ್ಟು ವರ್ಷಗಳಿಂದ ಈ ಮಾವಿನ ಕೃಷಿಯಲ್ಲಿ ಇದ್ದೀರಿ?
4: ನಾನು 6 ವರ್ಷದಿಂದ ಈ ಮಾವಿನ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೇನೆ.
3: ಸರ್, ಇವಾಗ ಒಂದು ನಿಮ್ಮ ಮಾವಿನ ಕೃಷಿಯ ಒಂದು ಪಯಣ ನೋಡ್ತಿದ್ರೆ, ಇದಕ್ಕೆ ಇದರಲ್ಲಿ ಆಸಕ್ತಿ ಹೇಗೆ ಬಂತು ಮತ್ತು ಇದಕ್ಕೇನು ಅಧ್ಯಯನ ಮಾಡಿದ್ರ ಅಥವಾ ಅದರಲ್ಲಿ ಕಂಡುಕೊಂಡಂತಹ ಕಷ್ಟ ನಷ್ಟ ಹಾಗೂ ಒಂದು ರಿಯಾಲಿಟಿ ಅಂತ ಹೇಳ್ತಾರೆ ಕೃಷಿ ಮಾಡುವಾಗ, ಇದೆಲ್ಲದರ ಬಗ್ಗೆ ನಮಗೆ ತಿಳಿಸಿ ಸರ್.
4: ಅಂದರೆ ಅದರ ಬಗ್ಗೆ ಸಾಕಷ್ಟು ಅಂತರ್ಜಾಲದಲ್ಲಿ ಎಲ್ಲ ಅಧ್ಯಯನ ಮಾಡಿದ್ದೇನೆ ನಾನು. ಪರ್ಟಿಕ್ಯುಲರ್ ಆಗಿ ಮಾವನ್ನು ಸೆಲೆಕ್ಟ್ ಮಾಡಲಿಕ್ಕೆ ಕಾರಣ ಏನು ಅಂದರೆ, ಈಗ ಬೆಳೆ ಎಲ್ಲ ಕ್ಯಾಶ್ ಕ್ರಾಪ್ಸ್, ವಾಣಿಜ್ಯ ಬೆಳೆಗಳು, ಅಡಿಕೆ ಎಲ್ಲ ಇದೆ. ಅದನ್ನು ನಾವು ತಿನ್ನಲಿಕ್ಕಂತೂ ಆಗೋದಿಲ್ಲ, ಯಾರಿಗೆ ಕೊಡಲಿಕ್ಕೂ ಆಗೋದಿಲ್ಲ. ಅದು ಏನು ಅಂದರೆ ಅದರಲ್ಲಿ ದುಡ್ಡು ಮಾತ್ರ ಸಿಗೋದು, ಇದರಲ್ಲಿ ಹಾಗಲ್ಲ. ನಾವು ಸ್ವಂತ ತಿನ್ಬೋದು, ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಬೋದು, ಬಂದ ಸ್ನೇಹಿತರಿಗೆ ಬಂದು ಬಂದವ್ರಿಗೆಲ್ಲ ಹಂಚ್ಬೋದು. ಅದು ಮಾರುಕಟ್ಟೆನೂ ಚೆನ್ನಾಗಿದೆ. ಮತ್ತು ಮಾವು ಎಲ್ಲರೂ ಒಂದು ಇಷ್ಟಪಡುವಂಥ ಹಣ್ಣು ಇತರೆ ಹಣ್ಣುಗಳಿಗೆ ಕಂಪೇರ್ ಮಾಡಿದರೆ. ಮತ್ತು ಇದರದ್ದು ಮಾರುಕಟ್ಟೆ ವಿಚಾರ ಬಂದರೆ, ಪ್ರತಿಯೊಂದು ಮನೆಯಲ್ಲೂ ಇವಾಗ ಸರ್ವೇ ಸಾಮಾನ್ಯವಾಗಿ ಮಾವಿನ ಸೀಸನಲ್ಲಿ ಪ್ರತಿಯೊಬ್ಬರು ಒಂದು ಮನೆಯಲ್ಲಿ ಒಂದು 20 ಕೆಜಿ, 25 ಕೆಜಿ, 50 ಕೆಜಿ, 100 ಕೆಜಿ ಒಂದು ಸೀಸನ್ಗೆ ತಿಂದೇ ತಿಂತಾರೆ. ಇನ್ನು ಕೆಲವು ಕಮ್ಯುನಿಟಿಯವರು ಅದನ್ನು ತುಂಬ ಯೂಸ್ ಮಾಡ್ತಾರೆ. ನನ್ನ ಅನುಭವಕ್ಕೆ ಬಂದಾಗಿ ಒಂದು ಫ್ಯಾಮಿಲಿಯವರು ಒಂದು ಸೀಸನಲ್ಲಿ 1 ಟನ್ ಕೂಡ ತಿಂದು ಸ್ವಂತ ಮನೆಯಲ್ಲಿ ಯೂಸ್ ಮಾಡಿದ್ದ ಉದಾಹರಣೆ ಇದೆ. ಹಾಗಾಗಿ ಮಾರುಕಟ್ಟೆಗೇನು ಸಮಸ್ಯೆ ಇಲ್ಲ. ಮತ್ತು ಇನ್ನೊಂದು ಏನಂದರೆ, ಅಂಗಡಿಗಳಲ್ಲಿ ಮಾರುವ ಮಾವುಗಳನ್ನು ಈಗ ಜನಗಳು ತುಂಬ ತಿರಸ್ಕಾರ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಇದೆ, ಕಾರ್ಬೋಹೈಡ್ರೇಟ್ ಪಂಡೋದು ಹಣ್ಣುಗಳದು ಆರೋಗ್ಯಕ್ಕೂ ತುಂಬ ಹಾನಿಕರ. ಮತ್ತು ಅದು ಕೆಟ್ಟ ವಾಸನೆ ಹೊಡೆಯುತ್ತದೆ, ಬೇಗ ಹಾಳಾಗ್ತದೆ. ಮತ್ತು ನಮ್ಮದು ಸಾವಯವ ಆದ್ದರಿಂದ ಒಳ್ಳೆ ನೈಸರ್ಗಿಕ ರುಚಿ ಇದೆ. ಅದಕ್ಕೆ ಅಧ್ಯಯನ ಅಂದರೆ ಅಂತರ್ಜಾಲದಲ್ಲಿ ನಾನು ತುಂಬ ಹುಡುಕಾಟ ಮಾಡಿದೆ. ನಮ್ಮ ಕರಾವಳಿಯಲ್ಲಿ ಕರಾವಳಿಗೆ ಸೂಕ್ತ ಆಗುವ ತಳಿಗಳು ಯಾವುದು ಅಂತ ತುಂಬ ಹುಡುಕಾಟ ಮಾಡಿದೆ. ಆಮೇಲೆ ಕರಾವಳಿಯಲ್ಲಿ ಟ್ರೈ ಮಾಡದೇ ಇರುವಂಥದ್ದು ಮಾವಿನ ತಳಿಗಳು ತುಂಬ ಇದೆ. ಮಾವಿನ ತಳಿಗಳದ್ದು ವಿಚಾರ ಹೇಳಲಿಕ್ಕೆ ಹೋದರೆ ಮುಗಿಯೋದಕ್ಕತ್ತೆ. 1,000 ವೆರೈಟಿ ಇದೆ.

0: ಸಾಧಾರಣ ಒಂದು 150-200 ತಳಿಗಳ ಹೆಸರು ನಾನೇ ಹೇಳ್ತೇನೆ. ಅದರ ಬಗ್ಗೆ ಡೀಟೇಲ್ ಆಗಿ ನಾನು ಅಭ್ಯಾಸ ಮಾಡಿದ್ದೇನೆ. ಎಷ್ಟು ವರ್ಷಕ್ಕೆ ಫಲ ಬರ್ತದೆ, ಅದರದ್ದು ಎಲೆಗಳು ಯಾವ ಟೈಪ್ ಇದೆ, ಯಾವ ಟೈಮ್ನಲ್ಲಿ ಹೂ ಬಿಡ್ತದೆ, ಹೂ ಬಿಟ್ಟಾದಮೇಲೆ ಅದರ ಮಿಡಿ ಯಾವಾಗ ಆಗ್ತದೆ, ಅದರಲ್ಲಿ ಅರ್ಲಿ ಸೀಸನ್ ವೆರೈಟಿ, ಮಿಡ್ ಸೀಸನ್ ವೆರೈಟಿ, ಆಮೇಲೆ ಲೇಟ್ ವೆರೈಟಿ ಅಂತ ಮೂರು ವಿಂಗಡಣೆ ಇದೆ. ಅರ್ಲಿ ಸೀಸನ್ ವೆರೈಟಿ ಅಂದರೆ ಅದು ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲಿ ಹಣ್ಣು ಕೊಡೋದಕ್ಕೆ ಅರ್ಲಿ ಸೀಸನ್ ವೆರೈಟಿ ಅಂತ ಹೇಳ್ತಾರೆ. ಮಿಡ್ ಸೀಸನ್ ಅಂದರೆ ಮೇ ಜೂನ್ ಜುಲೈ, ಆಮೇಲೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಕೊಡೋದಕ್ಕೆ ಲೇಟ್ ಸೀಸನ್ ವೆರೈಟಿ ಅಂತ ಹೇಳ್ತಾರೆ. ಅದರಲ್ಲಿ ಸೂಪರ್ ಅರ್ಲಿ ವೆರೈಟಿ ಯಾವುದು ಅಂತ ಅದನ್ನೆಲ್ಲ ಅಂತರ್ಜಾಲದಲ್ಲಿ ಹುಡುಕಾಟ ಮಾಡಿದೆ. ಸೂಪರ್ ಅರ್ಲಿ ವೆರೈಟಿ ಅದು ಅದರದ್ದು ಮಹತ್ವ ಏನಂದರೆ ಬೇಗ ಹಣ್ಣು ಸಿಕ್ಕಿದ್ರೆ ಅದಕ್ಕೆ ಮಾರ್ಕೆಟ್ ಒಳ್ಳೆ ರೈತರಿಗೆ ರೇಟ್ ಸಿಗ್ತದೆ ಅಂತದನ್ನು ಹುಡುಕಿ ಮತ್ತು ಶೆಲ್ಫ್ ಲೈಫ್ ಜಾಸ್ತಿ ಇರುವಂಥದ್ದನ್ನು ಹುಡುಕಬೇಕು. ಬೇಗ ಹಾಳಾದರೆ ನಮಗೆ ಮಾರುಕಟ್ಟೆ ಮಾಡಲಿಕ್ಕೆ ಕಷ್ಟ ಇದೆ. ಅದರಲ್ಲಿ ಕಲರ್ಡ್ ವೆರೈಟಿ ಎಲ್ಲ ಹುಡುಕಿದ್ರೆ ಇನ್ನೂ ಒಳ್ಳೆಯದು. ಕಲರ್ಡ್ ವೆರೈಟಿ ಕೆಂಪು ಹಳದಿ ಮಿಶ್ರಿತ ಕೆಂಪು ಒಳ್ಳೆ ಕಲರಿರುವಂಥ ವೆರೈಟಿಗಳು ತುಂಬ ಇದೆ. ಮತ್ತು ಎಲ್ಲವನ್ನು ಟ್ರಯಲ್ ನೋಡಿಯೇ ನೆಡಬೇಕು. ಅಂತರ್ಜಾಲದಲ್ಲಿ ಸಿಕ್ಕಿದ್ದನ್ನು ಎಲ್ಲವನ್ನು ಈಗ ನಮ್ಮ ವಾತಾವರಣಕ್ಕೆ ಕೆಲವು ಆಗುವುದಿಲ್ಲ. ಎಷ್ಟು ಗಿಡ ತಂದು ಹಾಕಿ ಟ್ರಯಲ್ ನೋಡಿ ಹಣ್ಣು ಬಂದಾದಮೇಲೆ ಅದನ್ನು ಗಿಡಕ್ಕೆ ಹಾಕಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥದ್ದು ಕೆಲವು ನೋಟಿಫೈಡ್ ಸರ್ಟಿಫೈಡ್ ವೆರೈಟಿಗಳಿದೆ. ಅದಲ್ಲದೆ ಇನ್ನು ಕೆಲವನ್ನೆಲ್ಲ ಭೂಮಿಗೆ ಹಾಕಿ ಟ್ರಯಲ್ ನೋಡಿ 2-3 ವರ್ಷ ವೆಯ್ಟ್ ಮಾಡಿ ಹಣ್ಣು ಬಂದಾದ ಪಕ್ಕ ಆದಮೇಲೆ ಒಳ್ಳೆಯದು ಬಂದು ಮತ್ತೆ ಅದನ್ನು ದೊಡ್ಡ ಕ್ವಾಂಟಿಟಿಲಿ ಹಾಕಬೇಕು. ಏಕದಮ್ ತಂದು ಹಾಕೋದಲ್ಲ.
1: ಈಗ ನಿಮ್ಮಲ್ಲಿ ಎಷ್ಟು ಬಗೆಯ ತಳಿಗಳಿವೆ?
0: ನನ್ನಲ್ಲಿಗ ಸುಮಾರು ಅಂದಾಜಿಂದ 32 ಬಗೆಯ ತಳಿಗಳಿದ್ದೀವಿ. ವಿದೇಶಿ ತಳಿಗಳನ್ನು ಸೇರಿ 32 ಬಗೆಯ ತಳಿಗಳಿದೆ. ಅದರಲ್ಲಿ ವಿದೇಶಿ ತಳಿಗಳು ಅಮೇರಿಕನ್ ಪಾಮರ್ ರೆಡ್, ಕಟಿಮಾನ್, ಅದಕ್ಕೆ ಚೋಕನಾನ್ ಅಂತ ಹೇಳ್ತಾರೆ. ಟೆಕ್ನಿಕಲ್ ನೇಮ್ ಚೋಕನಾನ್, ಅದು ಥೈಲ್ಯಾಂಡ್ ವೆರೈಟಿ. ಅದು ಕಟಿಮಾನ್. ಇದನ್ನು ನಾನೊಂದು 280 ಗಿಡ ಇದು ಇದೇ ಇದೆ.
1: ಕಟಿಮಾನ್,
0: ಕಟಿಮಾನ್ ಮಾವಿದೆ. ಇದರದ್ದು ವಿಶೇಷತೆ ಏನು ಅಂದರೆ ಇದೊಂದು ಭಾಳ ಒಂದು ಪೆಕ್ಯುಲರ್ ಟೈಪ್ನ ಮಾವು ಗಿಡ ಹಾಕಿ ಸಾಮಾನ್ಯವಾಗಿ ಮಾವುಗಳು ಗ್ರಾಫ್ಟೆಡ್ ವೆರೈಟಿಗಳು ಅದು 3 ವರ್ಷದ ಮೇಲೆ ಫಲ ಕೊಟ್ಟಲಿಕ್ಕೆ ಶುರು ಆಗ್ತದೆ. ಇದು ಗಿಡ ಹಾಕಿದ ಕೂಡಲೇ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. 6 ತಿಂಗಳಲ್ಲಿ ಹೂ ಬರ್ತದೆ. ಈ ವರ್ಷ ಹಾಕಿದ್ರೆ ಬರೋ ವರ್ಷದಲ್ಲಿ ಒಂದೇ ವರ್ಷಕ್ಕೆ ಒಂದು 4-5 ಹಣ್ಣಾದರೂ ತಿನ್ಲಿಕ್ಕೆ ಸಿಗ್ತದೆ. ಮತ್ತು ಇದು ಹೈ ಈಲ್ಡಿಂಗ್ ವೆರೈಟಿ. ಇದೊಂದು ಆಲ್ ಸೀಸನ್ ವೆರೈಟಿ ಅಂತ ಹೇಳೋದಕ್ಕಿಂತಲೂ ಆಫ್ ಸೀಸನ್ ವೆರೈಟಿ ಅಂತ ಹೇಳ್ಬೋದು. ಇದು ಆಫ್ ಸೀಸನ್ಲೇ ಇದು ಫಲ ಕೊಡೋದು. ಅಂದರೆ ಜನವರಿಯಿಂದ ಹೂ ಬರಲಿಕ್ಕೆ ಸ್ಟಾರ್ಟ್ ಆದರೆ ಒಂದು ರೌಂಡ್ ಮೇವರೆಗೆ ಹೂ ಬರ್ತಾ ಇರ್ತದೆ. ಮೇ ತಿಂಗಳಲ್ಲಿ ದೊಡ್ಡ ಫ್ಲೋರಿಂಗ್ ಆಗ್ತದೆ. ಮೇ ಜೂನ್ವರೆಗೂ ಹೂ ಬರ್ತದೆ. ಈ ಮೇ ಜೂನ್ವರೆಗೆ ಹೂ ಬಂದಿದ್ದು ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಹಣ್ಣು ಸಿಗ್ತದೆ. ಆಮೇಲೆ ಸೆಪ್ಟೆಂಬರಲ್ಲಿ ಇನ್ನೊಂದು ಸರಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೆಪ್ಟೆಂಬರ್ಲಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆದರೆ ಅದು ಜನವರಿ ಫೆಬ್ರವರಿ ಸಿಗ್ತದೆ. ಅದು 3 ಆಫ್ ಇದೆ ಮತ್ತು 9 ಹಣ್ಣು ಸಿಗ್ತದೆ ಅಂತ ಹೇಳ್ಬೋದು ಅಂದಾಜು. ಮತ್ತು ಒಳ್ಳೆ ಸ್ವೀಟ್ ಹಣ್ಣು, ಇದು ಭಾಳ ಸಿಹಿಯಾದ ಹಣ್ಣು, ತೆಳ್ಳಗಿನ ಓಟೆ ಇದೆ, ಟೋಟಲಿ ಫೈಬರ್ಲೆಸ್, ಟೋಟಲಿ ಸ್ವೀಟ್. ಇದು ಹುಳಿ ಇದಕ್ಕೆಲ್ಲ ಆಗುದು, ಸಾಂಬಾರಿಗೆ ಗೊಜ್ಜಿಗೆ ಅದಕ್ಕೆ ಯಾವುದಕ್ಕೆ ಆಗುದಿಲ್ಲ. ಯಾಕಂದ್ರೆ ಕಾಯಿನೂ ಇದು ಸಿಹಿ, ಹಣ್ಣು ಸಿಹಿ. ಆಮೇಲೆ ಆಲ್ ಸೀಸನ್ ವೆರೈಟಿ ತುಂಬ ಇದೆ. ಅದರಲ್ಲಿ ಕೆಲವೇ ಹೆಸರು ಹೇಳಬೇಕು ಅಂದರೆ ವಸ್ತಾರ ಅಂತ ಒಂದಿದೆ, TJC ಮ್ಯಾಂಗೋ ಅಂತ ಶ್ರೀಲಂಕನ್ ವೆರೈಟಿ ಇದೆ, ಕಿಯೋರೋಮಿಟ್ ಅಂತ ಅದು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಆಗಿಲ್ಲ, ಕಂಬುಡಿನ ವೆರೈಟಿ ಇದೆಲ್ಲ ಎಕ್ಸ್ಪೋರ್ಟ್. TJC ಮ್ಯಾಂಗೋ ಶ್ರೀಲಂಕದ್ದು ಎಕ್ಸ್ಪೋರ್ಟ್ ವೆರೈಟಿ. ಆಮೇಲೆ ಕಾನೂನ್ ಭೋಗ್ ಅಂತ ಒಂದು ವೆಸ್ಟ್ ಬೆಂಗಾಲ್ ವೆರೈಟಿ ಇದೆ, ವಸ್ತಾರ ಅಂತ ಒಂದಿದೆ. ಆಮೇಲೆ ಹಂಗ್ಸಂಗ್ ಡ್ರ್ಯಾಗನ್ ಅಂತ ಒಂದು ಚೈನೀಸ್ ವೆರೈಟಿ ಇದೆ. ಆಮೇಲೆ ಇನ್ನಿದೆ ಒಂದು 10-13 ವೆರೈಟಿ ಇದೆ. ಇದೆಲ್ಲ ನಾವು ಒಂದೊಂದು ಗಿಡ ಸಿಕ್ಕುವುದು ಭಾಳ ಕಷ್ಟ ಇದೆ. ರಿಲಯಬಲ್ ಸೋರ್ಸಿಂದ ತರಿಸ್ಬಿಟ್ಟು ನಾವು ಅದನ್ನು ಹಾಕಬೇಕು. ಒಂದೆರಡು ಗಿಡ ಭೂಮಿಗೆ ಹಾಕಿ ಟ್ರಯಲ್ ನೋಡಿದ್ಮೇಲೆ ಪಕ್ಕ ಆಗ್ತದೆ ಅಂತ ಕನ್ಫರ್ಮ್ ಆದಮೇಲೆ ಮತ್ತೆ ನಾವು ಅದನ್ನು ಕಮರ್ಷಿಯಲ್ ಫಾರ್ಮಿಂಗ್ಗೆ ಅಳವಡಿಸ್ಕೊಡ್ಬೇಕು. ಏಕಾಏಕಿ ಒಂದು 100-200 ಗಿಡ ತರಿಸಿ ಹಾಕಿದರೆ ಸಮಸ್ಯೆ ಆಗ್ತದೆ. ರಾಯಲ್ ಸ್ಪೆಷಲ್ ಅಂತದ್ದು ಆಂಧ್ರದ ವೆರೈಟಿ. ಇದು ಸಾಂಬಾರಿಗೆ ಪಲ್ಯಕ್ಕೆ ಅದಕ್ಕೆ ಒಂದು ಸ್ವಲ್ಪ ಹುಳಿ ವೆರೈಟಿ. ದಿಸ್ ಆಲ್ಸೋ ನೋನ್ ಫಾರ್ ಇರಾಟಿಕ್ ಫ್ಲವರಿಂಗ್ ಅಂತ ಹೇಳ್ಬೋದು. ಯಾವಾಗಲೂ ಹೂ ಬರ್ತದೆ, ಸೀಸನ್ ತಪ್ಪಿಸಿ ಹೂ ಬರ್ತದೆ. ಇದು ಸ್ವಲ್ಪ ಹುಳಿ ವೆರೈಟಿ. ಆಮೇಲೆ ಥಾಯ್ ಗ್ರೀನ್ ಅಂತ ಒಂದಿದೆ. ಆಮೇಲೆ ವಿಯೆಟ್ನಾಮ್ ರೆಡ್ ಅಂತದ್ದು. ಇದೆಲ್ಲ ಆಲ್ ಸೀಸನ್ ವೆರೈಟಿಲಿ ಬರ್ತದೆ. ಒಂದು 12 ಹೆಸರುಗಳು ಬರ್ತದೆ. ಇದು ಬ್ರೂನಿಕಿಂಗ್ ಅಂತ ಒಂದು ತಳಿ ಇದೆ. ಅದು ಸಾಮಾನ್ಯವಾಗಿ 1 ಕೆಜಿಯಿಂದ ಹಿಡಿದು 1 ಮಾವಿನಕಾಯಿ 4 ಕೆಜಿವರೆಗೂ ತೂಕ ಬರ್ತದೆ. ವಿದೇಶಿ ತಳಿ ಇದು. ತುಂಬ ಸೈಜ್, ದೊಡ್ಡ ಸೈಜ್ ಬರ್ತದೆ. ನಮ್ಮ ವಾತಾವರಣಕ್ಕೆ ತುಂಬ ಚೆನ್ನಾಗಿ ಬರ್ತದೆ. ಹೆವಿ ಇಲ್ಡರ್. 3-4 ವರ್ಷಕ್ಕೆಲ್ಲ ಒಂದೊಂದು ಮರದಲ್ಲಿ 2-2 ಕ್ವಿಂಟಲ್ನಷ್ಟು ಇಳುವರಿ ಬರ್ತದೆ. ಇನ್ನು ದೊಡ್ಡದಾದಾಗ ಒಂದು 6 ವರ್ಷ, 7 ವರ್ಷ, 8 ವರ್ಷ, 10 ವರ್ಷ ವಿಪರೀತ ಬರ್ಬೋದು. ತುಂಬ ಇಳ್ಡ್ ಬರ್ತದೆ.
1: ಎಷ್ಟು ಗಿಡ ಹಾಕಿದ್ದೀರಿ ಸರ್ ನೀವು?
0: ಅದು 2 ಗಿಡ ಹಾಕಿರೋದು, ಬಟ್ 2 ಗಿಡದಲ್ಲೇ ತುಂಬ ಆಗ್ತದೆ. ಒಳ್ಳೆ ಸೈಜ್ ಬರ್ತದೆ. ಅದು ಗೆರಟೆ ತೆಳ್ಳಗಿದೆ, ಭಾಳ ಉದ್ದ ಬರ್ತದೆ. ನನ್ನ ತೋಟದಲ್ಲಿ ಒಂದು 3 ಕೆಜಿವರೆಗೆ ಬಂದಿದೆ ಸಿಂಗಲ್ ಮಾವು.
1: ಈಗ ತಮ್ಮ ತೋಟದಲ್ಲಿರುವಂತಹ ಭಾರತೀಯ ತಳಿಗಳ ಬಗ್ಗೆ ಹೇಳಿ ಸರ್.
0: 1951 ಗ್ರಾಫ್ಟೆಡ್ ವೆರೈಟಿ ಸಂಕರಣ ತಳಿ ಇಂಟ್ರೊಡ್ಯೂಸ್ ಆಗಬೇಕು. 1950 ಫಸ್ಟ್ ವೆರೈಟಿ ಅದು ಪ್ರಭಾಶಂಕರ್ ಇಂಟ್ರೊಡ್ಯೂಸ್ ಆಗಿದ್ದು. ಅದು ಕಾಳಪ್ಪಾಡಿ ಮತ್ತು ಬಾಂಬೆದ್ದು ಕ್ರಾಸ್. ತುಂಬ ತುಂಬ ಒಳ್ಳೆ ಹಣ್ಣು. ಯಾಕಂದ್ರೆ ಅದು ಪೇರೆಂಟ್ಸ್ ಎರಡು ಒಳ್ಳೆ, ಬಾಂಬೆ ಗ್ರೀನ್ ಮತ್ತು ಕಾಳಪ್ಪಾಡಿ, ಈ ಹಣ್ಣು ಒಳ್ಳೆಯದು. 2 ಜಾತಿ ಉಳಿಯಿತು. ಈಗ ಭಾರತೀಯ ತಳಿಗಳು ನಮ್ಮದು ತೋಟಗಾರಿಕೆ ಇಲಾಖೆಯವರು ಸಂಶೋಧನೆ ಮಾಡಿರೋ ಕೆಲವು ಉತ್ತಮ ತಳಿಗಳಿದೆ. ಅದರಲ್ಲಿ ನಮ್ಮ ಕೋಸ್ಟಲ್ ಬೆಲ್ಟ್ಗೆ ಆಗುವಂಥ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗುವಂಥದ್ದು ಒಂದು ರತ್ನ ಅಂತ ಒಂದು ತಳಿ ಇದೆ. ಅದು ಅಲ್ಫೋನ್ಸೋ ಮತ್ತು ನೀಲಮ್ಮನ ಕ್ರಾಸ್. ಅದು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದಲ್ಲಿ ಅದರ ಬಗ್ಗೆ ಸಂಶೋಧನೆ ಆಗಿದೆ. ಸಂಶೋಧನೆ ಆಗಿ ಅವರು ಪೇಪರ್ ರಿಲೀಸ್ ಮಾಡಿದ್ದಾರೆ. ಅವರು ನಮ್ಮ ಇದಕ್ಕೆ ಕೋಸ್ಟಲ್ ಬೆಲ್ಟಿಗೆ ಸೂಕ್ತ ತಳಿ ಅಂತ ಅದನ್ನು ಸರ್ಟಿಫೈ ಮಾಡಿದ್ದಾರೆ. ನನಗೆ ಅದು 6 ವರ್ಷದಿಂದ ಗಿಡ ನಮ್ಮ ಎಲ್ಲಿ ಇಲ್ಲೂ ಸಿಗಲಿಲ್ಲ. ಪೂನೆಯಿಂದ ತರಿಸಿದೆ ಮತ್ತು ತುಂಬ ಚೆನ್ನಾಗಿದೆ. ಎಕ್ಸಲೆಂಟ್ ವೆರೈಟಿ.

0: ಕರೆಕ್ಟ್. ಅದು ಎಂಥ ಒಂದು ಮಾವನ್ನು ಕೂಡ ಸೈಡ್ ಹೊಡೆಯೋ ಶಕ್ತಿ ಇದೆ ಅದಕ್ಕೆ, ಅಷ್ಟೊಂದು ಫ್ಲೇವರು ಪಲ್ಪು ತುಂಬ ಒಂದು ಪರಿಮಳಯುಕ್ತವಾದ ಸಿಹಿಯಾದ ಹಣ್ಣು. ಯಾಕಂದರೆ ಈ ವರ್ಷ ನಾನು 5 ಕ್ವಿಂಟಲ್ನಷ್ಟು ಮಾವು ಮಾರಿದ್ದೇನೆ, ಒಂದು 25 ಗಿಡ ಇದೆ. ಉಡುಪಿಯಿಂದ ನನ್ನ ಮನೆಗೆ ಒಂದು 20 ಕಿಲೋಮೀಟರ್ ಆಗ್ತದೆ. ಉಡುಪಿಯಿಂದ ಒಂದು 5-6 ಪಾರ್ಟಿ ಬಂದು 5-6 ಪಾರ್ಟಿಯೇ ಒಂದು 5 ಕ್ವಿಂಟಲ್ ಮಾವನ್ನು ಖಾಲಿ ಮಾಡಿದ್ದಾರೆ. ಫಸ್ಟಿಗೆ ಬಂದವರು ಒಂದು 2 ಕೆಜಿ ಸಾಕಂತ ಬಂದವರು ಒಂದು ಹಣ್ಣು ಕಟ್ ಮಾಡಿ ಕೊಟ್ಕೊಳ್ಳೆ 10 ಕೆಜಿ ಕೊಡಿ ಅಂತ. ಆಮೇಲೆ 10 ಕೆಜಿ ತಗೊಂಡು ರಿಪೀಟ್ ಆಗಿ ಮೂರು ಸರಿ 4 ಸರಿ ಬಂದಿದ್ದಾರೆ. ತುಂಬ ಚೆನ್ನಾಗಿ ಅಲ್ಫಾನ್ಸೋನ್ ಸೈಡ್ ಹೊಡಿತದೆ, ಅಲ್ಫಾನ್ಸ್ ನಿಲಮ್ ಕ್ರಾಸ್. ಅಲ್ಫಾನ್ಸೋಗೆ ಅದು ಟಕ್ಕರ್ ಹೇಗೆ ಕೊಡ್ತದೆ ಅಂದರೆ, ಅಲ್ಫಾನ್ಸೋಲೊಂದು ಸಮಸ್ಯೆ ಇದೆ. ಅಲ್ಫಾನ್ಸೋ ಹಣ್ಣಲ್ಲಿ ಒಳಗೆ ಒಂದು ಸ್ಪಾಂಜಿ ಟಿಶ್ಯೂ ಅಂತ ಆಗ್ತದೆ, ಅದು ಪಲ್ಪ್ನ ಬದಿ ಒಂದು ಬಿಳಿ ಗೆಡ್ಡೆ ಆಗ್ತದೆ. ಆ ಬಿಳಿ ಗೆಡ್ಡೆ ಇದರಲ್ಲಿಲ್ಲ, ಆ ನ್ಯೂನತೆಯನ್ನು ಈ ಹಣ್ಣಲ್ಲಿಲ್ಲ. ಅಲ್ಫಾನ್ಸೋಗಿಂತ ಒಳ್ಳೆ ಸೈಜ್ ಬರ್ತದೆ, ಮಳೆ ಬರೋ ಮುಂಚೆ ಇದು ಕ್ಲೋಸ್ ಆಗ್ತದೆ ಸೀಸನ್. ಆಮೇಲೆ ಇನ್ನೊಂದು ತಳಿ ನಮ್ಮ ಇದರಲ್ಲಿ ಪ್ರಯತ್ನ ನಾನು ತರಿಸಿ ಹಾಕಿ ತಳಿಯಲ್ಲಿ ಭುವನೇಶ್ವರ್ ಸೆಂಟ್ರಲ್ ಹಾರ್ಟಿಕಲ್ಚರ್ ಎಕ್ಸ್ಪೆರಿಮೆಂಟೇಷನ್ ಭುವನೇಶ್ವರಿಂದ ಅವರೊಂದು ರೈತರಿಗೆ ಒಂದು ಅನುಕೂಲ ಆಗುವಂಥ ತಳಿಯನ್ನು ಸಂಶೋಧನೆ ಮಾಡಿದರೆ, ಅದರ ಹೆಸರು ಅರ್ಕಾನ್ ಇಲಾಚಲ್ ಕೇಸರಿ ಅಂತ. ಇದು ಇದರದ್ದು ವಿಶೇಷತೆ ಏನಂದರೆ ಗುಲಾಬ್ ಖಾಸ್ ಅಂತ ಒಂದು ಬಿಹಾರ್ನ ವೆರೈಟಿಯದ್ದು ಕಲರ್ಡ್ ವೆರೈಟಿ ಕಲರ್ ರಾಚ್ ಅಂತ. ಇದು ವಿಶೇಷತೆ ಏನಂದರೆ ಶಾರ್ಟೆಸ್ಟ್ ಪೀರಿಯಡಲ್ಲಿ ಹಣ್ಣಾಗ್ತದೆ, 85 ದಿವಸಕ್ಕೆ ಅವರಷ್ಟು ಬರ್ತದೆ. ಲಾಸ್ಟ್ 1 ವೀಕಲ್ಲಿ ಹಣ್ಣು ಹಸಿರು ಇರ್ತದೆ, ಹಣ್ಣಾಗ್ಬಾರ್ದು ಲಾಸ್ಟ್ 1 ವೀಕಲ್ಲಿ ಸಡನ್ ಕಲರ್ ಚೇಂಜ್ ಆಗ್ತದೆ, ಇದ್ದಕ್ಕಿದ್ದ ಕೆಂಪಾಗಿ ಬಿಡುತ್ತದೆ. ಹಾಗೆ ಹಾರ್ವೆಸ್ಟ್ ರೆಡಿ, ಇದಕ್ಕೆಲ್ಲ ಇದು ಕಟ್ಟಬೇಕು, ಯಾವುದು ಟ್ರ್ಯಾಪ್ಗಳನ್ನು ಕಟ್ಟಬೇಕು, ಇಲ್ಲಾಂದರೆ ಕೀಟ ಹೊಡಿತು. ಟ್ರ್ಯಾಪ್ ಕಟ್ಟಿದ್ರೆ ಸಾಕು, ಮರಕ್ಕೆ ಒಂದೊಂದು ಮರಕ್ಕೆ ಒಂದೊಂದು ಬೇಕಾಗಿಲ್ಲ. ಒಂದು ಒಂದು ಎಕರೆಗೆ ಹಾಕಿದ್ರೆ ಒಂದು 10-12 ಟ್ರ್ಯಾಪ್ ಕಟ್ಟಿದರೆ ಆಯಿತು, ಹಣ್ಣಿಗೆ ಹೊಡೆಯುವ ಕೀಟ ಎಲ್ಲ ಬಿದ್ದು ಸಾಯ್ತವೆ, ಅದರೊಳಗೆ ಬಿದ್ದು ಸಾಯ್ತವೆ, ಹಣ್ಣು ಸೇಫ್ ಆಗ್ತದೆ. ಇದಕ್ಕೆ ಬ್ಯಾಗಿಂಗ್ ಮಾಡಲಿಕ್ಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಬ್ಯಾಗಿಂಗ್ ಮಾಡಿದ್ರೆ ಅದಕ್ಕೆ ಸೂರ್ಯಕಿರಣ ಹೊಡೆಯುವುದಿಲ್ಲಲ್ಲ, ಕಲರ್ ಬರುವುದಿಲ್ಲ. ಈಗ ಲೇಟೆಸ್ಟ್ ಮಾರ್ಕೆಟಲ್ಲಿರುವ ಟ್ರೆಂಡಿಂಗ್ಲ್ಲಿರುವ ಮ್ಯಾಂಗೋ ಕೃಷಿ ವಿಧಾನದಲ್ಲಿ ಬ್ಯಾಗಿಂಗ್ ಬಹಳ ಮಹತ್ವ ಪಡೆದಿದೆ. ಎಲ್ಲ ರೈತರು ಎಲ್ಲ ಹಣ್ಣಿಗೂ ಬ್ಯಾಗಿಂಗ್ ಮಾಡ್ತಾರೆ. ಬ್ಯಾಗಿಂಗ್ ಅಂದರೆ ಸಾಧಾರಣ ಅಷ್ಟು ಇಡೀ ತೋಟದಲ್ಲಿ 10,000 ಮಾರು 10,000 ಬ್ಯಾಗ್ ಕಟ್ತಾರೆ. ಅಂದರೆ ರೇಟ್ ವಿಪರೀತ ಬರ್ತದೆ ಬ್ಯಾಗ್ ಮಾಡಿದ್ರೆ. ಬ್ಯಾಗಿಂಗ್ ಮಾಡದಿರೋ ವೆರೈಟಿಗೆ 50 ರೂಪಾಯಿ ಬಂದರೆ, ಕೆಜಿಗೆ 50 ರೂಪಾಯಿ ಬಂದರೆ ಬ್ಯಾಗಿಂಗ್ ಮಾಡೋದಕ್ಕೆ 100 ರೂಪಾಯಿ ಬರ್ತದೆ, ಡಬಲ್ ರೇಟ್ ಬರ್ತದೆ.
1: ಅಂದರೆ ಸ್ವಲ್ಪ ಕೀಟಬಾಧೆ ಎಲ್ಲ ಇದಕ್ಕೆ ಸ್ವಲ್ಪ ಕಡಿಮೆ ಇರ್ಬೋದು ಹಾಗೆಯೇ?
0: ಹೌದೌದು, ಕೀಟಬಾಧೆ ಇರೋದೇ ಇಲ್ಲ, ಮತ್ತು ಕ್ಲಿಯರ್ ಇರ್ತದೆ. ಒಂದು ಸಾಧಾರಣ ಉದಾಹರಣೆ ಕೊಟ್ಟರೆ, ಒಂದು ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡು ಮನುಷ್ಯನ ರೆಡಿ ಮಾಡಿಸಿ ಬಂದರೆ ಹೇಗೆ ಹೊಳಿತಾನೆ, ಅದೇ ಟೈಪ್ ಪಡ ಹೊಳಿತದೆ, ಫುಲ್ ಅಟ್ರಾಕ್ಟಿವ್. ಅದಕ್ಕೆ ಅದು ಅದು ಅಲ್ಟ್ರಾವೈಲೆಟ್ ಪ್ರೊಟೆಕ್ಟೆಡ್, ಯು ವಿ ಪ್ರೊಟೆಕ್ಟೆಡ್.
1: ಸರ್, ನೀವು ಇದರ ಬ್ಯಾಗಿಂಗ್ ಇದರ ಪ್ರಯೋಗ ನಿಮ್ಮ ತೋಟದಲ್ಲಿ ಮಾಡಿದ್ದೀರಾ? ಹೇಗೆ?
0: ನಾನು ಮಾಡಿದ್ದೇನೆ, ಕೆಲವೊಗ್ಗೆ ರತ್ನಕ್ಕೆ ಮಾಡಿದ್ದೇನೆ, ಒಳ್ಳೆ ರೇಟ್ ಬಂದಿದೆ. ನಾನು 200 ರೂಪಾಯಿಗೆ ಮಾಡಿದ್ದೀನಿ ಕೆಜಿ. ಮಾರ್ಕೆಟಲ್ಲಿ ಅದು ಯಾವ ರೇಟ್ ಇತ್ತ ಗೊತ್ತಿಲ್ಲ. ನಾನಂತೂ ಲಾಸ್ಟ್ ಅಂಗಡಿ ಮಂಗಳೂರಿನ ಒಂದು ಅಂಗಡಿಗೆ ಹೋಗಿದ್ದೆ, ಒಂದು ಅಂಗಡಿ ಒಂದು ಪರ್ಮನೆಂಟ್ ಇದ್ದಾರೆ ಯಾರೋ ಅವರು, ಅವ್ರು ನಮ್ಮ ಮನೆ ಹತ್ರ ಅವ್ರ ಮನೆ ಇದೆ, ಅವ್ರು ಕಾರಲ್ಲಿ ಬಂದು ತಗೊಂಡು ಹೋಗ್ತಾರೆ. ಅವರಿಗೆ 200 ರೂಪಾಯಿಗೆ ಮಾರಿದ್ದೀನಿ. ಅವ್ರು ಎಷ್ಟಾಗಿ ಮಾಡಿದ್ದಾರೆ ಗೊತ್ತಿಲ್ಲ, ಅವ್ರು 100 ರೂಪಾಯಿ ಮೇಲೆ ಮಾರಿರ್ತಾರೆ, 100 ರೂಪಾಯಿ ಮಾರಿ 200 ರೂಪಾಯಿ 300 ರೂಪಾಯಿ ಮಾರಿರ್ತಾರೆ. ಅಂದರೆ ಡೈರೆಕ್ಟ್ ಕನ್ಸ್ಯೂಮರ್ಗೆ 100 ರೂಪಾಯಿ ಮಾರಿದ್ದೇನೆ. ಅದು ಕ್ಲಾಸ್ 1 ವೆರೈಟಿ. ಇನ್ನೂ ಇದೆ, ಪುಸಾ ಸೂರ್ಯ ಅಂತ ಒಂದಿದೆ, ಅದು ಕಾರ್ಡ್ ವೆರೈಟಿ ನಮ್ಮಲ್ಲಿ ಆಗುವಂಥದ್ದು ಹೇಳಿದ್ದು ನಾನು. ಅರುಣಿಮಾ ಅಂತ ಒಂದಿದೆ, ಅದು ಆಮ್ರಪಾಲಿ ಮತ್ತು ಸೆನ್ಸೇಷನ್ ಕ್ರಾಸ್, ಅದು ಕೂಡ ಕಾರ್ಡ್ ವೆರೈಟಿ. ಆಮೇಲೆ ಇಮಾಮ್ ಪಸಂದ್ ಇದೆ, ಕಳಪ್ಪಾಡಿ ಇದೆ. ಇಟ್ಸ್ ಅ ಲಾಂಗ್ ಲಿಸ್ಟ್, ತುಂಬ ಉದ್ದವಾದ ಲಿಸ್ಟ್ ಇದೆ.
1: ಈಗ ಒಂದು ಸಾಮಾನ್ಯ ಒಂದು ತಳಿ ಆಯ್ಕೆಯಾದ ನಂತರ ಅದನ್ನು ನೆಡುವ ವಿಧಾನ ಹೇಗೆ, ನೀವು ಯಾವ ರೀತಿ ಅನುಸರಿಸಿದ್ರಿ?
0: ನೆಡುವ ವಿಧಾನ ಅಂದರೆ ಅದು ತಳಿಯ ಮೇಲೆ ಡಿಪೆಂಡ್ ಆಗ್ತದೆ. ರತ್ನ ಗಿಡ ಅಡಿಯಲ್ಲಿ ಆಗಲೇ ಹೋಗ್ತದೆ, ಹಾಗಾಗಿ ಅದಕ್ಕೆ ಒಂದು ಗಿಡದಿಂದ ಗಿಡಕ್ಕೆ 25 ಅಡಿ ಡಿಸ್ಟೆನ್ಸ್ ಆಗಲೇಬೇಕು, ಅದಕ್ಕೆ ಅದಕ್ಕೆ ಕಮ್ಮಿ ಡಿಸ್ಟೆನ್ಸ್ ನೆಟ್ಟದ್ದು ಸಮಸ್ಯೆ ಆಗ್ತದೆ ಅದು. ಆಮೇಲೆ ಇದು ವಿದೇಶದಲ್ಲಿ ಕಟಿಮೋನ್ ಹೇಳಿದಲ್ಲ, ಅದು 10 ಅಡಿಗೆ ನೋಡ್ಬೋದು. ಅಲ್ಟ್ರಾ ಹೈ ಡೆನ್ಸಿಟಿ ಅಂದರೆ ಅದು 3 ಅಡಿಗೆ 5 ಅಡಿಗೆ 6 ಅಡಿಗೆಲ್ಲ ನಡ್ತಾರೆ, UHDP ಅಂತ. ಹೈ ಡೆನ್ಸಿಟಿ 12 ಅಡಿಗೆ ನಾನು ಹಾಕಿದ್ದೇನೆ, 10 ಅಡಿಗೆ ಹಾಕ್ಬೋದು. 12 ಅಡಿಗೆ ಹಾಕಿದರೆ 1 ಎಕರೆಗೆ 300 ಗಿಡ ಕೊಡ್ತದೆ. ಕಟಿಮಾನ್ ಮಾವನ್ನು ನನ್ನ ಅಂದಾಜಲ್ಲಿ ನಾನೊಂದು 280 ಗಿಡ ಹಾಕಿದ್ದೇನೆ. ದೊಡ್ಡ ಪ್ರಮಾಣದಲ್ಲಿ ಹಾಕಿದ್ರೆ, ಯಾಕಂದ್ರೆ ಒಂದೇ ಸರಿ ಹಣ್ಣು ಸಿಗುವುದಿಲ್ಲ, ಅದು ಹಣ್ಣು ಆಗ್ತಾನೆ ಇರ್ತದೆ. ಒಂದು 2,000-3,000 ಗಿಡ ಹಾಕಿದ್ರೆ ಒಳ್ಳೆ ಇದು ಮಾಡ್ಬೋದು, 4 ಎಕರೆ 5 ಎಕರೆಯಲ್ಲಿ. ಆ ನಂಬರ್ಲಿ ಆ ಸಂಖ್ಯೆಯಲ್ಲಿ ಅಷ್ಟು ಗಿಡ ಹಾಕಿದರೆ ಆವಾಗ ಒಂದೊಂದು ಸರಿ ಕೊಯ್ಲಿಕ್ಕೆ ಸಿಗಬೇಕಾದ್ರೆ ಒಂದು ರೌಂಡ್ ಒಂದು ಗಿಡದ 3-4 ಹಣ್ಣು ಸಿಕ್ಕಿದ್ರೆ ಸರಿ ಕುಯ್ದಾಗ ಒಂದು 1 ಟನ್ 2 ಟನ್ ಆಗೋನ್ನು ಮಾರ್ಲಿಕ್ಕೆ ಅನುಕೂಲ ಆಗ್ತದೆ. ಉದ್ದಾಗಲೇ 2.5 ಅಡಿ 2.5 ಅಡಿ ಗುಂಡಿ, 1 ಮೀಟರ್ವರೆಗೆ ತೆಗೆದ್ರೆ ಓಕೆ, 2.5 ಅಡಿ ಸಾಕಾಗ್ತದೆ. ಅಷ್ಟು ನೆಟ್ಟು ಅದಕ್ಕೆ ಮಣ್ಣಿಗೆ ಟ್ರೈಕೋಡರ್ಮ ಆಮೇಲೆ ಸೊಡೋಮನಸ್ ಫ್ಲೋರೋಸೆನ್ಸ್ ಇದು ಹಾಕಿ ಶಿಲೀಂಧ್ರನಾಶಕ ಮತ್ತು ಕೀಟನಾಶಕ ಇದನ್ನು ಮಣ್ಣಿಗೆ ಸೇರಿಸಿ ಅದು ಪೌಡರ್ ಫಾರ್ಮಲ್ ಇರ್ತದೆ, ಅಥವಾ ಮನಸ್ಸು ಲಿಕ್ವಿಡ್ ಫಾರ್ಮಲ್ ಇರ್ತದೆ. ಅದೊಂದು ಅಳತೆ ಇರ್ತದೆ, ಅಳತೆಯಲ್ಲಿ ಹಾಕಿ ಮಣ್ಣಿಗೆ ಮಿಕ್ಸ್ ಮಾಡಿ ಫಸ್ಟ್ ಇದೆಲ್ಲ ಹಾಕಿ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಪೊಟ್ಯಾಷಿಯಂ ಹ್ಯೂಮೇಟ್ ಒಂದು ಹಾಕ್ಬೋದು, ಪೊಟ್ಯಾಷಿಯಂ ಹ್ಯೂಮೇಟ್ ಒಂದು ಕಪ್ಪು ಬಣ್ಣದ ಹರಳಿದೆ. ಪೊಟ್ಯಾಷಿಯಂ ಮೇಟ್ ಅದು ಕೆಮಿಕಲ್ ಅಲ್ಲದು, ಕಲ್ಲಿದ್ದಲು ತೆಗೆದಾಗ ಭೂಮಿಯಿಂದ ಎಕ್ಸ್ಟ್ರಾಕ್ಟ್ ಮಾಡೋದು. ಅದನ್ನು ಒಂದೊಂದು ಗಿಡಕ್ಕೆ ಒಂದು 3-4 ಗ್ರಾಮ್ ಹಾಕಿದ್ರೆ ಬೇಗ ಅದರಲ್ಲಿ ಬೇರೆಲ್ಲ ಹೊಡ್ತದೆ, ಬೇಗ ಗಿಡ ಭೂಮಿಯಲ್ಲಿ ಎಸ್ಟಾಬ್ಲಿಷ್ ಆಗ್ತದೆ. ಆಮೇಲೆ ಒಂದು 4-6 ತಿಂಗಳು ಆದ್ಮೇಲೆ ಮತ್ತೆ ಗೊಬ್ಬರ ಕೊಟ್ಟರೆ ಸಾಕಾಗ್ತದೆ.
1: ನೀವು ನೆಡುವ ಮೊದಲು ಮಣ್ಣಿನ ಪರೀಕ್ಷೆ ಮಾಡಿದ್ರ?
0: ಮಣ್ಣಿನ ಪರೀಕ್ಷೆ ಮಾಡುತ್ತೆ, ಹೌದು, ಮಣ್ಣಿನ ಪರೀಕ್ಷೆ ಮಾಡಿ. ಸಾಮಾನ್ಯವಾಗಿ ನಮ್ಮ ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾವಿಗೆ 5.5-7.5 PH ಪಿ ಎಚ್ ಇದ್ರೆ ಸಾಕಾಗ್ತದೆ. ಇಲ್ಲೆಲ್ಲ ಅದೇ ರೇಂಜಲ್ಲಿ ಇದೆ, 6 PH, 6.5 PH ಈ ನಮ್ಮನೆ ಇದೆ. ಮಾವಿಗೆ ಸೂಕ್ತವಾದ ಸಾಯಿಲೆ ಸಾಮಾನ್ಯ ಇಲ್ಲಿರೋದು, ಟೆಸ್ಟ್ ಮಾಡಿದರೆ ಒಳ್ಳೆಯದು.
1: ಈಗ ನೆಟ್ಟ ನಂತರ ಅದಕ್ಕೆ ಒಂದು ಗೊಬ್ಬರ ಆಗಲಿ ಒಂದು ನೀರು ಪೂರೈಕೆ ಯಾವ ರೀತಿ ಮಾಡಿದ್ರಿ?
0: ನೀರು ಪೂರೈಕೆ 3 ವರ್ಷದವರೆಗೆ ಕೊಡಬೇಕಾಗ, ಮಳೆಗಾಲ ನಿಂತ ಮೇಲೂ ಕೂಡ ವಿಂಟರ್ಲಿ ಸಮ್ಮರ್ಲಿ ತುಂಬ ನೀರು ಬೇಕಾಗ.

0: ಇಲ್ಲ, ಬ್ಲಡ್ಡಿಂಗ್ ಏನೋ ಅವಶ್ಯಕತೆ ಇಲ್ಲ ನೀರಿಂದು. ವಾರಕ್ಕೊಂದು ನಾನು ಡ್ರಿಪ್ ಇರಿಗೇಷನ್ ಮಾಡಿದ್ದೇನೆ, ಆಲ್ಟರ್ನೇಟ್ ಡೇಸ್ಗೆ ಒಂದು ಸರಿ ನೀರು ಕೊಟ್ಟರೆ ಸಾಕು, ಅಥವಾ ವಾರಕ್ಕೊಂದು ಎರಡು ದಿವಸ ನೀರು ಕೊಟ್ಟರೆ ಸಾಕು. ಆಮೇಲೆ 3 ವರ್ಷ ಆದಮೇಲೆ ಈಲ್ಡಿಂಗ್ ಸ್ಟಾರ್ಟ್ ಆಗ್ತದೆ, ಬಟ್ ಕಟಿಮಾನ ಆಗಲ್ಲ, ಅದು ಒಂದೇ ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಈಲ್ಡಿಂಗು. ಬೇರೆ ತಿರುಗಲ್ಲ 3 ವರ್ಷ ಆದಮೇಲೆ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ಮಳೆಗಾಲ ಮುಗಿದ್ಮೇಲೆ ಟೋಟಲ್ ಅದಕ್ಕೆ ನೀರು ನಿಲ್ಲಿಸ್ಬಿಡ್ಬೇಕು, ಅಂದರೆ ವಾಟರ್ ಸ್ಟ್ರೆಸ್ ಕೊಡಲೇಬೇಕು. ನೀರು ಕೊಟ್ಟರೆ ಗಿಡ ಚಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹೂ ಬರೋದಿಲ್ಲ. ಆ ಸ್ಟ್ರೆಸ್ ಕೊಟ್ಟಾಗ ಹೂ ಬರ್ತದೆ ಸರಿಯಾಗಿ ಚಳಿ ಬಿದ್ದರೆ. ಆಮೇಲೆ ಹೂ ಬಂದು ಸಣ್ಣ ಸಣ್ಣ ಮಿಡಿ ಕಾಣಲಿಕ್ಕೆ ಶುರು ಆದಮೇಲೆ ಆವಾಗ ನೀರು ಕೊಟ್ಟರೆ ಸಾಕು, ಅದು ವಿಶೇಷ ನೀರು ಬೇಕಾಗಿಲ್ಲ, ಕಮ್ಮಿ ಕಂಟ್ರೋಲ್ ಮ್ಯಾನರ್ಲಿ ತಿಂಗಳಿಗೆ ಒಂದು 2 ಸಲ ನೀರು ಕೊಟ್ಟರೆ ಸಾಕು.
1: ಆಮೇಲೆ ಇದರ ಒಂದು ಸವರುವಿಕೆ ಅಥವಾ ಒಂದು ಪ್ರೂನಿಂಗ್ ಯಾವಾಗ ಮಾಡಬೇಕಾಗುತ್ತೆ?
0: ಹೌದು, ಪ್ರೂನಿಂಗ್ ಅಂದರೆ ಅದು ಹಾರ್ವೆಸ್ಟ್ ಆದಮೇಲೆ ನೆಲಕ್ಕೆ ಬಗ್ಗಿರುವ ಗಿಲ್ಗಳನ್ನೆಲ್ಲ ಕಟ್ ಮಾಡಿ ಹಾಕಬೇಕಾಗ್ತದೆ. ಆಮೇಲೆ ಒಳಗೆ ಗಾಳಿ ಬೆಳಕು ಸೂರ್ಯನ ಬೆಳಕೆಲ್ಲ ಚೆನ್ನಾಗಿ ಹೋಗುವಾಗ ಅದು ತುಂಬ ಕ್ರೋಡ್ ಆಗಿದ್ರೆ ಅದನ್ನು ಪ್ರೂನಿಂಗ್ ಮಾಡಿದ್ರೆ ಒಳ್ಳೆ ಇದು ಬರ್ತದೆ, ನೆಕ್ಸ್ಟ್ ಫ್ಲವರಿಂಗ್ ಚೆನ್ನಾಗಿ ಬರ್ತದೆ. ಒಳಗಡೆ ಗಾಳಿ ಬೆಳಕು ಚೆನ್ನಾಗಿ ಹೋಗಬೇಕು, ಗಿಲ್ಗಳು ವಿಪರೀತ ಬಂದು ಒಳಗೆ ಕತ್ತಲು ಬುಷ್ನೊಳಗಡೆ ಕತ್ತಲು ಆವರಿಸಿರಬಾರ್ದು, ಹಾಗೆ ಸೌರವಿಕೆ ಮಾಡಿದರೆ ಒಳ್ಳೆಯದು.
1: ಈಗ ನೀವು ಹಾಕಿದಂತಹ ಗಿಡಗಳು ಇದರ ಈಗ ತಳಿಗಳ ಆಯ್ಕೆ ಮಾಡಿದ ನಂತರ ಆ ಗಿಡಗಳನ್ನು

0: ಸರಿಯಾಗಿ ಚಳಿ ಬಿದ್ದರೆ ಆಮೇಲೆ ಹೂ ಬಂದು ಸಣ್ಣ ಸಣ್ಣ ಮಿಡಿ ಕಾಣಲಿಕ್ಕೆ ಶುರು ಆದ್ಮೇಲೆ ಆವಾಗ ನೀರು ಕೊಟ್ಟರೆ ಸಾಕು, ಅದು ವಿಶೇಷ ನೀರು ಬೇಕಾಗಿಲ್ಲ, ಕಮ್ಮಿ ಕಂಟ್ರೋಲ್ ಮ್ಯಾನರಲ್ಲಿ ತಿಂಗಳಿಗೆ ಒಂದು 2 ಸಲ ನೀರು ಕೊಟ್ಟರೆ ಸಾಕು.
1: ಆಮೇಲೆ ಇದರ ಒಂದು ಸವರುವಿಕೆ ಅಥವಾ ಒಂದು ಪ್ರೂನಿಂಗ್ ಯಾವಾಗ ಮಾಡಬೇಕಾಗುತ್ತೆ?
0: ಹೌದು, ಪ್ರೂನಿಂಗ್ ಅಂದರೆ ಅದು ಹಾರ್ವೆಸ್ಟ್ ಆದಮೇಲೆ ನೆಲಕ್ಕೆ ಬಗ್ಗಿರೋ ಗಿಲ್ಗಳನ್ನೆಲ್ಲ ಕಟ್ ಮಾಡಿ ಹಾಕಬೇಕಾಗ್ತದೆ. ಆಮೇಲೆ ಒಳಗೆ ಗಾಳಿ ಬೆಳಕು ಸೂರ್ಯನ ಬೆಳಕೆಲ್ಲ ಚೆನ್ನಾಗಿ ಹೋಗುವಾಗ ಅದು ತುಂಬ ಕ್ರೋಡ್ ಆಗಿದ್ರೆ ಅದನ್ನು ಪ್ರೂನಿಂಗ್ ಮಾಡಿದ್ರೆ ಒಳ್ಳೆ ಇದು ಬರ್ತದೆ, ನೆಕ್ಸ್ಟ್ ಫ್ಲವರಿಂಗ್ ಚೆನ್ನಾಗಿ ಬರ್ತದೆ. ಒಳಗಡೆ ಗಾಳಿ ಬೆಳಕು ಚೆನ್ನಾಗಿ ಹೋಗಬೇಕು, ಗಿಲ್ಗಳು ವಿಪರೀತ ಬಂದು ಒಳಗೆ ಕತ್ತಲು ಬುಷ್ನೊಳಗಡೆ ಕತ್ತಲು ಆವರಿಸಿರಬಾರ್ದು, ಹಾಗೆ ಸೌರವಿಕೆ ಮಾಡಿದರೆ ಒಳ್ಳೆಯದು.
1: ಈಗ ನೀವು ಹಾಕಿದಂತಹ ಗಿಡಗಳು ಇದರ ಈಗ ತಳಿಗಳ ಆಯ್ಕೆ ಮಾಡಿದ ನಂತರ ಆ ಗಿಡಗಳನ್ನು ಒಂದು ಖರೀದಿ ಮಾಡಲಿಕ್ಕೆ ಎಲ್ಲೆಲ್ಲಿ ಹೋಗಿದ್ರಿ ನೀವು?
0: ಅಂದರೆ ನಾನು ಪರ್ಸನಲ್ ಆಗಿ ಭೇಟಿ ಕೊಟ್ಟಿಲ್ಲ, ಭುವನೇಶ್ವರ ಸೆಂಟ್ರಲ್ ಹಾರ್ಟಿಕಲ್ಚರ್ ಎಕ್ಸ್ಪರಿಮೆಂಟೇಷನ್ ಅಲ್ಲಿಂದ ಫೋನ್ ಮಾಡಿ ನರ್ಸರಿ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಕೆಲವು ಜಾತಿ ಗಿಡ ತರಿಸಿದೆ. ಆಮೇಲೆ ಇನ್ನು ಮೇಜರ್ ಆಗಿ ತರಿಸಿದ್ದು ನಾನು ಕಲ್ಕಟ್ಟದಿಂದ, ವೆಸ್ಟ್ ಬೆಂಗಾಲ್ ನರ್ಸರಿಗಳು ತುಂಬ ಫೇಮಸ್ಸು, ಅವರು ಎಲ್ಲ ನರ್ಸರಿ ಮಹಾಸಾಧಕರು, ಪ್ರಪಂಚದಲ್ಲಿ ಎಲ್ಲ ವೆರೈಟಿ ಗಿಡಗಳು ಅಲ್ಲಿ ಲಭ್ಯ ಇದೆ. ಬಟ್ ಮೋಸನೂ ಮಾಡ್ತಾರೆ, ಹುಡುಕ್ಬಿಟ್ಟು ನಾವು ವಿಶುಡ್ ಅಪ್ರೋಚ್ ರೈಟ್ ಸೋರ್ಸು, ಏನೋ ಹೇಳಿ ಏನೋ ಕಳಿಸ್ತಾರೆ, 3 ವರ್ಷ ಆದಮೇಲೆ ಅದು ಹಣ್ಣು ಬಂದ್ಮೇಲೆ ಗೊತ್ತಾಗ್ತದೆ. ಒಳ್ಳೆಯವರು ಇದ್ದಾರೆ, ಒಳ್ಳೆ ಸೋರ್ಸ್. ಹೆಚ್ಚಾಗಿ ನಾನು ತರಿಸಿದ್ದು ಕಲ್ಕಟ್ಟದಿಂದಲೇ, ಆಮೇಲೆ ರಾಜಸ್ಥಾನ ತರಿಸಿದ್ದೇನೆ, ಬಿಹಾರದಿಂದ ತರಿಸ್ತೇನೆ. ಇದರಲ್ಲಿ ಸಮಸ್ಯೆ ಅಂದರೆ ಕೆಲವು ಆನ್ಲೈನ್ ಕಳಿಸ್ಕೊಡ್ತಾರೆ, ಅವ್ರು ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾರೆ, ಬಟ್ ಸತ್ತೋಗ್ತದೆ.
1: ಅಲ್ಲಿಂದ ತಲುಪುವಾಗ ದಿವಸ ಹಿಡೀತದ, ತಗಲ್ತದ?
0: ಹೌದು, 8 ದಿವಸ ಹಿಡಿದೇ ಹಿಡಿದೆ. ಒಂದು ಫಾಸ್ಟ್ ಬಂದ್ರೆ ಒಂದು 6 ದಿವಸ 7 ದಿವಸ ಹಿಡಿತದೆ. ಅದು ಎಲ್ಲೆಲ್ಲ ಬರ್ತದೆ, ಬಿಹಾರ ಅಂದ್ರೆ ಬಹಳ ದೂರ ಇದೆಲ್ಲ, ಡೈರೆಕ್ಟ್ ಬರೋದಿಲ್ಲ, ಅದು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬರ್ತದೆ. ಅಂದ್ರೆ ಪ್ಯಾಕೆಟ್ ಅನ್ನು ಬೇರೆ ಬೇರೆ ಇದರಲ್ಲಿ ಸ್ಥಳಗಳಿಗೆ ಚೇಂಜ್ ಮಾಡಬೇಕಾದ್ರೆ ಅದು ತೆಗ್ದು ಬಿಸಾಡ್ತಾರೆ, ಗ್ರಾಫ್ಟ್ನ ಜಾಯಿಂಟ್ ಹತ್ರ ಅದಕ್ಕೆ ಹಿಟ್ಟು ಬಿದ್ದಿರ್ತದೆ, ಪ್ಯಾಕೆಟ್ ಬಿಸಾಡ್ತಾರಲ್ಲ, ಹಾಗೆ ಸತ್ತೋಗೋ ಚಾನ್ಸಸ್ ಬಹಳ ಇರ್ತದೆ.
1: ಈಗ ಹೇಳಿದ್ರಿ ಕಟಿಮೋನ್ ಮ್ಯಾಂಗೋ ವೆರೈಟಿ ಹೇಳಿದ್ರಿ, ಮಾವಿನ ತಳಿಯನ್ನು ಎಷ್ಟು ಬದುಕಿತ್ತು?
0: ಇಲ್ಲ, ಅದು ನನಗೇನು ಸಮಸ್ಯೆ ಆಗಿರಲಿಲ್ಲ. ಅದು ಯಾಕಂದರೆ ಕಲ್ಕಟ್ಟದಿಂದ ಬಾಗಲಕೋಟೆಗೆ ಬಂದು, ಬಾಗಲಕೋಟೆಯಲ್ಲಿ ದೊಡ್ಡ ನರ್ಸರಿ ಹೊಡೆದಾರೆ, ಅಲ್ಲಿಗೆ ಟ್ರೈನಿಗೆ ಬಂದು ಅಲ್ಲಿಂದ ನನಗೆ ಆನ್ ರೋಡ್ ಬಂದಿರೋದು. ಒಂದು ಗಿಡನೂ ಸರಿ, 400 ಗಿಡ ತರಿಸಿದೆ, ಬಟ್ ಆನ್ಲೈನ್ ತರಿಸಿರೋದು ತುಂಬ ಸತ್ತೋಗಿ. ಅದೇ ಭುವನೇಶ್ವರ ಸೆಂಟ್ರಲ್ ಹಾರ್ಟಿಕಲ್ಚರ್ ಎಕ್ಸ್ಪರಿಮೆಂಟೇಷನ್ ತರಿಸಿದ್ದು, ಅವರು ಪೋಸ್ಟಲ್ಲಿ ಕಳಿಸಿದ್ದು, ಸ್ಪೀಡ್ ಪೋಸ್ಟ್ ಏನ, 40 ಗಿಡ ಕಳಿಸಿದ್ದಾರೆ. ಒಂದದು ಸಣ್ಣ ಗಿಡ, ಅಷ್ಟೊಂದು ಏಜ್ ಸ್ಟೆಮ್ ದಪ್ಪ ಇರಲಿಲ್ಲ, ಸಪೋರ್ ಇದು ಒಳ್ಳೆ ಗಿಡ ಕಳಿಸಿಬಿಡಿದ್ವಿ. 40 ಗಿಡ ಅಂದ್ರೆ 37 ಗಿಡ ಸೌದಿತ್ತು, 3 ಗಿಡ ಉಳಿದಿತ್ತು. ಲಕ್ಕಿಲಿ ಅರ್ಕಾನ್ ಇಲಾಚಲ್ ಕೇಸರಿ 2 ಬದುಕುಳಿತ್ತು, ಇನ್ನೊಂದು 5-6 ವೆರೈಟಿ ಸತ್ಯ ಹೋಯ್ತು. ಸುಂದರ ಪ್ರಸಾದ್ ಯಾವ್ದಾದ್ರು ತರಿಸಿದೆ, ಬಾಂಬೆ ಗ್ರೀನ್, ಸುಂದರ ಪ್ರಸಾದ್, ಆಮೇಲೆ ಪ್ರಭಾಶಂಕರ್ ಅಂತ ಒಂದು ಉಳಿಯಿತು.
1: ಈಗ ಒಂದು ಮಾವಿನ ಕೃಷಿಗೆ ಬರುವಂತಹ ರೋಗಗಳು ಯಾವುವು, ಯಾವ ರೀತಿ ಅದನ್ನು ಹತೋಟಿ ಮಾಡಬಹುದು?
0: ರೋಗ ತುಂಬಾ ರೋಗ ಬರುತ್ತೆ, ಹೊಸ ಚಿಗುರು ಬಂದ ಕೂಡಲೇ ಒಂದು ಎಲೆ ಚಿಗುರು ಎಲೆಯನ್ನು ಬಾಟಮ್ ಅಲ್ಲಿ ಕಟ್ ಮಾಡುತ್ತೆ ಕೀಟಗಳು. ಅದಕ್ಕೆ ಇನ್ಸೆಕ್ಟಿಸೈಡ್ ಮತ್ತು ಫಂಗಿಸೈಡ್ ಹೊಡಿತಾನೆ ಇರಬೇಕು. ಸಾಮಾನ್ಯವಾಗಿರಂದ್ರೆ ಗಿಡ ಸ್ವಲ್ಪ ದೊಡ್ಡದಾದ್ಮೇಲೆ ಅದು ಒಂದ್ಸರಿ ಹೊಡಿ, ಒಂದ್ಸರಿ ಹೊಡೆದು ಬಿಟ್ಟರೆ ಸಾಕಾಗೋದಿಲ್ಲ, ಅದು ಒಂದ್ಸರಿ ಹೊಡಿಬೇಕು. ಅದು ಮಳೆಗಾಲದಲ್ಲಿ ಅಂತೂ ಹೊಡೆದುಕೊಳ್ಳೆ ಮಳೆ ಬಿದ್ದರೆ ತೊಳೆದು ಹೋಗ್ತದೆ. ಮಳೆಗಾಲದಲ್ಲಿ ಅಲ್ಲದಿದ್ರು ಕೂಡ 2-3 ಸರಿ ಒಂದು ದಿವಸ ಇಂಟರ್ವಲ್ ರಿಪೀಟ್ ಮಾಡಬೇಕು. ಇನ್ಸೆಕ್ಟಿಸೈಡ್ ಮತ್ತು ಫಂಗಿಸೈಡ್ ಹೊಡಿಲೇಬೇಕು. ಫಸ್ಟಿಗೆ ಒಂದು ರೌಂಡ್ ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಹೊಡೆದ್ರೆ ಸಾಕಾಗೋದು, ಅಷ್ಟು ವಿಪರೀತ ಕೀಟಬಾಧೆ ಬರ್ತದೆ. ಫಸ್ಟಿಗೆ ಕೆಮಿಕಲ್ ಇನ್ಸೆಕ್ಟಿಸೈಡ್ ಫಂಗಿಸೈಡ್ಸ್ ಹೊಡೆದು ಟೋಟಲಿ ಗಿಡವನ್ನು ಡಿಸ್ಇನ್ಫೆಕ್ಟ್ ಮಾಡಿದಾಗ ಅದ್ರಲ್ಲಿ ತುಂಬ ನಮ್ಮನೆ ಮ್ಯಾಂಗೋ ಹಾಪರ್ಸ್ ಅಂತ ಒಂದು ಕೀಟ ಇದೆ, ಜಿರಲೆಯದ್ದು ಮರಿ ಇದ್ದಾಗ ಇರ್ತದೆ, ಆ ಬುಸ್ ಅಂತ ಹಾರ್ತದೆ ಗಿಡದಿಂದ. ಈ ಹೊಡಿಬೇಕಾದ್ರೆ ಅಷ್ಟು ಪ್ರಮಾಣದಲ್ಲಿ ಗಿಡದ ಗೆಲ್ಲಲ್ಲಿ ಕೂತಿರ್ತದೆ, ಎಲೆ ಅಡಿಲಿ ಕೂತಿರ್ತದೆ, ಅದೆಲ್ಲ ಡಿಸ್ಇನ್ಫೆಕ್ಟ್ ಆದ್ರೆ ಸಾಕು, ಫ್ಲವರಿಂಗ್ ಆಗಿಬಿಡ್ತು. ಹೂಬರು ಬಡ್ಸ್ ಉಂಟಲ್ಲ ಅಲ್ಲೇ ಡ್ಯಾಮೇಜ್ ಬರ್ತದೆ. ಅದನ್ನು ಇಡೀ ಮರವನ್ನು ಡಿಸ್ಇನ್ಫೆಕ್ಟ್ 2 ಸರಿ ಹೊಡಿಬೇಕು, 1 ಸರಿ ಹೊಡೆದ್ರೆ ಸಾಕಾಗಲ್ಲ. 2 ಸರಿ ಒಂದು 15 ವರ್ಷ ಗ್ಯಾಪಲ್ಲಿ 2 ಇಂಟರ್ವಲ್ ಹೊಡೆದ್ರೆ ಮೋಸ್ಟ್ ಲೈಕ್ಲಿ ಡಿಸೆಂಬರ್ ಫಸ್ಟ್ ವೀಕಲ್ಲಿ 1 ಸರಿ, ಆಮೇಲೆ ಡಿಸೆಂಬರ್ ಲಾಸ್ಟ್ಗೆ 2 ಸರಿ ಹೊಡೆದ್ರೆ ಚಳಿ ಸ್ವಲ್ಪ ಬಿದ್ದರೆ ಆರಾಮಾಗಿ ಹೂ ಬರ್ತದೆ.
1: ಹೂ ಬಂದ ನಂತರ ಮತ್ತೆ ಏನಾದರೂ ಹೊಡಿಬೇಕಾ?
0: ಹಾಂ, ಹೌದು, ಹೂ ಬಂದಂತ ನೋಡಬೇಕು. ಹೂ ಬಂದ ನಂತರ ಹೂವನ್ನು ಡ್ಯಾಮೇಜ್ ಮಾಡೋ ಕೀಟ ಇದೆ, ಅದಕ್ಕೆ ಲೈಟ್ ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಇದೆ, ಅದು ಹೊಡೆದ್ರೆ ಸಾಕು.
1: ಯಾವುದು ನೀವು ಆರ್ಗ್ಯಾನಿಕ್ ಇದನ್ನು ಬಳಸ್ತೀರಿ?
0: ಆರ್ಗ್ಯಾನಿಕ್ಕಲ್ಲಿ ನೀಮ್ ಆಯಿಲ್ ಒಂದು ಹಾಕ್ತೇವೆ ಕೀಟನಾಶಕ, ಶಿಲೀಂಧ್ರನಾಶಕದಲ್ಲಿ ಸೋಡೋಮಾನಸ್ ಫ್ಲೋರೆಸೆನ್ಸು, ಬವೇರಿಯಾ ಬಸಿಯಾನ, ಆಮೇಲೆ ಇಂಥದ್ದೆಲ್ಲ ತುಂಬ ಇದೆ, ಸೂಕ್ಷ್ಮಾಣುಜೀವಿ ಗೊಬ್ಬರಗಳು ಅಂತ ಹೇಳ್ತಾರೆ, ಅದು ತುಂಬ ಸೂಕ್ಷ್ಮಾಣುಜೀವಿಗಳಿದೆ. ಅದು ನೆಟ್ಟಲ್ಲಿ ಸ್ಟಡಿ ಮಾಡಿ ನಮಗೆ ಯಾವ್ದು ಬೇಕೋ ಆನ್ಲೈನ್ ತರಿಸ್ಬೇಕು. ಅದು ಯಾವುದು ಅಂಗಡಿಗಳಲ್ಲಿ ಸಿಗುವುದಿಲ್ಲ, ಲಭ್ಯತೆ ಇಲ್ಲ, ಮಂಗಳೂರಲ್ಲಿ ಸಿಗುವುದಿಲ್ಲ, ಉಡುಪಿಯಲ್ಲಿ ಸಿಗುವುದಿಲ್ಲ.
1: ಈಗ ಮಾವಿನ ಕೃಷಿಯಲ್ಲಿ ಒಂದು ಉತ್ತಮ ಇಳುವರಿ ಪಡೆಯಲು ಅನುಸರಿಸಬೇಕಾದಂತಹ ಕ್ರಮಗಳೇನು?
0: ಕೀಟನಾಶಕ ಶಿಲೀಂಧ್ರನಾಶಕ ಕೊಡಲೇಬೇಕು, ಗಿಡವನ್ನು ಡಿಸೀಸ್ ಫ್ರೀ ಆಗಿ ಇಟ್ಕೊಂಡ್ರೆ ಉತ್ತಮ ಇಳುವರಿ ಬಂದೇ ಬರ್ತದೆ. ರೋಗ ಅಟ್ಯಾಕ್ ಆದಕ್ಕೆ ನೋಡ್ಕೊಂಡ್ರಾಯ್ತು, ಅಲ್ಲ ರೋಗ ಅಟ್ಯಾಕ್ ಆಗ್ತದೆ, ಹಾಗಾದ್ರೆ ಕ್ಲೀನ್ ಮಾಡಿ ಗಿಡವನ್ನು ಕ್ಲೀನ್ ಮಾಡಿ ಇಟ್ಟರೆ ಆಯ್ತು. ಪ್ರೂನಿಂಗ್, ಅದೇ ಸೌರುವಿಕೆ, ಸೌರುವಿಕೆ ಪ್ರತಿ ವರ್ಷ ಮಾಡಬೇಕು, ಒಣಗಿದ ಗಿರಿಗಳನ್ನು ತೆಗಿಬೇಕು, ಗಿಡದ ಒಳಗಡೆ ಕ್ಲೀನಾಗಿ ಗಾಳಿ ಬೆಳಕು ಓಡಾಡುವಂತೆ ಮಾಡಬೇಕು. ಶೇಪ್ ಕೊಟ್ಟರೆ ಹಾರ್ವೆಸ್ಟಿಂಗ್ ಈಸಿ ಆಗ್ತದೆ, ಇಲ್ಲಾಂದ್ರೆ ವಿಪರೀತ ಗಿಡ ದೊಡ್ಡದಾಗ್ತದೆ. ಆದಷ್ಟು ಡ್ವಾರ್ಫ್ ವೆರೈಟಿ, ಸೋಮಿ ಡ್ವಾರ್ಫ್ ವೆರೈಟಿನ ಹಾಕಿದರೆ ಒಳ್ಳೆಯದು. ಈಗ ಬಂದಿರೋದು ವೆರೈಟಿ ಎಲ್ಲ ತುಂಬ, ಈಗ ಅಂಬಿಕಾ, ಅರುಣಿಕಾ, ಅರುಣಿಮಾ, ಇದೆಲ್ಲ ಲಕ್ನೋ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಸಬ್ ಟ್ರಾಪಿಕಲ್ ಹಾರ್ಟಿಕಲ್ಚರ್ ಅಂತ ತಂದಿದೆ, ಇದೆಲ್ಲ ಗಿಡಗಳು ಹಾಕಿದ್ದೇನೆ, ಇನ್ನು ನೋಡಬೇಕು ಬರ್ತದಲ್ವ ಅಂತ. ಅದು ಬಂದರೆ ಎಕ್ಸಾಟಿಕ್ ವೆರೈಟೀಸ್, ಅದರ ಡೌಟೇ ಇಲ್ಲ. ಅರುಣಿಕಾ ಅಂತ ಹೇಳೋದು ಆಮ್ರಪಾಲಿ ಇಂಟು ವನರಾಜ್, ಅಂಬಿಕಾ ಅಂತ ಹೇಳೋದು ಆಮ್ರಪಾಲಿ ಇಂಟು ಜನಾರ್ದನ್ ಪಸಂದ್, ಅರುಣಿಮಾ ಅಂತ ಹೇಳೋದು ಆಮ್ರಪಾಲಿ ಇಂಟು ಸೆನ್ಸೇಷನ್. ಆಮ್ರಪಾಲಿ ಇಟ್ಸೆಲ್ಫ್ ಇಸ್ ಎ ಡ್ವಾರ್ಫ್ ವೆರೈಟಿ, ಅದಕ್ಕೆ ಅದನ್ನು ಯೂಸ್ ಮಾಡಿದ್ದಾರೆ.

0: ಹಾಗ ಗಿಡಗಳು ಡ್ವಾರ್ಫ್ ಇರ್ತವೆ, ಹಾರ್ವೆಸ್ಟಿಂಗ್ ಸುಲಭ ಆಗ್ತದೆ. ಡ್ವಾರ್ಫ್ ಆದಷ್ಟು ಗಿಡಗಳು 60-70 ಅಡಿ ಹೋದ್ರೆ ಹಾರ್ವೆಸ್ಟಿಂಗ್ ಬಹಳ ಕಷ್ಟ ಆಗ್ತದೆ. 10-15 ಅಡಿಗೆ ಸೀಮಿತ ಆದ್ರೆ ಹಾರ್ವೆಸ್ಟ್ ಸುಲಭ ಆಗ್ತದೆ.
1: ದೇಶಿ ತಳಿಗಳಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರ ಇಡಬೇಕಾಗತ್ತೆ?
0: ಅದೇ ದೇಶಿ ತಳಿಗಳಲ್ಲಿ ತಳಿ ನೋಡ್ಕೊಂಡು ಸೆಮಿಡಾರ್ಫ್ ವೆರೈಟಿಗೆ 6 ಮೀಟರ್, ರತ್ನ ಅಂತ ಹೇಳುವಂತ ವೆರೈಟಿ ಸೆಮಿಡಾರ್ಫ್ ಅದು, ಅದು ಸಹ ಅಡಿಯಲ್ಲಿ ಆಗ್ಲೇ ಹೋಗ್ತದೆ. ಯಾಕಂದ್ರೆ ಅದಕ್ಕೊಂದು 25 ಅಡಿ ಬೇಕಾಗ್ತದೆ. ಐಡೆನ್ಸಿಟಿಯಲ್ಲಿ UHDP ಅಲ್ಟ್ರಾ ಐಡೆನ್ಸಿಟಿ ಪ್ರೋಗ್ರಾಮ್, ಅದರಲ್ಲಿ ಕೆಲವರು ಈಗೆಲ್ಲ ತುಂಬ ಪ್ರಯತ್ನಗಳನ್ನು ಮಾಡ್ತಾರೆ, 1 ಎಕರೆಗೆ 600 ಗಿಡ ಈಗೆಲ್ಲ ಮಾಡ್ತಾರೆ. ಬಟ್ ಅದರಲ್ಲಿ ವಿಪರೀತ ಸೌರವಿಕೆ ಇರ್ತದೆ, ಟ್ರೈನ್ಡ್ ಸ್ಟಾಫ್ ಸಿಗುವುದಿಲ್ಲ. 3 ಅಡಿ 2 ಅಡಿ ಒಂದೊಂದು ಹಾಕಿದ್ರೆ ಅದು ಆಗುದಿಲ್ಲ. ಅದು ಅದಕ್ಕಿಂತ 25 ಅಡಿ ಹಾಕಿದ್ರೆ ಸೇಫ್, 20-25 ಅಡಿ.
1: ವಿದೇಶಿ ತಳಿಗಳಾದ್ರೆ ಎಷ್ಟು ಅಂತರ ಬೇಕಾಗ್ತದೆ?
0: ಅದರಲ್ಲೂ ತಳಿ ಮೇಲೆ ಡಿಪೆಂಡ್. ವಿದೇಶಿ ತಳಿ ಜನರಲ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ.
1: ಕುಬ್ಜ ತಳಿ ಆದ್ರೆ ದೇಶಿ ತಳಿ ಎಷ್ಟೇ?
0: ಕುಬ್ಜ ತಳಿ ಹತ್ರ ಈಗ ನೋಡಿ, ಇನ್ನೊಂದು ಸಕ್ಸಸ್ಫುಲ್ ವೆರೈಟಿ ಅಂದ್ರೆ ನನ್ನ ತೋಟದಲ್ಲಿ ಹಾಕಿರುವಂತದ್ದನ್ನು ಅಮೆರಿಕನ್ ಪಾಲ್ಮರ್ ರೆಡ್ ಅಂತ, ಅದ್ರ ಹೆಸರು ತೋತಾಪುರಿ ಮತ್ತು ಮುಂಡಬ್ಬದ್ದು ಸ್ಮೆಲ್ ಇದೆ, ಪರಿಮಳ ಇದೆ, ಅಂದ್ರೆ ಒಳ್ಳೆ ಹಣ್ಣು. ಬಟ್ ಏನು ಅಂದ್ರೆ ಅದು 500 ಗ್ರಾಮ್ ಗಾತ್ರ ಸೈಜ್ ಬರ್ತದೆ. ಒಂದು 300 ಗ್ರಾಮಿಂದ ಒಂದು ಅವರೇಜ್ ಆಗಿ 600 ಗ್ರಾಮ್ ವರೆಗೆ ಬರ್ತದೆ. ಒಂದೊಂದ್ಸರಿ 1 ಕೆಜಿನೂ ಬರ್ತದೆ. ವಿಪರೀತ ಕಲರ್ಡ್ ವೆರೈಟಿ, ಕೆಂಪು ಅಂದ್ರೆ ಕಣ್ಣಿಗೆ ರಾಚು ಅಂತ ಕಲರ್, ಒಳ್ಳೆ ಈಳ್ಡ್ ಬರ್ತದೆ. ನನ್ನ ಒಂದು ಗಿಡ ನಾನು ಹಾಕಿದ್ದು 6 ವರ್ಷದ ನನಗೆ ಈಳ್ಡೇ ಬರಲಿಲ್ಲ. 6ನೇ ವರ್ಷ ನನಗೆ ತಲುಪಿಸಾಯ್ತು, ಏನಪ್ಪ ಹಾಕಿದ್ದೇನೆ ಇನ್ನು 6 ವರ್ಷ ಆಯ್ತು ಹೂವು ಬಿಟ್ಲ. 6ನೇ ವರ್ಷಕ್ಕೆ ಹೂ ಬಂತು. ಹೂ ಬಂದು ಒಂದು 50% ಗಿಡದಲ್ಲಿ ಫ್ಲವರಿಂಗ್ ಆಗಿದೆ. 50% ಫ್ಲವರಿಂಗ್ಗೆ 1.5 ಗಂಟೆ ಹಣ್ಣಾಗಿದೆ, 400 ಹಣ್ಣಾಗಿದೆ. ಮಾರ್ಕೆಟ್ ಮಾಡ್ಲಿಕ್ಕೆ ಬಹಳ ಸುಲಭ.
1: ಈ ವರ್ಷ ನೀವು ಎಷ್ಟು ಮಾವಿನ ಹಣ್ಣುಗಳನ್ನು ಮಾರುಕಟ್ಟೆಗೆ ತಲುಪಿಸಿದ್ರಿ? ಹೇಗೆ ಇದರ ಮಾರುಕಟ್ಟೆ ಹೇಗೆ?
0: ಮಾರುಕಟ್ಟೆ ಬಹಳ ಸುಲಭ ಇದೆ. ನಾನು ಅನುಭವದ ಪ್ರಕಾರ ಮಾರುಕಟ್ಟೆ ಜಾಸ್ತಿ ತಲುಪಿಸಿ ಮಾಡುವ ಅವಶ್ಯಕತೆ ಇಲ್ಲ. ಒಳ್ಳೆ ಹಣ್ಣು, ಕ್ವಾಲಿಟಿ ಹಣ್ಣು ಕೊಟ್ಟರೆ ಈಗ ಅಂಗಡಿಗೆ ಹೋಗುವಂತ ಜನರು ಅಂಗಡಿಯಿಂದ ದೂರ ಆಗ್ತದ್ರೆ ಅಂಗಡಿಯಲ್ಲಿ ತಗೊಳ್ತಾ ಇಲ್ಲ ಇದೆಲ್ಲ ಕಾರಣಗಳಿಂದಾಗಿ. ಆಗ ನಾವು ಒಳ್ಳೆ ಸಾವಯವ ರೀತಿಯಲ್ಲಿ ಬೆಳೆದಂತು ನ್ಯಾಚುರಲ್ ಆಗಿ ಹಣ್ಣು ಮಾಡಿದ ಹಣ್ಣುಗಳು, ಮತ್ತು ಅದು ಫುಲ್ ಮೆಚುರಿಟಿ ಪೀರಿಯಡ್ ರೀಚ್ ಆಗಿ ಕೊಯ್ದ ಹಣ್ಣುಗಳು. ಈಗ ಫಾರ್ ಎಕ್ಸಾಂಪಲ್ ಈಗ ಮುಂಡಪ್ಪ ಅಂತ ಹೇಳುವಂಥದ್ದು 120 ದಿವಸಕ್ಕೆ ಹಾರ್ವೆಸ್ಟಿಗೆ ಬರ್ತದೆ. ಅಂಗಡಿ ಬೇರೆಯವರೆಲ್ಲ ಕಮರ್ಷಿಯಲ್ ಇದು ಮಾಡೋರು ಏನು ಮಾಡ್ತಾರೆ, ಮುಂಡಪ್ಪವನ್ನು ಅದನ್ನು 80 ದಿವಸಕ್ಕೆ ಕೊಯ್ತಾರೆ. 80 ದಿವಸಕ್ಕೆ ಕೊಂಡಾಗ ಅದು ಟೇಸ್ಟ್ ಇಷ್ಟೆಲ್ಲ ಸರಿಯಾಗಿ ಬರೋದಿಲ್ಲ. ಅಂಥ ಹಣ್ಣುಗಳು ಅಂಗಡಿ ಸಿಗ್ತವೆ, ಒಂದ್ಸರಿ ತಗೊಂಡವ್ರು ಮತ್ತೆ 2ನೇ ಸರಿ ಮನೆ ಅಂಗಡಿ ಮುಖ ಹಾಕೋದಿಲ್ಲ. ನಾವು ಫುಲ್ 120 ಡೇಸ್ ವೆಯ್ಟ್ ಮಾಡಿ ಆವಾಗಲೇ ಹಾರ್ವೆಸ್ಟ್ ಮಾಡ್ತೇವೆ. ಅದು ನ್ಯಾಚುರಲ್ ಆಗಿ ರುಚಿ ಬಂದೇ ಬರ್ತದೆ, ಅದ್ರಲ್ಲಿ ಡೌಟೇ ಇಲ್ಲ. ಮತ್ತೆ ನಮ್ಮನ್ನು ಹೊಡ್ಕೊಂಡು ಬರ್ತಾರೆ, ಮನೆಯಲ್ಲಿ ಒಂದು ಸ್ಕೇಲ್ ಇಟ್ಕೊಂಡು ಪ್ಯಾಕಿಂಗ್ ಮಾಡಲಿಕ್ಕೆ ಡಬ್ಬ ಇಟ್ಕೊಂಡು ಆರಾಮ್ ಎಲ್ಲ ಪ್ರತಿಯೊಂದು ಮನೆಯವರಿಗೆ 10 ಕೆಜಿ 20 ಕೆಜಿ 5 ಕೆಜಿ ಸಲೀಸಾಗಿ ತಗೊಂಡು ಹೋಗಿ ಮಾರ್ಕೆಟ್ ಇದೆ.
1: ಮನೆಗೆ ಬಂದು ತಗೊಂಡು ಹೋಗಿ
0: ಮನೆಗೆ ಬಂದು ಹೋಗ್ತಾನೆ ಸರ್. ಆರಾಮದಲ್ಲಿ ಇವನ್ ಈ ವರ್ಷ ನಾನು ವಿಪರೀತನ್ನು ಸೇಲ್ ಮಾಡಿದ್ವಿ. ನಂದೆಲ್ಲ ಸಣ್ಣ ಗಿಡ, ದೊಡ್ಡ ಗಿಡ ಎಲ್ಲ ಅಲ್ಲ, ಆದರೂ ಒಂದು ಸಾಧಾರಣ 1 ಟನ್ವರೆಗೆ ಮಾರಿದ್ದೇನೆ. ನನ್ನ ಅಭಿಪ್ರಾಯದಲ್ಲಿ ಒಂದು 7-8 ಟನ್ವರೆಗೆ ಮನೆಯಲ್ಲೇ ಖಾಲಿ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಖಾಲಿ ಮಾಡು, ಹಣ್ಣು ಮಾಡಲಿಕ್ಕೆ ಸಪ್ರೇಟ್ ಚೇಂಬರ್ ಎಲ್ಲ ಮಾಡಿ ಬೈ ಹುಲ್ಲು ಹಾಕಿ ಹಣ್ಣು ಮಾಡಿ ಎಲ್ಲ ಮಾಡ್ಬೋದು. ಆಮೇಲೆ ಶೆಲ್ಫ್ ಲೈಫ್ ಕೂಡ ಇಂಪಾರ್ಟೆಂಟ್. ಮಾವಿನ ಹಣ್ಣಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಶೆಲ್ಫ್ ಲೈಫ್, ಲಾಂಗ್ ಶೆಲ್ಫ್ ಲೈಫ್ ಇರುವಂಥದ್ದು ಹಣ್ಣನ್ನು ಸೆಲೆಕ್ಟ್. ಈಗ ನಾನು ಅರ್ಕನೀಲಾಚಲ್ ಕೇಸ್ ಅಂತ ಹೇಳಿದೆ, ಅದು ಹಣ್ಣಾದ್ಮೇಲೆ 15 ದಿವಸ ಇಡ್ಲಿಕ್ಕೆ ಆಗ್ತದೆ, ಅದನ್ನು ನೋಡಬೇಕು.
1: ಅಂದ್ರೆ ಈಗ ಒಂದು ಕಟಿಮೊನ್ನ ಬಗ್ಗೆ ಹೇಳಿದ್ರೆ ಇದೊಂದು ಉಳಿದ ಒಂದು ಮಾವಿನ ಹಣ್ಣಿಗಿಂತ ಯಾವ ರೀತಿ ವಿಭಿನ್ನವಾಗಿದೆ?
0: ವಿಭಿನ್ನ ಅಂದ್ರೆ ಇದು ಸೀಸನ್ ತಪ್ಪಿಸಿ ಹಣ್ಣು ಸಿಕ್ಕ ಫಸ್ಟ್ ವಿಭಿನ್ನತೆ ಇದೆ. ಮಾರ್ಕೆಟ್ ಅಲ್ಲಿ ಮಾವಿನ ಹಣ್ಣೆ ಇಲ್ಲದೆ ಇದ್ದಾಗ ಅದು ಸಿಗ್ತದೆ. ಅದು ಮೆಣಸಿನಕಾಯಿನ ಫ್ಲೇವರ್ ಇದೆ, ಅದು ಟೋಟಲಿ ಸ್ವೀಟ್ ವೆರೈಟಿ, ಅದು ಹುಳಿ ಅಂತ ಬರೋದೇ ಇಲ್ಲ. ಮತ್ತೆ ಒಳಗಿನ ಗೆರಟೆ ತಳ್ಳಾಗಿದೆ, ತುಂಬಾ ಗೆರಟೆ ಇದೆ. ಇಟ್ ಇಸ್ ಟೋಟಲಿ ಫೈಬರ್ಲೆಸ್, ಹೈ ಯೀಲ್ಡಿಂಗ್ ವೆರೈಟಿ. ಹಾಗೆ ಸೆಪ್ಟೆಂಬರ್ ಅಕ್ಟೋಬರ್ಲಿ ಸಹ ಮಾವಿನ ಇರುವುದಿಲ್ಲ, ಜನವರಿ ಫೆಬ್ರವರಿ ಮಾವಿನ ಇರುವುದಿಲ್ಲ. ಅದು ಸೀಸನ್ಲಿ ಕೊಡ್ತದೆ, ಸೀಸನ್ ತಪ್ಪಿಸಿನೂ ಕೊಡ್ತದೆ. ಅವಾಗ ಬರ್ತಾ ಇರ್ತದೆ, ವರ್ಷಕ್ಕೊಂದು ಇಷ್ಟು ಸರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅಂದ್ರೆ 3 ಸರಿ ಅಂತ ಖಂಡಿತ ಬರ್ತದೆ.
1: ಇದರಲ್ಲಿ ನಿಮ್ಗೆ ಈಗ ಒಂದು ಹಾರ್ವೆಸ್ಟ್ ಮಾಡುವ ಟೈಮಲ್ಲಿ ಯಾವ ರೀತಿ ನೀವು ಅದನ್ನು ಕೊಯ್ಲು ಮಾಡ್ತೀರಿ?
0: ಕೆಲಸವ್ರು ಸಿಗ್ತಾರೆ, ದೋಟಿ ಬರ್ತದೆ, ಅದು ಬುಟ್ಟಿ ಇರ್ತದೆ, ಹೇಳೋದು ಅದು ಬುಟ್ಟಿ ಒಳಗೆ ಬೀಳ್ತದೆ, ಬುಟ್ಟಿ ಅಂತ ಹೇಳಿದ್ರೆ ಕೆಳಗೆ ಬಿದ್ದರೆ ಪೆಟ್ಟಾಗ್ತದೆ, ಹಾಳಾಗ್ತದೆ.
1: ನೀವು ಅದನ್ನು ಯಾವ ರೀತಿ ಹಣ್ಣು ಮಾಡ್ತೀರಿ? ಹಣ್ಣು ಮಾಡಿ ಕೊಡುದ ಅಥವಾ ಹಾಗೆ ನೀವು?
0: ಅಲ್ಲ, ಹಣ್ಣು ಮಾಡಿ ಕೊಡೋದು. ಕೆಲವು ಹಣ್ಣು ಮಾಡಿದ್ರೆ ಕೆಲವರು ಹೇಳ್ತಾರೆ ನಮಗೆ 4 ದಿವಸ ಬಿಟ್ಟು ಅನ್ನೋದು ಸಾಕು ಅಂತ ಹೇಳ್ತಾರೆ, ಅಂಥವ್ರಿಗೆ ನಾವು ಬೇರೆ ಟೈಪಲ್ಲಿ ಕೊಡ್ತೇವೆ. ಹಣ್ಣು ಮಾಡಿ ಕೊಡೋದ್ರೆ ಬೈ ಹುಲ್ಲಲ್ಲಿ ಹಾಕಿ ಹಣ್ಣು ಮಾಡಿದ್ರೆ ಒಳ್ಳೇದು. ಇನ್ನೊಂದು ಗೌರ್ಮೆಂಟ್ ಅಥವಾ ಡಿಪಾರ್ಟ್ಮೆಂಟ್ ಅಪ್ರೂವ್ಡ್ ರೈಪ್ನರ್ ಇದೆ, ಇಥಿಲಿನ್ ರೈಪ್ನಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ಮಾವಿನ ಹಣ್ಣುಗಳು ಹಣ್ಣಾಗಬೇಕಾದ್ರೆ ಅವು ಇಥಿಲಿನ್ ಗ್ಯಾಸನ್ನು ರಿಲೀಸ್ ಮಾಡ್ತವೆ. ಮಾವಿನ ಹಣ್ಣು, ಬಾಳೆಹಣ್ಣು, ಯಾವ್ದಾರು ಹಣ್ಣುಗಳು ಹೊರಗಡೆಯಿಂದ ಇಥಿಲಿನ್ ಗ್ಯಾಸ್ ಕೊಡೋದು, ಅದಕ್ಕೊಂದು 3 ಗ್ರಾಮಿನ ಪ್ಯಾಕೆಟ್ ಬರ್ತದೆ. ಇಟ್ ಇಸ್ ನಾಟ್ ಹೆಲ್ತ್ ಹಜಾರ್ಡ್ಸ್, ಗೌರ್ಮೆಂಟ್ ಅಪ್ರೂವ್ಡ್ ಮೆಥಡ್. ಅದು ಬಾಕ್ಸಿಗೆ ಒಂದು 10 ಕೆಜಿ ಬಾಕ್ಸ್ ಮಾವಿನಕಾಯಿ ಹಾಕಿದ್ರೆ ಅದಕ್ಕೊಂದು 4 ಪ್ಯಾಕೆಟ್ ಹಾಕಿ ಅದನ್ನು ಬಂದ್ ಮಾಡಿಟ್ರೆ ಅದು 4 ದಿವಸಕ್ಕೆ ಹಣ್ಣಾಕ್ತದೆ. ದಿಸ್ ಇಸ್ ನ್ಯಾಚುರಲ್ ಪ್ರೊಸೆಸ್. ಬೈಹುಲ್ ಹಾಕಿದ್ರೆ ಇನ್ನೂ ಒಳ್ಳೇದು.
1: ಒಂದು ಸಾಮಾನ್ಯ 1 ವರ್ಷದಲ್ಲಿ ಇಷ್ಟು ಬೆಳೆದ ನೀವು ಎಷ್ಟು ಆದಾಯ ಗಳಿಸಬಹುದು ಇದರಲ್ಲಿ?
0: ಗಿಡಗಳ ಸಂಖ್ಯೆ ಮೇಲೆ ಹೋಗ್ತದೆ. ಸಾಧಾರಣ ಒಂದು 2 ಎಕರೆ ಜಾಗದಲ್ಲಿ ಒಂದು ಅಂದಾಜು ಒಂದು 300 ಮರ ಹಾಕಿದ್ರೆ, ಹೈ ಡೆನ್ಸಿಟಿ ಮಿಕ್ಸ್ ಮಾಡಿ ಬೇರೆ ಬೇರೆ ರೊಟ್ಟಿಗೆ ಬೇರೆ ಬೇರೆ ಗ್ಯಾಪಿಂಗ್ ಕೊಟ್ಟೆಲ್ಲ ಇದು ಮಾಡಿದರೆ ಮ್ಯಾಕ್ಸಿಮಮ್ ಪೀಕ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗೋದು ಅದು ಮುಟ್ಟೋದು 10ನೇ ವರ್ಷಕ್ಕೆ ಮುಟ್ಟೋದು. 3ನೇ ವರ್ಷದಿಂದ ಫಲ ಸ್ಟಾರ್ಟ್ ಆದ ಕೂಡ 10ನೇ ವರ್ಷದಲ್ಲಿ ಮಾವು ಬೇಡ ಅಂದ್ರೆ ರಾಶಿ ರಾಶಿ ಬರ್ತದೆ. ಆವಾಗ ಒಂದು 10ನೇ ವರ್ಷದಲ್ಲಿ ಒಂದು 2 ಎಕರೆಗೆ ಒಂದು 10 ಲ್ಯಾಕ್ ಪ್ಲಸ್ ತೆಗಿಬೋದು.
1: ಇಂತಹ ಒಂದು ಮಾವಿನ ಗಿಡಗಳ ಒಂದು ಆಯುಷ್ಯ ಎಷ್ಟು?
0: ಆಯುಷ್ಯ ತುಂಬಾ ಆಯುಷ್ಯದ 50 ಇಯರ್ಸ್ ಪ್ಲಸ್ ಅಂತ ಹಿಡಿಬಹುದು. 50 ವರ್ಷ ಪ್ಲಸ್ ಹಿಡಿಬಹುದು. ಮತ್ತೆ ಅದಕ್ಕೆ ನಿತ್ಯ ಏನದಕ್ಕೆ

0: ಕೆಲಸ ಇಲ್ಲ ಅಲ್ಲ, ಒಂದ್ಸರಿ ಕ್ಲೀನ್ ಮಾಡಿ ಗೊಬ್ಬರ ಮಾಡಿದ್ರೆ ಸ್ವಲ್ಪ ಸ್ಪ್ರೇಗೆ ಕೊಡ್ತಾ ಬಂದರೆ ಆಯ್ತು, ಅದಕ್ಕೆ ಯಾವ್ಯಾವ ಬೇಕಾ ಆ ಟೈಮಲ್ಲಿ ಅದು ಗೊಬ್ಬರ ಗಿಬ್ಬರ ಕೊಟ್ಟರೆ ಸಾಕು. ಆಮೇಲೆ ಕಟಿಮಾನ್ ಮಾವಲ್ಲಿ ಹೈಲ್ಡಿಂಗ್ ಕೊಟ್ಟಾಗ ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕ್ಬೇಕು, ಅದು ಅದು ಹೊಟ್ಟೆಗೆ ಜಾಸ್ತಿ ಹಾಕಬೇಕಾಗ್ತದೆ,
1: ಹಾಕಿದಷ್ಟು ಜಾಸ್ತಿ
0: ಬರ್ತದೆ. ಅದು ಸಾಧಾರಣ ಎರಡು ವರ್ಷ ಗಿಡದಲ್ಲಿ 10 kg ಇಳ್ಳು ಕೊಡ್ತದೆ, 30-35 ಕಾಯಿ ಹಣ್ಣು ಬರ್ತದೆ, ಒಂದು ಎವರೇಜ್ 300-400 ಗ್ರಾಮ್. ಒಂದು
1: ಮಾವಿನ ಹಣ್ಣು 500 ಗ್ರಾಮ್ ತೂಗ್ಬೋದು,
0: 300 ಅದು ಡಿಪೆಂಡ್ಸ್, ಅದ್ರಲ್ಲಿ ಸಣ್ಣ ದೊಡ್ಡದು ಬರ್ತದೆ. ಒಂದು ಸಾಧಾರಣ 300 ಒಂದೊಂದು ಸರಿ 600 ಗ್ರಾಮ್ ಹಣ್ಣು ಬರ್ತದೆ, ಒಂದು ಎವರೇಜ್ 300 ಗ್ರಾಮ್ ತಡಿಬೋದು, 300-350 ಗ್ರಾಮ್
1: ತಡಿಬೋದು.
0: ಎರಡು ವರ್ಷ ಗಿಡದಲ್ಲಿ 10 kg ಅಂತ ಆರಾಮ್ಸೆ ಬರ್ತದೆ, ಮತ್ತು 3 ವರ್ಷ ಆದಾಗ ಒಂದು 5 kg ಜಂಪ್ ಆಗ್ತದೆ, ಒಂದು 4ನೇ ವರ್ಷಕ್ಕೆ ಒಂದು 30 kg ಬರ್ತದೆ, 5 ವರ್ಷ ಆದಾಗ ಒಂದು 70-80 kg ಬರ್ತದೆ.
1: ಹೆಚ್ಚಾಗ್ತಾ ಹೋಗ್ತದೆ,
0: ಹೆಚ್ಚಾಗ್ತಾ.
1: ಈಗ ನಿಮ್ಮ ತೋಟದಲ್ಲಿರುವಂತಹ ಇಷ್ಟು ಒಂದು 30-35 ವೆರೈಟಿಯ ತಳಿಗಳ ಒಂದು ಮಾವಿನ ಗಿಡಗಳಲ್ಲಿ ನೀವು ಅತ್ಯಂತ ಇಷ್ಟಪಟ್ಟಂತಹ ಮಾವಿನ ಒಂದು ಹಣ್ಣು ಯಾವುದು?
0: ರತ್ನನೇ, ತುಂಬಾ ಚೆನ್ನಾಗಿದೆ, ಕಸ್ಟಮರ್ ರಿಯಾಕ್ಷನ್ ಬಹಳ ಇದೆ, ತಗೊಂಡು ಹೋದ್ರೆ ಮತ್ತೆ ರಪಕ್ಕಂತ ಬಂದಿದ್ದಾರೆ. ಕೆಲವರು ಅದನ್ನು ಫೋನ್ ಮಾಡಿ ಬುಕ್ ಮಾಡಿದ್ದಾರೆ. ಮೊನ್ನೆ ಅವರು BC ರೋಡ್ನೊಬ್ರು ಪಾರ್ಟಿ ಅವ್ರು ಬಂದಿದ್ದು, ನನಗೆ ಅವ್ರು ಯಾರು ಪರಿಚಯ ಇದ್ದಿಲ್ಲ, ಯಾರು ಹೇಳಿದ್ರೆ ನನಗೆ ಗೊತ್ತಿಲ್ಲ. ಫೋನ್ ಬಂತು ಮೊನ್ನೆ, ಅಂದರೆ 1 ತಿಂಗಳಾಯ್ತು ಹೆಚ್ಚು ಕಡಿಮೆ, ಒಂದು 25-30 ದಿವಸ ಆಯಿತು. ಮಾವಿನ ತೋಟ ನೋಡ್ಬೇಕು ನಿಮ್ಮದು, ನಾನು ಬರ್ತಾ ಇದ್ದೇನೆ, ಹಣ್ಣು ಯಾವುದು ರೆಡಿ ಅಂತ ಹೇಳಿದ್ರು. ರತ್ನ ಒಂದು 2-2 ಹಣ್ಣು ಇತ್ತು, ಲಾಸ್ಟ್ಗೆ ಅದು ಮಿಡಿಬಿದ್ದು, ಒಂದು 2 ಹಣ್ಣು ಇತ್ತು, ಅದನ್ನ ಇಟ್ಟೆ. ಬಂದ ಕೂಡಲೇ ಒಂದು 5-6 ದಿನ ಬಂದಿದ್ರು. ಆ ರತ್ನ ತಿಂದ ಕೂಡಲೇ ಅವ್ರದ್ದು ಮಲ್ಲಿಕ್ ಅವ್ರಿಗೆ ಬರ್ತಾ ಹೋಯ್ತು ಅವ್ರಿಗೆ. ಆಮೇಲೆ ಗಡಿ ಬಿಡ ಮಾಡಿ ನನಗೊಂದು 100 ಗಿಡ ಬೇಕು ತರಿಸ್ಕೊಡಿ ಅಂತ ಹೇಳಿದ್ರು, 100 ಗಿಡ ತರಿಸ್ಕೊಟ್ಟು ಅವ್ರು ಪ್ಲಾಂಟಿಂಗ್ ಮಾಡಿ ಆಯ್ತು. ಅವ್ರು
1: ತಾವೇನು ನರ್ಸರಿ ಮಾಡ್ತೀರಾ ಅಥವಾ ಕಸಿ ಕಟ್ಟಿ ಗಿಡ ಸೇಲ್ ಮಾಡೋದೇನಾದರೂ ಮಾಡ್ತಾ ಇದ್ದೀರಾ?
0: ನನ್ನ ಹತ್ರ ಇಲ್ಲ ಗಿಡ, ನಾನು ನರ್ಸರಿ ನಂತರ ಇಲ್ಲ, ಬಟ್ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರೆ, ಇಲ್ಲ ಅಂತಲ್ಲ, ಒಂದು ಸ್ವಲ್ಪ ಸ್ವಲ್ಪ ಗ್ರಾಫ್ಟಿಂಗ್ ಮಾಡ್ತೇವೆ, ಒಂದು 50 ಗಿಡ 100 ಈಗ ಮಳೆಗಾಲದಲ್ಲಿ ಕಾಟು ಗಿಡ ಸಿಗ್ತಲ್ಲ, ಒಂದು 100 ಗಿಡ ಮಾಡ್ತೇನೆ ಅಷ್ಟೇ. ದೊಡ್ಡ ಕ್ವಾಂಟಿಟಿ ಬೇಕಾದರೂ ತರಿಸ್ಕೊಡ್ತೇನೆ, ನಾನು ನೆಟ್ವರ್ಕಲ್ಲಿ ಇದೆ, ನಾನು ಆಲ್ರೆಡಿ ನೆಟ್ವರ್ಕ್ ಎಲ್ಲಿಂದಾದರೂ ತರಿಸ್ಕೊಡ್ತೇನೆ ಒಳ್ಳೆ ಗಿಡಗಳನ್ನು.
1: ಈಗ ಒಬ್ಬರು ಒಂದು ಮಾವಿನ ಕೃಷಿ ಮಾಡಬೇಕು ಅಂತ ಇದ್ದರೆ ಅವರು ಯಾವ ರೀತಿಯಾದಂಥ ತಯಾರಿನ ಮಾಡಬೇಕು, ಯಾವ ರೀತಿಯಾದಂಥ ಅಂಶಗಳನ್ನು ಗಮನಿಸಬೇಕು ತಮ್ಮ ಮಾತುಗಳಲ್ಲಿ?
0: ಅಂದರೆ ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು, ಮಾಡಿಸಲೇಬೇಕು ಅಂತೇಳಿ ಅವಶ್ಯಕತೆ ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಾಯಿಲ್ ಆಲ್ರೆಡಿ 5.5-7.5 PH ಅದಕ್ಕೆ ಅದು ರಿಕ್ವೈರ್ಮೆಂಟು, ಅದರ ಮಧ್ಯದಲ್ಲಿ ಇರ್ತದೆ, ಸಾಮಾನ್ಯ ಮಾಡಿಸಿದ್ರೆ ಒಳ್ಳೇದು. ಆಮೇಲೆ ನ್ಯೂಟ್ರಿಷನಲ್ಲಿ ಯಾವ್ದಾದ್ರು ಇದೆ ಅಂತ ಸಾಯಿಲ್ ಟೆಸ್ಟ್ ಡೆಫಿಷಿಯನ್ಸಿ ಇದ್ರೆ ಅದಕ್ಕೆ ಸರಿಯಾದ ಗೊಬ್ಬರ ಹಾಕಿ ಕೊಳ್ಳೋದಾಗ್ತದೆ. ಮತ್ತು ನೀರು ನಿಲ್ಲಬಾರ್ದು, ಲೋಮಿ ಸಾಯಿಲ್ ಅಂತ ಹೇಳ್ತಾರೆ, ನೀರು ಬಸಿದು ಹೋಗುವಂಥ ಜಾಗ ಆಗಬೇಕು. ಅದು ಗ್ಯಾಪಿಂಗು, ಮತ್ತು ಅದಕ್ಕೆ 8 ಗಂಟೆ ಬಿಸಿಲು ಬೀಳಲೇಬೇಕು, ಅದಕ್ಕೆ ಶೇಡಲ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೆ ಶೇಡಲ್ ಆಗೋದೇ ಇಲ್ಲ, ಮರ ಬರ್ತದೆ ಹಣ್ಣು ಏನು ಬರೋದಿಲ್ಲ, ಅದಕ್ಕೆ ಡೈರೆಕ್ಟ್ ಸನ್ಲೈಟ್ ಹೊಡಿಬೇಕು. ಮರ ದೊಡ್ಡದಾದ್ಮೇಲೆ ಅದಕ್ಕೆ ನೀರು ಬೇಡ, ಏನು ಬೇಡ, ಅದು ಎಂಥದ್ದು ಆಗೋದಿಲ್ಲ, ಸಾಯಿದ
1: ಸ್ಲೋಪ್ ಒಳ್ಳೇದ, ಒಂದು ಲೆವೆಲ್ ಜಾಗ ಒಳ್ಳೇದ ಮಾವಿನ ಗಿಡಕ್ಕೆ? ಈಗ
0: ಲೆವೆಲ್ ಒಳ್ಳೇದು, ಸ್ಲೋಪು ಅಷ್ಟೊಂದು ಇದಲ್ಲ, ಸ್ಲೋಪ್ ಆದರೆ ಹಾರ್ವೆಸ್ಟಿಂಗ್ ಎಲ್ಲ ಕಷ್ಟ ಆಗ್ತದೆ. ಸ್ವಲ್ಪ ಸ್ಲೋಪ್ ಇದ್ರೆ ಓಕೆ, ಪ್ರಾಬ್ಲಮ್ ಇಲ್ಲ, ನೀರು ನಿಲ್ಲುವುದಿಲ್ಲ, ಹೊಸರು ಬರುವಂಥ ಜಾಗ ಇದ್ರೆ ಒಳ್ಳೇದಲ್ಲ. ಕೆಲವು ಸರಿ ಗುಡ್ಡವನ್ನೆಲ್ಲ ಕಡ್ದುಬಿಟ್ಟು ಗುಡ್ಡದ ಪಕ್ಕದಲ್ಲಿ ನಮ್ಮ ಜಾಗ ಇದ್ರೆ ಅದು ಮಳೆಗಾಲ ಇಲ್ಲಿ 15 ವರ್ಷ ಒಂದ್ಸರಿ ಎಡೆಬಿಡದೆ ಮಳೆ ಬರ್ತದೆ, ನೀರು ನಿಲ್ಲುವ ಚಾನ್ಸ್ ಇರ್ತದೆ, ಅಂಥ ಜಾಗ ಎಲ್ಲ ಒಳ್ಳೇದಲ್ಲ. ಮತ್ತೆ ಎಲ್ಲ ಸಾಯ್ಲ್ ಆಗ್ತದೆ, ಅದು ಬ್ಲ್ಯಾಕ್ ಸಾಯ್ಲು, ಇಲ್ಲಿ ಇಲ್ಲಿ ಅದು ರೆಡ್ ಲ್ಯಾಟರೇಟ್ ಸಾಯ್ಲ್, ರೆಡ್ ಲ್ಯಾಟರೇಟ್ ಸಾಯ್ಲಲ್ಲಿ ಮಾವು ಭಾಳ ಒಳ್ಳೇದು, ಕಲರ್ ಒಳ್ಳೇದು ಬರ್ತದೆ.
1: ಈಗ ಸಾವಯವ ಕೃಷಿ ಮಾಡ್ತಾ ಇದ್ರೆ ಯಾವ ಗೊಬ್ಬರ ಬಳಸ್ತೀರಿ?
0: ನಾನು ಎರೆಹುಳು ಗೊಬ್ಬರ ಹಾಕ್ತೇನೆ, ಹಟ್ಟಿ ಗೊಬ್ಬರ, ದನದ ಗೊಬ್ಬರ, ಎರೆಹುಳು ಗೊಬ್ಬರ, ಸೂಕ್ಷ್ಮಾಣುಜೀವಿ ಗೊಬ್ಬರಗಳು ಇದ್ದಾರೆ, ಒಳ್ಳೆ ತಯಾರಕರಲ್ಲಿ ಇದ್ದಾರೆ ನಮ್ಮ ದಕ್ಷಿಣ ಜಿಲ್ಲೆಯಲ್ಲೇ ಇದ್ದಾರೆ. ಆಮೇಲೆ ಸ್ಪ್ರೇಗಳು ಒಂದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಕೆಮಿಕಲ್ ಸ್ಪ್ರೇ ಯೂಸ್ ಮಾಡ್ತೀವಿ, ಯಾಕಂದರೆ ಕೀಟಬಾಧೆ, ಶಿಲೀಂಧ್ರ ಬಾಧೆ ಎಲ್ಲ ಉಪದ್ರ ಇದೆ, ಅದು ಒಂದರ ಒಂದು ಅದರಲ್ಲಿ ಹೊಡೆದು ಮತ್ತೆ ಅಗೇನ್ ನಾವು ಸ್ವಿಚ್ ಹೊರಟು ಆರ್ಗ್ಯಾನಿಕ್ ಸ್ಪ್ರೇ.
1: ಒಂದು ಸಲ ಹತ್ತೋಟಿಗೆ ಬಂದ ನಂತರ ನೀವು ಆರ್ಗ್ಯಾನಿಕ್ ಸ್ಪ್ರೇ?
0: ಮತ್ತೆ ಆರ್ಗ್ಯಾನಿಕ್ ಹೋಗ್ತದೆ, ನಮ್ಮದು ಸಾವಯವ ಅಂತ ಹೇಳ್ಬೋದು, ಆಲ್ಮೋಸ್ಟ್ 95% ಸಾವಯವನೇ. ಮಾರ್ಕೆಟ್ನಲ್ಲಿ ಎಷ್ಟೇ ಕ್ರ್ಯಾಶ್ ಆಗಲಿ ನಮ್ದು ರೇಟ್ ಸಿಕ್ಕೇ ಸಿಕ್ಕಿ, ಈ ವರ್ಷ ಮಲ್ಲಿಕಾಯಿ ಎಲ್ಲ 80 ರೂಪಾಯಿ 100 ರೂಪಾಯಿ ಬಂದಿತ್ತು, ಆವಾಗಲೂ ಕೂಡ ನಾನು 200 ರೂಪಾಯಿ ಮಾರಿದ್ದೇನೆ. ಮಾರ್ಕೆಟ್ಲಿ ತಳಿಗಳೆಲ್ಲ ಇಟ್ಸ್ ನಾಟ್ ಪ್ರಾಪರ್ಲಿ ಹಾರ್ವೆಸ್ಟೆಡ್, ಎಳತನ್ನು ಕೊಯ್ದು ಹಣ್ಣು ಮಾಡ್ತಾರೆ.
1: ನೀವು ಸಂಪೂರ್ಣವಾಗಿ ಹಣ್ಣಿಗೆ ಮೀಸಲಾಗಿಟ್ಟಿದ್ದೀರಿ?
0: ಹೌದು.
1: ಈಗ ಅಂದ್ರೆ ಈಗ ರತ್ನ ಆಗಲಿದಿವೆಲ್ಲ, ವರ್ಷದಲ್ಲಿ ಒಂದೇ ಬರಿ ಫಸಲು ಕೊಡುವುದು, ಕಟಿಮೋನ್ ಮಾತ್ರ ನಿಮಗೆ ವರ್ಷ ಇಡೀ ಫಸಲು ಸಿಗ್ತದೆ?
0: ಹೌದು, ಕಟಿಮಾನ ಅಂದ್ರೆ ತುಂಬಾ ಬರುತ್ತೆ, ಕಟಿಮಾನ ಒಂದಲ್ಲ, ಇನ್ನೂ ಅದರಲ್ಲಿ ಟ್ರೈ ಮಾಡೋದು ತುಂಬಾ, ನಾನು ಮಾಡಲಿಲ್ಲ. ಈಗ TJC ಮ್ಯಾಂಗೋ, ಶ್ರೀಲಂಕನ್ ವರೆ ಟೀ, ಅದಕ್ಕೆ TJC ಅಂತ ಹೇಳ್ತಾರೆ, TJC ಮ್ಯಾಂಗೋ ಅಂತಂದ್ರೆ ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಮ್ಯಾಂಗೋದು, ಅದು ಎಕ್ಸ್ಪೋರ್ಟ್ ಆಗ್ತದೆ ಶ್ರೀಲಂಕಾದಿಂದ. ಆಮೇಲೆ ಏನು ಹಂಗ್ಸಂಗ್ ರೆಡ್ ಡ್ರ್ಯಾಗನ್, ಅದು ಒಳ್ಳೇದು, ಇದೆಲ್ಲ ನಾನು ಟ್ರೈ ಮಾಡಲಿಲ್ಲ. ಇದು ಕಟಿಮಾನ ಒಂದು ಮಾತ್ರ ನಾನು ಟ್ರೈ ಮಾಡಿ ಹಾಕಿದ್ದು, ಬಟ್ ಅದರಲ್ಲಿ ಕೆಲವು ಕಳಪೆ ವೆರೈಟಿದು ಆಲ್ ಸೀಸನ್ ಇದೆ, ಅದ್ರ ಹಾಕ್ಬಾರ್ದು ಯಾವುದಕ್ಕೆ, ನಾನು ಅದನ್ನು ಕೈಸಿಟ್ಕೊಂಡಿದ್ದೇನೆ. ಸದಾಬಾರ್ ಅಂತ ಒಂದು ಇದೆ, ಅದೇನು ಚೆನ್ನಾಗಿಲ್ಲ, ತಾಯಿಗ್ರೀನ್ ಅಂತಿದೆ, ಅದು ಕಳಪೆ.
1: ಕಟಿಮನಿಗೆ ಕಿಲೋಗೆ ಎಷ್ಟು ಇದೆ ಇವಾಗ ಮಾರುಕಟ್ಟೆಯಲ್ಲಿ?
0: ಮಾರುಕಟ್ಟೆ ಅದು ಮಾರುಕಟ್ಟೆ ಎಂಟರ್ ಆಗಲಿಲ್ಲ, ಅದು ಯಾರು ಬೆಳೆದಿಲ್ಲ, ಅದು ನಾನು ಇಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ನಂತ ಗೊತ್ತಿಲ್ಲ, ಬಿಜಾಪುರದಲ್ಲಿ ಒಬ್ಬ ರೈತ ಬೆಳೆದಿದ್ದಾನೆ, ಅವನು 3 ವರ್ಷ ಹೊರಗಡೆ ಹಾಕಿದ್ದಾನೆ, ಅಲ್ಟಿಮೇಟ್ ಕನ್ಸ್ಯೂಮರ್ಗೆ 100 ರೈತರು 100 ರೈತರಲ್ಲಿ ಕೊಟ್ಟಿದ್ದು, 100 ರೈತರಲ್ಲಿ ಅಂಗಡಿಯವ್ರು ತಗೊಂಡು ಅದನ್ನು 200 ಮಾರಿದವರಿದ್ದಾರೆ, 200 ರೈತಕ್ಕೆ ಮಾರಿದ್ರೆ 100 ರೈತರು ರೈತನ ಸಿಕ್ಕಿದ್ರೆ ಒಳ್ಳೆ ರೇಟ್ ಅದು, ಮತ್ತೆ ಆಫ್ ಸೀಸನ್ಲ್ಲಿ 200 ರೂಪಾಯಿ ಆರಾಮ್ಸೆ ಸಿಗ್ತದೆ. ಅದು
1: ಮಾವಿನ ಹಣ್ಣು ಇಲ್ಲದ ಟೈಮಲ್ಲಿ ಸಿಗುವುದೇ ವಿಶೇಷ ಅದು.
0: ಹೌದಲ್ಲ, 1 ಟನ್ ಬೆಳೆದ್ರೆ 2 ಲಕ್ಷ ರೂಪಾಯಿ ಆಯ್ತಲ್ಲ, ಒಂದು 5 ಟನ್ ಬೆಳೆದ್ರೆ 10 ಲಕ್ಷ ರೂಪಾಯಿ ಆಯ್ತಲ್ಲ.
1: ಅಂದ್ರೆ ನೀವು ಹೇಳೋದು ಇಲ್ಲೊಂದು ಕರಾವಳಿಯಲ್ಲಿ ದಕ್ಷಿಣ ಕರಾವಳಿಯಲ್ಲಿ ಪರ್ಯಾಯ ಬೆಳೆಯಾಗಿ ಮಾವನ್ನು ಆಯ್ಕೆ ಮಾಡಬಹುದು ಅಂತ?
0: ಖಂಡಿತ, ಪರ್ಯಾಯ ಅಲ್ಲ, ಮೇನ್ ಬೆಳೆಯಾಗಿ ಮಾಡಬಹುದು.

0: ನೋಡಿಕೊಂಡು ಸುಮಾರು ಜನ ಬತ್ತು ನಂತರ ಗಿಡ ತಗೊಂಡು ಹೋಗಿದ್ದಾರೆ. ಒಂದು 60 ಗಿಡ 70 ಗಿಡ ಈ ಪ್ರಮಾಣದಲ್ಲಿ, ಒಂದೆರಡು ಗಿಡ ನಾನು ಹೇಳ್ತಾ ಇಲ್ಲ, ತೋಟ ಮಾಡ್ಲಿಕ್ಕೆ ಅಂತಲೇ ಕೆಲವರು ತಗೊಂಡಿದ್ದಾರೆ. ಅಕ್ಕಪಕ್ಕದಲ್ಲಿ ಹೆಜೆ ಮಾಡಿ ಇನ್ನೊಬ್ರು ತಗೊಂಡು ಹೋಗಿದ್ದಾರೆ. ಬಿ ಸಿ ರೋಡ್ ಮೂರು ಮೊನ್ನೆ 100 ರತ್ನ ತಗೊಂಡು ಹೋದ್ರು. ಆಮೇಲೆ ಯರ್ಮಾಳ್ ಅವ್ರು ಬಂದು 100 ಗಿಡ ತಗೊಂಡು ಹೋಗಿದ್ದಾರೆ. ಸೀಸನ್ ಅಂದ್ರೆ ಮಾವನ ನಾನು ಕಟ್ ಮಾಡಿ ಕೊಡ್ತೇನೆ ಅವ್ರಿಗೆ ನಾನು, ಆವಾಗ ತಿಂದ್ಬಿಟ್ಟು ಖುಷಿಯಾಗಿ ಟೆಸ್ಟ್ ಅಲ್ಲೇ ಸಿಗ್ತದಲ್ಲ.
1: ಈಗ ಹವಾಮಾನ ಬದಲಾವಣೆ ಈ ಮಾವಿನ ಕೃಷಿಗೆ ಅಡ್ಡಗಾಲು ಹಾಕಿದ ಹೇಗೆ?
0: ಅಕಾಲಿಕವಾದಂತ ಮಳೆ ಇಲ್ಲಿ ಉಪದ್ರ ಕೊಟ್ಟಿದ್ದು ನನ್ನ ಅನುಭವಕ್ಕೆ ಅಂತ ಬಂದಿಲ್ಲ. ವಿಪರೀತ ಮಳೆ ಬಂದ್ರೆ ಒಂದೆರಡು ಕಾಯಿ ಉದುರ್ಬೋದು ಅಷ್ಟೇ, ನೆಗ್ಲಿಜಬಲ್ ಕ್ವಾಂಟಿಟಿ, ಅಷ್ಟೊಂದು ಉಪದ್ರ ಆಗುದಿಲ್ಲ. ಕಟಿಮಾನ್ ಮಾತ್ರ ಮಳೆಗಾಲದಲ್ಲಿ ಅದು ಉದ್ದಕ್ಕೆ ಬರ್ತಾ ಇರೋದ್ರಿಂದ ಜೋರು ಮಳೆ ಹೊಡೆದಾಗ ಒಂದು 4 ಕಾಯಿ ಉದುರ ದೊಡ್ಡ ಸಂಗತಿ ಆಗುದಿಲ್ಲ.
1: ಅಂದ್ರೆ ನಿಮ್ಮಲ್ಲಿ ಸಾಮಾನ್ಯ ಯಾವಾಗ ಒಂದು ಫೆಬ್ರವರಿ ಮಾರ್ಚ್ ಇಂದ ಮಾವಿನ ಸೀಸನ್ ಆರಂಭ ಆಗ್ತದ?
0: ಹೌದು, ಮಾರ್ಚ್ ಇಂದ ಇಟ್ಕೋಬಹುದು.
1: ಮಾರ್ಚ್ ಇಂದ ಒಂದು ಸಾಮಾನ್ಯ ಮೇ ತನಕ, ಜೂನ್ ತನಕವ?
0: ಜೂನ್ ಅಲ್ಲ, ಸೆಪ್ಟೆಂಬರ್ ಅಕ್ಟೋಬರ್ ಅವರು
1: ಕಟಿಮಾನ್ ಬಿಟ್ಟು
0: ಜೂನ್
1: ತನಕ.
0: ಮೇ ಎಂಡ್ಗೆ ಕ್ಲೋಸ್ ಆಗ್ತದೆ. ಕೆಲವು ಅರುಣಿಮಾ ಅಂತ ಹೇಳೋ ಒಂದು ವೆರೈಟಿ, ಅದು ಲೇಟ್ ವೆರೈಟಿ, ಜುಲೈ ಆಗಸ್ಟ್ ಸಿಗ್ತದೆ, ಅದು ಕಟಿಮಾನ್ ಸಿಗ್ತಾನೆ ಇರ್ತದೆ.
1: ಈಗ ಒಂದು ಜೂನ್ ಕಳೆದ ನಂತರ ನೀವು ಯಾವ ರೀತಿಯಾದಂತಹ ಕೆಲಸಗಳನ್ನು ತೋಟದಲ್ಲಿ ಹಮ್ಮಿಕೊಳ್ತೀರಿ, ಯಾವೆಲ್ಲ ಕೆಲಸಗಳಿವೆ?
0: ಜೂನ್ ಕಳೆದ ನಂತರ ಸೆಪ್ಟೆಂಬರ್ ಅಕ್ಟೋಬರ್ಲಿ ಗೊಬ್ಬರ ಹಾಕ್ಬೇಕು ನಮಗೆ. ನವಂಬರ್ ಡಿಸೆಂಬರ್ಲಿ ಸ್ಪ್ರೇ ಕೊಡಬೇಕು. ಅದರ ಮಧ್ಯದಲ್ಲಿ ನಾವು ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಎಲ್ಲ ಕೊಡ್ತೇವೆ, ಆಮೇಲೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಅದರಲ್ಲಿ ಸ್ಪ್ರೇ ಕೊಡ್ತೇವೆ. ಎಲ್ಲ ಮಧ್ಯ ಕೊಡ್ತಾ ಇರ್ತೇವೆ ನಾವು. ಕಾಯಿಲೆ ಅಟ್ಯಾಕ್ ಆದಾಗ ಸ್ಪ್ರೇ ಇರ್ತದೆ, ಯಾಕಂದ್ರೆ ಮಾವಿನಲ್ಲಿ ಯಾವಾಗ ಚಿಗುರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೊಸ ಚಿಗುರು ಬಂದಾಗ ಅದಕ್ಕೆ ಸ್ಪ್ರೇ ಹೊಡಿಲೇಬೇಕು. ಅದಕ್ಕೆ ಒಂದು ವರ್ಷಕ್ಕೊಂದು ಹೆಚ್ಚಿಕೊಂಡು ಸರಾಸರಿ ಒಂದು 10 ಸರಿ ಸ್ಪ್ರೇ ಕೊಡಬೇಕಾಗ್ತದೆ. ಬಂದು ಅಷ್ಟೇ ರಿಸಲ್ಟ್ ಇದೆ.
1: ಈಗ ಯಾರಿಗಾದರೂ ನಿಮ್ಮ ಜೊತೆ ಒಂದು ಮಾತನಾಡಬೇಕು, ಇದರ ಬಗ್ಗೆ ಇನ್ನಷ್ಟು ತಿಳಿಬೇಕು, ತಮ್ಮ ತೋಟವನ್ನು ನೋಡಲಿಕ್ಕೆ ಬರಬೇಕು ಅಂತ ಇದ್ದಲ್ಲಿ ತಮಗೆ ಕರೆ ಮಾಡ್ಬೋದಾ, ನಂಬರ್ ಶೇರ್ ಮಾಡ್ಬೋದಾ?
0: ಹೌದು, ನಂಬರ್ ಶೇರ್ ಮಾಡೋದು ಅಂದರೆ ನಾನು ಹಗಲೊತ್ತು ಸ್ವಲ್ಪ ತೋಟದಲ್ಲಿ ಇರೋದ್ರಿಂದ ಅವರು ಸಾಯಂಕಾಲ 7 ಗಂಟೆಯಿಂದ 9 ಗಂಟೆ ಮಾಡ್ಬೋದು, ಆಮೇಲೆ ಬೆಳಿಗ್ಗೆ ಮಾಡೋದಾದ್ರೆ 7-8 ಗಂಟೆವರೆಗೆ ಮಾಡ್ಬೋದು.
1: ಚಂದ್ರಪ್ರಕಾಶ್ ಕಾಪು ಇವರ ಸಂಪರ್ಕ ಸಂಖ್ಯೆ ಹೀಗಿದೆ, 9611232889. ಆಸಕ್ತಿ ಇದ್ದರೆ ಸಮಯವನ್ನು ಪೋಲು ಮಾಡದೆ ಎಲ್ಲ ಕೃಷಿಗಳಂತೆ ಮಾವನ್ನು ಸಹ ನಮ್ಮ ಕರಾವಳಿಯಲ್ಲಿ ಬೆಳೆಸಬಹುದು ಎಂಬುದನ್ನು ಸಾಧಿಸಿ ತೋರಿಸಿದವರು ಚಂದ್ರಪ್ರಕಾಶ್ ಇವರು. ಸರ್, ತಮ್ಮ ಮಾವು ಕೃಷಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಮ್ಮೊಂದಿಗೆ ನಮ್ಮ ರೈತ ಮಿತ್ರ ಜೊತೆ ಹಂಚಿಕೊಂಡದಕ್ಕೆ ನಿಮಗೆ ಧನ್ಯವಾದಗಳು.
0: ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್.
2: ಇದುವರೆಗೆ ಮಾವು ಬೆಳೆಗಾರರಾದ ಉಡುಪಿಯ ಕಾಪುವಿನ ಚಂದ್ರಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಹಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಈಗ ಒಂದು ಪುರಂದರದಾಸರ ಕೀರ್ತನೆ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ. ಕರುಣಾನಿಧಿಯೇ ಈಶಾ ಅರುಣಗಿರಿಯ ವಾಸ.

0: ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆ ಕೇಳಿದಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: 100.3 ಆಕಾಶವಾಣಿ ಟೆಲಿಕ್ವಿಸ್.
5: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ?
6: ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
5: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
6: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
4: 100.3 ಆಕಾಶವಾಣಿ ಟೆಲಿಕ್ವಿಸ್.
0: ಆಕಾಶವಾಣಿ ಮಂಗಳೂರು ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ, ಆ ಬಳಿಕ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
1: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ

0: ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಟಿ20 ಕ್ರಿಕೆಟ್, ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ವಾರ್ತೆಗಳ ವಿವರ. ವಿದೇಶಗಳಲ್ಲಿ ವಾಸಿಸುವ ಭಾರತೀಯರು ತಮ್ಮ ಮಾತೃಭೂಮಿಯೊಂದಿಗೆ ಆಳವಾದ ಸಂಪರ್ಕ ಹೊಂದಿದ್ದಾರೆ ಹಾಗೂ ಅವರ ಸಾಧನೆಗಳು ಮತ್ತು ಸಮರ್ಪಣೆಯ ಮೂಲಕ ಪ್ರತಿಯೊಬ್ಬ ಭಾರತೀಯರನ್ನು ಹೆಮ್ಮೆ ಪಡುವಂತೆ ಮಾಡುತ್ತಿದ್ದಾರೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರೊಮೇನಿಯಾದ ಬುಕಾರೆಸ್ಟ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿದ ಅವರು, ರೊಮೇನಿಯಾ ಅಧ್ಯಕ್ಷ ನಿಕುಸೋರ್ ಡಾನ್ ಮತ್ತು ಇತರ ನಾಯಕರೊಂದಿಗಿನ ತಮ್ಮ ಸಂವಹನವು ದ್ವಿಪಕ್ಷೀಯ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದರು. ಭಾರತ ಮತ್ತು ರೊಮೇನಿಯಾ ನಡುವಿನ ಸಹಕಾರವು ವ್ಯಾಪಾರ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್ ತಂತ್ರಜ್ಞಾನ, ಶಿಕ್ಷಣ, ಸಂಶೋಧನೆ, ಆರೋಗ್ಯ ರಕ್ಷಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ವಿಸ್ತರಿಸಿದೆ ಎಂದು ಅವರು ತಿಳಿಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಉಲ್ಲೇಖಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು, ಇದರ ಆರಂಭಿಕ ಅನುಷ್ಠಾನವು ರೊಮೇನಿಯಾ ಮತ್ತು ಇತರ ಐರೋಪ್ಯ ಒಕ್ಕೂಟದ ಸದಸ್ಯ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆಗೆ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇಂದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಕಳೆದ 10 ದಿನಗಳಿಂದ ವಿದ್ಯಾರ್ಥಿಗಳ ಪ್ರತಿಭಟನೆಯ ನಂತರದ ಪರಿಸ್ಥಿತಿಯಿಂದ ತಮಗೆ ನೋವಾಗಿದೆ, ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿನ ಪರಿಸ್ಥಿತಿಯನ್ನು ಪರಿಗಣಿಸಿ ರಾಷ್ಟ್ರ ವಿರೋಧಿ ಶಕ್ತಿಗಳು ಅದನ್ನು ಬಳಸಿಕೊಳ್ಳದಂತೆ ತಡೆಯುವ ಜೊತೆಗೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವು ಕಾನೂನು ಸಂಕೀರ್ಣತೆಗಳಲ್ಲಿ ಸಿಲುಕಿಕೊಳ್ಳದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಪ್ರಧಾನಿಗೆ ರಾಜೀನಾಮೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿರುವ ಧರ್ಮೇಂದ್ರ ಪ್ರಧಾನ್, ರಾಷ್ಟ್ರ ಸೇವೆಯು ತಮ್ಮ ಜೀವನದ ಅತ್ಯುನ್ನತ ಆದ್ಯತೆಯಾಗಿದೆ ಮತ್ತು ಅದಕ್ಕೆ ಸದಾ ಸಮರ್ಪಿತ ಎಂದು ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ದಶಕದ ಪ್ರಯಾಣವು ಸಾರ್ವಜನಿಕ ಜೀವನ ಮತ್ತು ವಿದ್ಯಾರ್ಥಿಗಳ ಕಲ್ಯಾಣಕ್ಕೆ ಹಾಗೂ ಜೀವಮಾನದ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಅವರ ಸಮರ್ಪಿತ ಸೇವೆ, ಸುಧಾರಣೆಗಳಿಗೆ ಬದ್ಧತೆ ಮತ್ತು ಬಲವಾದ ಭಾರತವನ್ನು ನಿರ್ಮಿಸಲು ನೀಡಿದ ಕೊಡುಗೆಗಾಗಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಭಾರತದ ಶಿಕ್ಷಣ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಕ್ಷೇಮಕ್ಕಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಪ್ರಾಮಾಣಿಕ ಪ್ರಯತ್ನಗಳನ್ನು ಸಚಿವ ಕಿರಣ್ ರಿಜಿಜು ಶ್ಲಾಘಿಸಿದ್ದಾರೆ. ಸರ್ಕಾರ ತನ್ನ ಬೇಡಿಕೆಗಳಿಗೆ ಒಪ್ಪಿಕೊಂಡ ಬಳಿಕ ಸಿಜೆಪಿ ತನ್ನ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ಸಿಜೆಪಿ ನಿಯೋಗದೊಂದಿಗೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಮತ್ತು ಪ್ರಶ್ನೆಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಬೇಡಿಕೆಗಳ ಮೇಲೆ ಕೇಂದ್ರೀಕರಿಸುವ 3ನೇ ಸುತ್ತಿನ ಚರ್ಚೆ ನಡೆಸಿದರು. ನಂತರ ನವದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಸಭೆಯಲ್ಲಿ ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದು ಮತ್ತು ಅವರ ವಿರುದ್ಧ ಯಾವುದೇ ಎಫ್ಐಆರ್ಗಳನ್ನು ದಾಖಲಿಸಬಾರದು ಎಂಬ ಸಿಜೆಪಿಯ ಬೇಡಿಕೆಗಳನ್ನು ಸರ್ಕಾರ ಮಾನ್ಯ ಮಾಡಿದೆ ಎಂದು ಹೇಳಿದರು. ಯಾವುದೇ ಎಫ್ಐಆರ್ ದಾಖಲಾಗಿದ್ದರೆ ಅದನ್ನು ಹಿಂಪಡೆಯಲಾಗುತ್ತದೆ ಮತ್ತು ಎಫ್ಐಆರ್ಗಳ ಪ್ರತಿಗಳನ್ನು ಸಹ ಒದಗಿಸಲಾಗುತ್ತದೆ ಎಂದು ಸರ್ಕಾರ ಒಪ್ಪಿಕೊಂಡಿದೆ. ಆತ್ಮಹತ್ಯೆ ಮಾಡಿಕೊಂಡವರಿಗೆ ಪರಿಹಾರದ ವಿಷಯದ ಬಗ್ಗೆ ಸರ್ಕಾರ ಸಂಪೂರ್ಣ ಸಹಾನುಭೂತಿಯನ್ನು ಹೊಂದಿದೆ. ನಿಯಮಗಳಿಗೆ ಅನುಸಾರವಾಗಿ ಗರಿಷ್ಠ ಪರಿಹಾರವನ್ನು ಒದಗಿಸುವುದನ್ನು ಸರ್ಕಾರ ಖಚಿತಪಡಿಸುತ್ತದೆ ಎಂದು ಅವರು ತಿಳಿಸಿದರು. ಸಿಜೆಪಿಯ ಮುಖ್ಯ ವಕ್ತಾರ ಸೌರವ್ ದಾಸ್ ಮಾತನಾಡಿ, ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳುವುದಾಗಿ ಘೋಷಿಸಿದರು. ಪ್ರಾಚೀನ ಬೌದ್ಧ ತಾಣ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಇದನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಗೆ ನಿರ್ಣಾಯಕ ಕ್ಷಣ ಎಂದು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಸಾರನಾಥವು ಶಾಂತಿ, ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ಕಾಲಾತೀತ ದೀಪಸ್ತಂಭವಾಗಿದೆ. ಇದು ಮಾನವೀಯತೆಗೆ ಭಾರತೀಯ ನಾಗರಿಕತೆಯ ಆಳವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಕೊಡುಗೆಗಳನ್ನು ಪ್ರತಿಬಿಂಬಿಸುತ್ತದೆ. ಪೀಳಿಗೆಯಿಂದ ಪೀಳಿಗೆಗೆ ಸ್ಫೂರ್ತಿ ನೀಡುವ ವಿಚಾರಗಳ ತೊಟ್ಟಿಲಾಗಿ ರಾಷ್ಟ್ರದ ಶಾಶ್ವತ ಪಾತ್ರವನ್ನು ಈ ಶಾಸನವು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್.

0: ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11:00 ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ಸಿಂಗಾಪುರದ ಕಾನೂನು ಸಚಿವ ಎಡ್ವಿನ್ ಟಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅರ್ಜುನ್ ರಾಮ್ ಮೇಘವಾಲ್, ಸಭೆಯಲ್ಲಿ ಭಾರತ ಸಿಂಗಾಪುರ ನಡುವಿನ ಕಾನೂನು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಹಾಗೂ ಸಾಂಸ್ಥಿಕ ಮತ್ತು ನ್ಯಾಯಾಂಗ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಪರಿವರ್ತನಾತ್ಮಕ ಕಾನೂನು ಸುಧಾರಣೆಗಳನ್ನು ಮುಂದುವರೆಸುವುದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಕಾನೂನು ಸಹಭಾಗಿತ್ವವನ್ನು ವಿಸ್ತರಿಸುವ ಕಾರ್ಯಕ್ಕೂ ಆದ್ಯತೆ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ICG ದಮನ್, ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಕ್ಷಿಣ ಗುಜರಾತ್ನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿದ್ದ 170 ಮಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಿದೆ. ಈ ತಿಂಗಳ 22ರ ಮಧ್ಯರಾತ್ರಿಯಿಂದ ಇದುವರೆಗೆ 11 ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು, ನಿರಂತರ ಮಳೆ, ತೀವ್ರ ಪ್ರವಾಹ ಹಾಗೂ ಅತ್ಯಂತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯ ನಡುವೆಯೂ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ಚಿನ್ನ ಕಳ್ಳಸಾಗಣೆ ಗುಂಪುಗಳ ಮೇಲೆ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಕಳ್ಳಸಾಗಣೆ ಮಾಡುತ್ತಿದ್ದ ಒಟ್ಟು 27 ಕಿಲೋಗ್ರಾಂ ತೂಕದ ವಿದೇಶಿ ಮೂಲದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು 12 ಜನರನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಮುಂಬೈನಲ್ಲಿ DRI ಅಧಿಕಾರಿಗಳು ಇಥಿಯೋಪಿಯಾದ ಅಡಿಸ್ ಅಬಾಬಾದಿಂದ ಆಗಮಿಸಿದ 3 ಪ್ರಯಾಣಿಕರನ್ನು ಬಂಧಿಸಿದ್ದು, ಸುಮಾರು 12 ಕಿಲೋಗ್ರಾಂಗಳಷ್ಟು ತೂಕದ ವಿದೇಶಿ ಮೂಲದ 6 ಚಿನ್ನದ ಇಟ್ಟಿಗೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಮಾನದ ಹಿಂಭಾಗದ ಶೌಚಾಲಯದ ಸೀಲಿಂಗ್ ಪ್ಯಾನೆಲ್ಗಳ ಒಳಗೆ ಚಿನ್ನವನ್ನು ಮರೆಮಾಡಲಾಗಿತ್ತು. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಉತ್ತರ ಪ್ರದೇಶದ ಬ್ರಹ್ಮಪುತ್ರ ಮೇಲ್ನಲ್ಲಿ ಸುಮಾರು 5 ಕಿಲೋಗ್ರಾಂಗಳಷ್ಟು ತೂಕದ ವಿದೇಶಿ ಮೂಲದ 42 ಚಿನ್ನದ ಬಿಸ್ಕೆಟ್ಗಳನ್ನು ಕಳ್ಳಸಾಗಣೆ ಮಾಡುತ್ತಿದ್ದಾಗ ಮಹಿಳಾ ಪ್ರಯಾಣಿಕರೊಬ್ಬರನ್ನು ಬಂಧಿಸಲಾಯಿತು. ಬಾಂಗ್ಲಾದೇಶದ ಮೂಲಕ ಭಾರತಕ್ಕೆ ಚಿನ್ನವನ್ನು ಕಳ್ಳಸಾಗಣೆ ಮಾಡಲಾಗಿದೆ ಎಂಬುದನ್ನು ವಿಚಾರಣೆಯ ಸಮಯದಲ್ಲಿ ಮಹಿಳೆ ಒಪ್ಪಿಕೊಂಡಿದ್ದಾರೆ. ಮುಂಬೈ, ಕೋಲ್ಕತ್ತಾ, ಕೊಚ್ಚಿ ಮತ್ತು ಗೌಹಾಟಿಯಲ್ಲಿ ಇದೇ ರೀತಿಯ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು 8 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಿಂಬಾಬ್ವೆಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸಿದೆ. ಭಾರತದ ಪರ ಇಶಾನ್ ಕಿಶನ್ 81 ರನ್ ಸಿಡಿಸಿದರೆ ತಿಲಕ್ ವರ್ಮಾ 60 ರನ್ ಪೇರಿಸಿದರು. ಗೆಲುವಿನ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ಇತ್ತೀಚಿನ ವರದಿಯಂತೆ 13 ಓವರ್ಗಳಿಗೆ 6 ವಿಕೆಟ್ ನಷ್ಟಕ್ಕೆ 99 ರನ್ ಮಾಡಿ ಆಡುತ್ತಿದೆ. ಕಳೆದ 1 ತಿಂಗಳಿನಲ್ಲಿ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಇರಾನ್ನಿಂದ ಒಟ್ಟು 14,539 ಅಫ್ಘಾನ್ ನಿರಾಶ್ರಿತ ಕುಟುಂಬಗಳು ದೇಶಕ್ಕೆ ಮರಳಿವೆ ಎಂದು ಅಫ್ಘಾನಿಸ್ತಾನ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. T20 ಕ್ರಿಕೆಟ್, ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರ

0: ಜ್ಞಾನ ಕುರಿತು ಮಾತುಕತೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾ ನೆಲೆಯಲ್ಲಿ ಐಎನ್ಎಸ್ ಮಾಲ್ವಣ್ ಯುದ್ಧ ನೌಕೆ ಸೇರ್ಪಡೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಾಯು ಜಲಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಜಪಾನ್ ದೇಶದ ಫುಕುವೋಕದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿ ಅವರು ಉಭಯ ದೇಶಗಳ ಬಲ ಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸೆಂಬರ್ಗ್ನ ಗ್ರ್ಯಾಂಡ್ ಡಚಿಯ ರಾಯಭಾರಿ ಕ್ರಿಶ್ಚಿಯನ್ ಬೀವರ್, ಲಕ್ಸೆಂಬರ್ಗ್ನ ರಾಯಭಾರ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವಂತಹ ಲಕ್ಸೆಂಬರ್ಗ್ನ ಗೌರವ ಕೌನ್ಸುಲ್ ಸುರೇಶ್ ವಾಸ್ವಾನಿ ಅವರು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದರು. ಲಕ್ಸೆಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸೆಂಬರ್ಗ್ ಉಪಪ್ರಧಾನಿ ಕ್ಸೇವಿಯರ್ ಬೆಟಲ್ ಮತ್ತು ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವಂತಹ ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲರಿ ಮ್ಯಾಕ್ ಗೇಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚೆ ನಡೆಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನರ ನಡುವಿನ ಸೌಹಾರ್ದ ಸಂಬಂಧ ವಿಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಮಾಲ್ವಣ್ ಯುದ್ದ ನೌಕೆಯನ್ನು ಕಾರವಾರದ ಐಎನ್ಎಸ್ ಕದಂಬ ನೌಕಾ ನೆಲೆಯಲ್ಲಿ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಈ ವೇಳೆ ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಇದರಿಂದ ದೇಶದ ಕರಾವಳಿ ರಕ್ಷಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ವೃದ್ಧಿಸುವ ಮಹತ್ವದ ಹೆಜ್ಜೆಯಾಗಿದೆ. ಐಎನ್ಎಸ್ ಮಾಲ್ವಣ್ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಕರಾವಳಿ ಕಣ್ಗಾವಲು, ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆ ಹಾಗೂ ಸಮುದ್ರ ಭದ್ರತಾ ಸಾಮರ್ಥ್ಯ ಮತ್ತಷ್ಟು ಬಲಿಷ್ಠವಾಗಲಿದೆ. ಸ್ವದೇಶಿ ಯುದ್ದ ನೌಕೆ ನಿರ್ಮಾಣ ಕ್ಷೇತ್ರದಲ್ಲಿನ ಭಾರತದ ಸಾಧನೆಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ಮೂರು ಸೇನಾಪಡೆಗಳ ನಡುವಿನ ಸಮನ್ವಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೃದ್ಧಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: According to me, any technology delayed is technology denied. So we all who are in this field of aviation, military sailing or military land war, we have to realize that part, that if things have to happen, they have to happen at a certain pace, that we still remain relevant. And I'm very happy that the way our indigenous infrastructure is growing in terms of R&D, in terms of production, there is a big impetus which has been given. I'm not saying we've reached somewhere very close to the target, but we are in the right direction. And as long as one is moving in the right direction, there is hope. I'm sure if we don't waver from this path, if we remain focused on this, this will be a game changer. I must compliment the entire team of shipbuilding for delivering this fine platform to the nation. And also, I must commend the Indian Navy's project trials and acceptance teams for their sustained effort and meticulous oversight, you know, in ensuring the successful induction of so many ships, including this.
0: ಕಾರ್ಯಕ್ರಮದಲ್ಲಿ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಾಯನ್ ಮಾತನಾಡಿ, ಕಾರವಾರದ ನೌಕಾ ನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ಧ ನೌಕೆ ಲೋಕಾರ್ಪಣೆಗೊಂಡಿದೆ. ಐಎನ್ಎಸ್ ಮಾಲ್ವಾಡ್ ಆತ್ಮನಿರ್ಭರ ಭಾರತಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ಐಎನ್ಎಸ್ ಮಾಲ್ವಾಡ್ ಯುದ್ದ ನೌಕೆಯ ಕಮಾಂಡರ್ ಚೀಫ್ ಪ್ರವೀಣ್ ಕುಮಾರ್ ತಿವಾರಿ, ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ವ್ಯವಸ್ಥಾಪಕ ಜೋಸ್ ವಿಜಯ್ ಸೇರಿದಂತೆ ಹಿರಿಯ ನೌಕಾಪಡೆ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ರಕ್ಷಣಾ ಉದ್ಯಮ ವಲಯದ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಪ್ಲೇಸ್ಮೆಂಟ್ ಮತ್ತು ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ್ ಬಿ ರಾಮ್ಪುರೆ ಮತ್ತು ಗೂಗಲ್ ಫಾರ್ ಎಜುಕೇಶನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ಸ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಯು ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವೇಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವೇಟಿಯು 250

0: ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ದಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ಶುದ್ದ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿ ರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ ಶೇಕಡಾ 41% ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಶೇಕಡಾ 23 ಹಾಗೂ ಬೆಂಗಳೂರಿನಲ್ಲಿ ಶೇಕಡಾ 17% ಸುಧಾರಣೆ ಕಂಡುಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು ದಾವಣಗೆರೆ ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ 2019-20 2025-26 ಅವಧಿಯಲ್ಲಿ ಒಟ್ಟು 625.94 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು ರಾಜ್ಯದಲ್ಲಿ ಪ್ರಸ್ತುತ 358 ಜಲಗುಣಮಟ್ಟ ಹಾಗೂ 73 ವಾಯುಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018ರಲ್ಲಿ 17% ಮಾಲಿನ್ಯ ಪೀಡಿತ ನದಿ ವ್ಯಾಪ್ತಿ ಸಂಖ್ಯೆ 2025ರ ವೇಳೆಗೆ 14% ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520.20 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತದ ನೀತಿ ಆಯೋಗ ಅಟಲ್ ಇನೋವೇಷನ್ ಮಿಷನ್ ರಾಷ್ಟಮಟ್ಟದಲ್ಲಿನ ತಳಮಟ್ಟದ ನಾವೀನ್ಯತೆಯ ಕೊಡುಗೆಗಾಗಿ ಕೂಡ ಮಾಡುವಂತಹ 2026ನೇ ಸಾಲಿನ ರಾಷ್ಟಮಟ್ಟದ ಸಾಧಕರ ಗೌರವಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದರೆಯ ಅನುಷಾ ಆಚಾರ್ ಪಾತ್ರರಾಗಿದ್ದಾರೆ. ಬಾಣಂತನ ಹಂತದಲ್ಲಿ ಪರಂಪರೆಯ ಲೇಹ ಉಪಚಾರದ ಆಹಾರವನ್ನು ನಾವೀನ್ಯತೆಯ ಜೊತೆಗೆ ಉಳಿಸಿ ಬೆಳೆಸುವ ನಿಟ್ಟನಲ್ಲಿ ಸ್ಟಾರ್ಟ್ಅಪ್ ಮೂಲಕ ಅನುಷಾ ಅವರು ಆರಂಭಿಸಿರುವ ಮಾವೇದಾಸ್ ಉತ್ಪನ್ನ ಆಯ್ಕೆಯಾಗಿದೆ. ಇದೇ 31ರಂದು ದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಾಧಕರನ್ನು ಗೌರವಿಸಲಿದ್ದಾರೆ. ಕರ್ನಾಟಕದಿಂದ ಆಯ್ಕೆಯಾಗಿರುವ ಇಬ್ಬರು ಸಾಧಕರ ಪೈಕಿ ಅನುಷಾ ಆಚಾರ್ ಒಬ್ಬರಾಗಿದ್ದಾರೆ. ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರದವರಾದಂತಹ ಅನುಷಾ ಅವರು ಬಿಇ ಎಲೆಕ್ಟ್ರಿಕಲ್ ಪದವೀಧರೆ. ದೇಸಿ ಆಹಾರ ಅದರಲ್ಲೂ ಮೆಂತೆ ಸತ್ವ, ಬಾಣಂತಿ ಲೇಹ, ಬೆಳ್ಳುಳ್ಳಿ ಲೇಹ, ಮೆಂತೆ ಲಡ್ಡು ಇತ್ಯಾದಿ ಬಾಣಂತಿ ಆರೈಕೆಯ ಆಹಾರಾದಿಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಒದಗಿಸುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಪರಂಪರೆಯ ಆಹಾರ ಪದ್ದತಿಯನ್ನು ಪರಿಚಯಿಸುವ ಮತ್ತು ಅದರ ಮಹತ್ವ ಸಾರುವ ಕೆಲಸವನ್ನು ಅನುಷಾ ಮಾಡುತ್ತಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಅನುಷಾ, ಇದೊಂದು ಹೆಮ್ಮೆಯ ವಿಷಯ. ನಮ್ಮ ಪರಂಪರೆಯ ಬಾಣಂತಿ ಲೇಹ ಪದ್ದತಿ ಉಳಿಯಬೇಕೆಂಬ ನಿಟ್ಟನಲ್ಲಿ ಸ್ಟಾರ್ಟ್ಅಪ್ ಮೂಲಕ ಆರಂಭಿಸಿರುವ ಮಾವೇದಾಸ್ ಉತ್ಪನ್ನಕ್ಕೆ ಎಲ್ಲೆಡೆಯಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದ್ದಾರೆ.
1: ನನ್ನ ಈ ಕನಸಿಗೆ ಪೂರಕವೆಂಬಂತೆ ಭಾರತದ ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟಮಟ್ಟದಲ್ಲಿನ ತಳಮಟ್ಟದ ನಾವೀನ್ಯತೆಯ ಕೊಡುಗೆಗಾಗಿ ಕೊಡಮಾಡುವ 2026ನೇ ಸಾಲಿನ ಆಯ್ದ 26 ರಾಷ್ಟಮಟ್ಟದ ಸಾಧಕರ ಪೈಕಿ ನಮ್ಮ ಈ ಮಾವೇದಾಸ್ ಆಯ್ಕೆಯಾಗಿದೆ. ದೇಶದ 250 ಅಧಿಕ ನಾವೀನ್ಯತೆಯ ಸ್ಟಾರ್ಟ್ಅಪ್ಗಳವರು ಈ ಸ್ಪರ್ಧಾ ಕಣದಲ್ಲಿದ್ದು ಅಂತಿಮ ಹಂತದಲ್ಲಿ 26 ಮಂದಿಗೆ ಈ ಸಾಲಿನ ರಾಷ್ಟೀಯ ಮನ್ನಣೆ ದೊರೆಯುತ್ತಿದೆ. ನಮ್ಮ ಮುಖ್ಯವಾದ ಧ್ಯೇಯ ಏನಂದ್ರೆ ಭಾರತದ ಈ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರಗಳನ್ನು ಉಳಿಸುವುದು, ಹಾಗೆ ಈ ಪೌಷ್ಟಿಕ ಆಹಾರದ ಮೂಲಕ ಮುನ್ನೆಚ್ಚರಿಕಾ ಆರೋಗ್ಯವನ್ನು ಉತ್ತೇಜಿಸುವುದು ಹಾಗೂ ಆಧುನಿಕ ಕುಟುಂಬಗಳಿಗೆ ಈ ಆಹಾರವನ್ನು ಸುಲಭವಾಗಿ ಲಭ್ಯವಂತೆ ಮಾಡುವುದು. ಮಾವೇದಾಸ್ ನಾನು ಹೇಳಬೇಕಂದ್ರೆ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು ಎಫ್ಎಸ್ಎಸ್ಐ ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಪೂರಕ ಆಹಾರಗಳಿವೆ, ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ.
0: ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಿತು. ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲೆಡೆ ಬರದ ಛಾಯೆ ಆವರಿಸಿದ್ದು ಕಾವೇರಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರವೇ ಬಳಸಿಕೊಳ್ಳಬೇಕು ಎಂದು ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನ ನೀಡಲಾಗಿದೆ. ನೀರಿನ ಕೊರತೆ ಎದುರಾಗುವುದನ್ನು ತಪ್ಪಿಸುವ ಸಲುವಾಗಿ ಕೃಷಿ ಹಾಗೂ ಇತರ ನೀರಾವರಿ ಉದ್ದೇಶಗಳಿಗೆ ಕಾವೇರಿ ನೀರನ್ನು ಬಳಸಬಾರದು.

ಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗಾರಿಕೆಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದ್ದಂತಹ ಜಾಗತಿಕ ಸಿಎಸ್ಆರ್ ಮತ್ತು ಸುಸ್ಥಿರತಾ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಬೆಳವಣಿಗೆಗೆ ಎಫ್ಕೆಸಿಸಿಐ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು. ಸಿಎಸ್ಆರ್ ಎಂಬುದು ದಾನವಲ್ಲ, ಇದು ಸುಸ್ಥಿರ ಅಭಿವೃದ್ದಿಯಲ್ಲಿ ಹೂಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಸಮತೋಲಿತ ವಿಧಾನದ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಸಮಾನವಾಗಿ ಪ್ರಾಮುಖ್ಯತೆ ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ. ಕೈಗಾರಿಕೆಗಳು ಈ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ದಿಗೆ ಕರೆ ನೀಡಿದ ಮುಖ್ಯಮಂತ್ರಿ, ರಾಜ್ಯವು ಈಗ ಬೆಂಗಳೂರು ಬಿಟ್ಟು ಇತರ ನಗರಗಳತ್ತ ಗಮನ ಹರಿಸುವಂತೆ ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ಶೀಘ್ರವೇ ಜಾರಿಗೆ ಬರಲಿರುವ 2026-2031 ನೂತನ ವೈಮಾಂತರಿಕ್ಷ ಮತ್ತು ರಕ್ಷಣಾ ನೀತಿಯಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ ಸಮರ ಸಾಧನಗಳು, ಎಂಬೆಡೆಡ್ ತಂತ್ರಾಂಶ, ಇ ವಿಟಾಲ್ ಸಾಧನಗಳು, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಳಸಲಾಗುವಂತಹ ಪೇಲೋಡ್ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಗ್ರ ಕ್ಲಸ್ಟರ್ಗಳನ್ನು ಅಭಿವೃದ್ದಿಪಡಿಸಲು ಒತ್ತು ನೀಡಲಾಗಿದೆ. ಡಿಸೆಂಬರ್ ವೇಳೆಗೆ ಕ್ವೆನ್ಸಿಟಿ ಹಂತ 1ರಲ್ಲಿ 200 ಎಕರೆ ವಿಸ್ತಾರವಾದಂತಹ ಸೆಮಿಕಂಡಕ್ಟರ್ ಪಾರ್ಕ್ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ಆರಂಭವಾದಂತಹ 15ನೇ ವರ್ಷದ ವ್ಯೂಹಾತ್ಮಕ ವಿದ್ಯುನ್ಮಾನ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಜ್ಯವು 2 ವರ್ಷಗಳ ಹಿಂದೆಯೇ ಸೆಮಿಕಂಡಕ್ಟರ್ ಮತ್ತು ಆಧುನಿಕ ಇಎಸ್ಡಿಎಂ ವಲಯಗಳಲ್ಲಿ 23,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಿದೆ. ಇದರಿಂದ ಹೆಚ್ಚಿನ ಕೌಶಲ್ಯ ಹೊಂದಿರುವಂತಹ 3,500ಕ್ಕೂ ಹೆಚ್ಚು ಎಂಜಿನಿಯರಿಂಗ್ ಹುದ್ದೆಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಶೋಧನೆ, ಡೀಪ್ಟೆಕ್ ವಿನ್ಯಾಸ ಮತ್ತು ಎಕ್ವಿಪ್ಮೆಂಟ್ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಮತ್ತು 3 ನ್ಯಾನೋಮೀಟರ್ ವಿನ್ಯಾಸ ಕೇಂದ್ರಗಳು ಸಕ್ರಿಯವಾಗಿವೆ. ಉದ್ಯಮಿಗಳು ಇವೆಲ್ಲವನ್ನು ಸಕಾರಾತ್ಮಕವಾಗಿ ಪರಿಗಣಿಸಿ ಹೂಡಿಕೆಗೆ ಮುಂದಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಮೈ ಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವ ಜನತೆ ಸಕ್ರಿಯವಾಗಿ ಭಾಗಿಯಾಗಿ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಶಕ್ತಿ ಯುವ ಜನತೆಯಾಗಿದ್ದು, ವಿಕಸಿತ ಭಾರತ 2047ರ ಕನಸನ್ನು ನನಸಾಗಿಸಲು ಯುವ ಜನರ ಶಕ್ತಿ, ನವೋತ್ಸಾಹ ಮತ್ತು ಬದ್ದತೆ ಅತ್ಯಂತ ಅಗತ್ಯವಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಯಂ ಸೇವಾ ಕಾರ್ಯ, ನಾಯಕತ್ವ ಅಭಿವೃದ್ದಿ, ಕೌಶಲ್ಯ ವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಮೈ ಭಾರತ ವೇದಿಕೆಯು ಅರ್ಥಪೂರ್ಣ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಷ್ಟೀಯ ಹೆದ್ದಾರಿ 69ರ ಶಿರಾ ಬಡವನಹಳ್ಳಿ ಭಾಗದ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 584,98,00,000 ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕೇಂದ್ರ ಹೆದ್ದಾರಿ ಮತ್ತು ಭೂಸಾರಿಗೆ ಸಚಿವಾಲಯ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಕಾಮಗಾರಿಗೆ ಗುತ್ತಿಗೆ ಆದೇಶ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ಹೆದ್ದಾರಿಯಿಂದ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ತಿರುಪತಿ ಮತ್ತು ಚೆನ್ನೈ ನಡುವಿನ ಪ್ರಯಾಣಕ್ಕೆ ಇನ್ನಷ್ಟು ಅನುಕೂಲಕರವಾಗಲಿದೆ. ತಿರುಪತಿಗೆ ಕೇವಲ 4 ಗಂಟೆಯಲ್ಲಿ ತಲುಪುವುದರ ಜೊತೆಗೆ ಸುಮಾರು 60 ಕಿಲೋಮೀಟರ್ ರಸ್ತೆ ಪ್ರಯಾಣ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆಯ ಸಿ ವಿಭಾಗದ ಅಡಿಯಲ್ಲಿ ರಾಜ್ಯದಲ್ಲಿ ಸಾರ್ವಜನಿಕ ಇವಿ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಬೆಸ್ಕಾಂ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳ ಜೊತೆ ಇದೇ 27ರಂದು ಬೆಸ್ಕಾಂ ನಿಗಮ ಕಚೇರಿಯಲ್ಲಿ ಸಮಾಲೋಚನಾ ಸಭೆ ನಡೆಸಲಿದೆ. ಬಳಕೆದಾರರಿಗೆ ಇವಿ ಮೂಲಭೂತ ಸೌಲಭ್ಯ ಕಲ್ಪಿಸಲು ರಾಜ್ಯದ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಬೆಸ್ಕಾಂ ಸಿಪಿಒಗಳ ಜೊತೆ ವಿಸ್ತೃತ ಚರ್ಚೆ ನಡೆಸಲಿದೆ. ಆಸಕ್ತ ಸಿಪಿಒಗಳು ಸಭೆಯಲ್ಲಿ ಭಾಗಿಯಾಗಿ ಇವಿ ಮೂಲಭೂತ ಸೌಲಭ್ಯ ಕಲ್ಪಿಸುವ ಕುರಿತು ಅಗತ್ಯ ಸಲಹೆ ಸೂಚನೆ ನೀಡಲು ಬೆಸ್ಕಾಂ ವಿನಂತಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ
ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ

0: ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಮಂಗಳೂರು, ಸಮಯ 8:45. ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಭಾವಗೀತೆಗಳು.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಮಾ ಅರವಿಂದ್ ಅವರು ಹಾಡಿರುವ ಕುವೆಂಪು ಅವರ ರಚನೆ ಮುಸಲ ವರ್ಷಧಾರೆ ಮುಗಿಲಿನಿಂದ ಸೋರೆ.

ನೀನು ಮುಗಿಲು ನಾನು ನೆಲ. ಜಿಎಸ್ ಶಿವರುದ್ರಪ್ಪ ಅವರ ರಚನೆ, ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಸಿ ಅಶ್ವಥ್ ಅವರು ಹಾಡಿರುವ ಗೀತೆ ಈಗ. ಬಂಗಾರ ನೀರ ಕಡಲಾಚೆಗೀಚೆಗಿದೆ, ರಚನೆ ದಾರಾ ಬೇಂದ್ರೆ.

0: ಕುಸುಮಕ್ಕ,
1: ದಾನ
0: ಇನ್ನಿಲ್ಲ ಗೋಷ್ಠಿ ಶುರುವಾತಿಲ್ಲ ಕೊಂಡು
1: ಇನ್ನಿ ಗೋಷ್ಠಿ ಪುರಾಣಾಗ ಒಂಚೂರು ಕಡೆಸದುಂಡು.
0: ಹೌದಾನೆ,
1: ಒಂದು ಬರ್ಸತ್ತೆ ಚಳಿ ಪಾತದು ಪೋತುಂಡಿಗೆ ಅಂಚೊಂಚೂರು ಕಡೆಸದುಂಡು ಸತೀಶ.
2: ಯಂಕ್ ತುಂಬೇ ಒಂತೆ ಕುಂಬಾರು ಜಾಸ್ತಿ ಇತ್ತ ಚಳಿಕೆ ದಾನೆ ತಂಡ ಓದೋಣಗಳ ಒಣಿಕಂಬರ ಶುರುವಾತ.
1: ಅವು ಸರನೇ ಅಂಚನ ಅದು ಚಳಿಕ್ ಅಂಚನ ಅಂದು ಒಂಚಿಲ ಗೊತ್ತಾಪು.
0: ಅದು ಬೊಕ್ಕ ಇತ್ತ ಪನ್ನಾಗ ಇಂಚಲ ಆಟಿ ಆತ ಆಟಿದ ಪನ್ನಾಗ ಬರ್ಸಲ ಉಂಡು ದೊಂಬುಲ ಉಂಡು ಅಪಗ ಇರ್ನ ಸ್ವರ ದೊಂಡೆ ಒಂತೆ ಕಿಚಿ ಕಿಚ ಪುನಲ ಉಪ್ಪುಂಡ ಅತ್ತೆ ಮಾಮಣ್ಣ.
2: ಅವು ಎಂಕಂತೂ ಅಂತೆ ಬೊಕಲ ಎಚ್ಚಣೆ ಅಂದು ಬಾಣೋಳಿ.
1: ಅತ್ತು ಬರ್ಸ ಇಜ್ಜಿ ಇಜ್ಜಿ ನಮ್ಮ ಪಂಡದು ಇಂತೆ ಎಂಚಗೆ ಬರ್ಸ
0: ಒಂದು ಇತ್ತೆ ಎಂಚಾತನು ಬನ್ನಗ್ಗ ಮಧ್ಯ.

0: ഗാനക്ക് ബയ്യായിനത്ത് മുഗാലാദി പുണ്ടപ്പ
1: ഐക്കേ തുലേ ദുമ്പു ദക്ലേന പാതേര സുള്ളത്ത് സതീശൻ നാട്ടിടൊഞ്ചി എടേന ബർസ ബർപ്പുണ്ടേ
0: ദാ മണ്ടേ വെച്ച മാൽ പോർച്ചി ബർസ ദൊട്ടിക സീക്കല ബർപ്പുണ്ടേ എന്ന് പന്നലേ
2: അത ഔ എൻച പണ്ണ ഗൈതേ സതീശേ പുര വട്രാസി എൻജിന പോണ്ട ಅವು ಬಕ್ಕ ಸೀತ ತೆಮ್ಮ ಪುರ ಶುರು ಆಪನ ಬರ್ಸಗು ವಡಾಪಣ ಜಾಗ್ರತೆ ಮಲ್ತೋನೋಡು ಎಂಚಿನ ಅವು ಇತ್ತದ ಕಾಲದಿಂದ ರೈನ್ ಕೋಟ ಕೊಡೆನ ಪಾತೊಂದು ಪೋಡು ತರೆ ಕೊಂಜಿ ದಲಾಂಡ ತೊಪ್ಪಿ ಪಾಡೋನೋಡು ಇದು ಸೀತಾ ಕಕ್ಕೇ ನನೈಲಕ ಪೋಂಡ
0: ಐಕ್ ಐಕ್ ಪನ್ ಪ್ಯಾನ್ ಇತ್ತ ದಾದಾಪುಂಡು ಪನ್ನಾಗ ಕಾಂಡ ಯಾನ್ ಇಲ್ಲಡ್ದು ಪಿದಡ್ನಾಗ ಕುಸುಮಕ್ಕ ವಾ ದೊಂಬಿಪ್ಪುಂಡು ಅಂಚಾದ ನಮ್ಮ ದಾದನ್ ಪೋ ನನ್ನ ಹಿಂದೆಕ್ಕೆ ಏರು ರೈನ್ ಕೋಟ್ ಪಾಡೋನೊಂದು ಬುಡ್ದು ಬೋಪನ ಬುಡ್ದು ಪೋದು ಒಂಜಿ ಚೂರು ದೂರ ಬನ್ನಾಗ ಶುರು ಆಪುಂಡು ಬರ್ಸ ಇಜಿನಂಡ ಬರ್ಸ ಪನಿ ತೊಂದು ಪಂಡದು ಒಂಜಿ ಚೂರು ರೈನ್ ಕೋಟ್ ಪಾಡದು ಪೋಯನ ನಡುಟ ನಂಗ ದೊಂಬು ಐಕ್ ರೈನ್ ಕೋಟ್ ಪಾಡದಿತ್ತ ನನ್ಲ ಸೆಕೆ ಆಪುಂಡು
2: ಅತ್ ಐಕ್ ಎಂಚಿನ ಆಂಡಲ ಒಂಜಿ ಉಪ್ಪಾಯ ನಾಡು ತರೆ ಅಂತ ತುಲೆ ಚಂಡಿ ಆಂಡಲ್ಲ ಮಲ್ಲಾರ್ತಿಗೆ ತರೆ ಚಂಡಿ ಆಂಡನೆ ಈ ಸೀತಾಪುರ ಶುರು ಆಪುಂಡು
1: ಅಂಡ ದಾದೆ ಗೊತ್ತುಂಡು ಸತೀಶ್ ಒಕ್ಕೊಂಜಿ ದಾದ ಪಂಡ ಇತ್ತೆ ಮಾತಿರ್ಲ ಈ ಬರ್ಸಗ ಜೋಕ್ಲಿ ರಜೆ ಕೊರ್ಪೇರು ಅಂತ ತಿಳಿಪುವೆರು ಅಂಡ ಐತ ಪಿರೋಡ್ಲ ಕಾರಣ ಉಂಡತ್ತೆ ಪೊಕ್ಕಡೆ ರಜೆ ಕೊರ್ಪೇರಾ
0: ಅವು ನಿಜ ದಾಯಪನ್ನ ತುಲೆ ಬರ್ಸದ ಪೊರ್ತುಡು ದಾದ ಪುಂಡು ಪಂಡ್ರ ಜಿತ್ತ ಅಂತೂ ಗಾಲಿ ಬರ್ಸಗ ಪೂರ ಮರ ಪೂರ ಬೂರು ನಲ ತೂ ಒಂದಿಪ್ಪು ಅಲ್ಪ ಅಲ್ಪ ಅಂಚಿನ ಪೊರ್ತುಡು ಜೋಕ್ಲು ಅಂತ ಜಾಗ್ರತೆ ಇಲ್ಲಡಿತ್ತಂಡ ಒಂಜಿ ಲೆಕ್ಕಡೆ ಎಡ್ಡೆ ನೆಮ್ಮದಿ ಆತ ನಮಕ್ಲ
1: ಅಂದು ಪೋಡಿಗೆಲ್ಲ ಇಪ್ಪು ಜಿಬೋಕ
2: ಅತ್ತ ಮರ ಬೂರುನೆ ಪಣ್ಣ ಎಂಕೊಂಜಿ ನೆನೆಪಾಡಿ ಎಂಕ ಮಾತ್ರ ಒಂಜಿ ಅನುಕೂಲನೆ ದಾಣೆ ಪಂಡ ದುಂಬೇ ಪಣ್ ಪೇರು ನುರ್ಗೆದ ಗೆಲ್ಲಿಗೆ ಕಾರ ರೀವಾಡ ನಾವು ಆತ ಪಕ್ಕ ಪೊಲಿ ಇದು ಎಂಚಿನ ಆತನೆ ಮಂಡ ನುರ್ಗೆದ ಒಂಜಿ ಮರನೆ ಮಗರ್ದು ಪಕ್ಕ ದಾನೆ ಮಣ್ಪುಣೆ ಐತ ಪೂರ ತಪ್ಪು ನೀತ ತಿನ್ನೋಂದುಂಡು ಅವು ಒಂಚಿ ಹೋಗ ಐಟಾಂಡ ಲಾವಾಡ
1: ಅವು ಇಟ್ಟು ಮುಕ್ಕಲ್ ದಕ್ಕಿನೆ ನಂದು ಗೊತ್ತು ಜಿ ಸತೀಶ್ ವಿಷಯದಾದ ಪಂಡ ಬಿತ್ತಿಲ್ಡು ಒಂಜಿ ನುರ್ಗೆದ ಮರ ಮುರಾಣಿ ಪೊಲಿತು ಬೂರ್ದುಂಡು ಐಕ ಪೊಕ್ಕಡ ಆಯ್ತ ತಪ್ಪು ಇರೇ ಪುರ ತುನ ಆ ಸ್ಯಾಪುಂಡು ಐಕ ದಿನಕ್ಕೆ ಒಂಜಿ ನಮ್ಮನೆದ ಆಟಿಲ್ ಮಲ್ಪುನಿ ಬಕ್ಕ ಆಟಿಡು ಪುರ ಎಡ್ಡೆಗೆ ನುರ್ಗೆದ ತಪ್ಪುಲು ಪುರ ತಿಂದ
0: ಆಟಿಡು ಮಾತ್ರ ತಾವು ದಿನ ತಿನ್ನಲ್ಲ ಎಡ್ಡೆನೆ ಬುಡ್ಲೆ
2: ಅತಿ ಎಂಚಿನ ಪಂಡ ಸತೀಶ ಅವು ಇತ್ತೆ ಐಕ ನುರ್ಗೆ ಸೊಪ್ಪು ಅಂಡ ಗಾಳಿ ನುರ್ಗೆ ಸೊಪ್ಪು ಐಕ ಕುಸುಮ ಐಕ ಎಂಜಿನ ಪೆಳ್ಳತ್ತಾರೆ ಅವೊಂದು ಪುರ ಪಾಡ್ದು ಐತ ಒಂಜಿ ರೀತಿ ಒಂಜಿ ರೀತಿಯೇ ಬೇತ
1: ಅತ್ತು ಸತೀಶ್ ಅಣ್ಣ ಮಾಮಣ್ಣಗ ಇಲ್ಲಡಿಪ್ಪುನ ಫ್ರೆಶ್ ನುರ್ಗೆ ತಪ್ಪಾ ಪೂಜಿ ಮುರಾಣಿ ಒಡೆಗ ಸಮ್ಮೇಳನಗ ಮೇಳಗ ಪೋಯಿನಾರು ನುರ್ಗೆ ತಪ್ಪು ನುಂಗ ದಿನ ಪತ್ತೊಂಬೈದಿರು ಒಂದು ತೀಪೆ ಕಾಯಿಲೆಗೆ ಬಾರಿ ಎಡ್ಡೆ ಪಾಡ್ದು ತಿನ್ನೋಡು
2: ಸತೀಶ್ ಐಕ ಒಂಜಿ ಕಾರಣ ಉಂಡು ದಾನೆ ಪಣ್ಣಗ ನುರ್ಗೆ ಕೊಯ್ಯರೆ ಮೆಕ್ಕಳಿಗೆ ಪುರ ಆಪುಣ ಮಿತ್ತುಡು ಉಂಡು ಅವು ಗೆಲ್ಲು ಪುರ ಮಿತ್ತು ಜಾನೆ ಅವೆ ಕಾಯ್ಕ ಮರಕ ಬೋಂಡ ಮಾವಣ್ಣ ಇರು ಮರಕ ಪೋಡ್ಚು ಮರಕ ಪೋಡಿಯರೇ
0: ಅವತ್ತ ಅವಂದು ಕುಸುಮಕ್ಕ ಈತ ನಿಕ್ಲಾಲ್ಪಿತ್ತರೆ ತಜಂಕ ಪುರ ಇಜ್ಜದಾನೆ
1: ತಜಂಕ ಕೊಡೇರ ಶುರು ಆತನ ಸತೀಶ್ ಈ ಸರ್ತಿ ಒಂಚೂರು ಕಡೆಸದನ್ ಶುರು ಅನಗನೆ ಅಣ್ಣ ತಜಂಕ ಕೊಡೇರ ಶುರು ಆತಂಡು ಸಂಗತಿ ಪಂಡ ಅವೇನ ಅಲ್ಪ ದೆತ್ತೊಂದು ಕುಲ್ಲರೆ ಎಂಕು ಪುಸ್ಸೊತ್ತಿಜ್ಜಿ ಈ ಮಾಮಣ್ಣ ಅವರವರ ಪೋಪಿರು ಅಂಚಿ ಆರು ಪೋಂಡ
2: ಪೂರ ನನ ಐತ ಸುರೈತ ತಾಜಂಕ ಉಂಡಿತ ಚೇವು ದೈರೆ ತೋಜೊಂದು ಉಂಡು ಪೂರ ಕೊಣತದ ಐತ ಒಂಜಿನ ತರೇ ವಾರಿ ಪೂರ ಐತ ಕೆಲವು ತೆನಸಲೇನು ಮಣ್ಪೆರೆ ಉಂಡು ಇತ್ತೆ ಎಂಜಲ ಆಟಿ ತಿಂಗಳು ಈ ತಿಂಗಳು ಪೂರ ಐನ ಮಂತದ ತಿನ್ಪುಣ ತಿಕ್ಕುನ ಪೊರ್ತಾತ್ತ
1: ಬೊಕ್ಕ ಮಾಮಣ್ಣ ಉಂಡತಿ ತೇವುದ ತೇಟ್ಲ ನೊಂಜಿ ಬಾರಿ ಎಡ್ಡೆ ಕಟ್ಟುವೆರು ಅವು ತೇಟ್ಲ ಎಂಚ ಕಟ್ಟುವರು ಪಂಡ ಕಜಿಪ್ ಮಾಲ್ ತಿನ್ನಲ್ಲ ಅವು ಬುಡ್ ಪೂಜಿ ತೇಟ್ಲ ಕಟ್ಟದಿನ ಆತ ಎಡ್ಡೆ ಗಂಟಾಯ್ತ
2: ಅವು ಪೂರ ಎಂಕಲ್ ದುಂಬು ಎಂಕಲ್ನ ಪೆರಿಯಾಕಲು ಪೂರ ಪಂಡುಗೊರ್ನ ಇದ್ದೆ
0: ಐನ ನಿಕ್ಲು ದುಂಬು ದಕ್ಲೇಕ್ಲ ಪಂದು ಕೊರೋಡು
2: ಅತಿ ಇತ್ತೆ ಬೋಡ ಐನಂಚ ತೇವು ಪೂರ ತಿಕ್ಕುಂಡೈತ ಪೇಂಟ್ ಹಿಡಿತ ಬರ್ಪುಡುಗ ಅವು ಪುರಾಣಿ ನಮ್ಮ ಏರು ನಿಕ್ಲಿನ ಚಂದ್ರಣ್ಣೆ ಪಣ ಅಂತೀರಿ ಅರೆ ಬೆಂಗಳೂರಿಗೆ ಕೊಣರೆ ತೇವು ಬೋಡು
1: ಅತ್ತು ಸತೀಶ್ ಅಣ್ಣ ದುಂಬು ದಕ್ಲೆ ಕಲ್ಪ ಉಣ್ಣೆ ಪನ್ಪುನೆ ಮುರಣಿ ಮಾಮಣ್ಣ ತೇಟ್ಲ ಕಟ್ಟನಾಗ ಮಗಲ್ಲ ಕುಲ್ಯಲು ಔದಾದಾಂಡ್ ತೇವುದೇರೆ ತ ಕನ್ನೆರೆಂಡು ಒಂಚೂರು ಕೈಕ್ ಅಜ್ಜರೆ ಎನ್ನ ಕೈತ ಕಲರ್ ಬದಲು ಯಾನಿಜ್ಜಿ ಉಂದೇಟೊಂದು ಬಂದು ಬಲ್ತಾರೆ
2: ಅವು ಕಲರ್ ಬದಲನೆ ಮಾತ್ರ ಕೆಲವರೆಗೂ ಕಿರ್ಮುಂಡು ಜೋರು ಐಕೆ ಪುರ ಕೆಲವು ಪುರ ಉಪ್ಪಾಯಲು ಉಂಡು ಪುಲಿ ಪುರ ಇತ್ತೆ ಐಕೆ ತಾಪು ತೇವುಗ ಪುರ ಅಪಗ ಪುಲಿ ಅಂತ ಖರ್ಚು ಜಾಸ್ತಿ
1: ಪುಲಿ ಮುಂಚೆ ಎಡೇನ ಖರ್ಚುಂಡು ತೇವು ಸುರುವಾಂಡ
0: ಅತಿತ್ತ ಈ ತೇವುದಂದು ಪುರ ಕಟ್ಟೊಂದುಲ ರತ ಮಾಮು ಇತ ಎಲಂಜೆಂಚಿ ನನ್ನ ಆಟಿದ ಕೂಟ ಉಂಡುಗೆತ್ತ ಐಕ್ ಬೇತೆ ಬೇತೆ ಆಟಿದ ತೆನಸು ಪುರ ಮನ್ಪರ ಉಂಡುಗೆ ಅಂಚ ಒಂತೆ ಇರ್ನಲ್ಲ ಒಂದು ಕಾಣಿಕೆ ಮೀನಿ ಕೊರ್ಪುನಾಂಡ ಕೊರ್ಲೆ ದಾದನ್ಪರ್
2: ಅತ್ತು ಕೊರ್ಲೆ ಅತ್ತು ಕೊರೋಡುಂದೇ ಆತುಂಡ
0: ಇಂದು ಪುರ ಆತುಂಡ ಪಗಂಡ
2: ಅವು ಪೂರ ಇತ ಜವಾಬ್ದಾರಿ ಕುಸುಮಾಗ ಕೊರ್ತುಂಡು ಜಮಾಗೆಲ್ಲ ಅಯ್ಯನು ತೂವೋಣು ದಾಯನ ಬಣ್ಣ ಅಡಗಿ ಪೂರ ಅಯ್ಯನು ಎಂಜಿನ ಸರಬರಾಯ ಮಣ್ಪೋಡ ಅಡಗಿ ಕೊಣದು ಪೋಪಣ ಪೂರ ಆಯ್ನ ಗಾಡಿ ಕೊಣದು ಪೂಪ ಇತ ಎಂಚಿನ ಮಣ್ಪೋಡದು ಯಾನ ಐಕ ಮಾರ್ಗದರ್ಶನ ಕೊರ್ಪಡ ಬೇಲೆ
1: ಅತ್ತ ಯಾನಿತೆ ಮಾಮಣ್ಣ ಗೊಂಜಿ ಬೇಲೆ ಕೊರ್ತೆ ಪತ್ರಡೆ ಅನ್ನು ಮಲ್ಪುವೆ ಅಂಡ ತೇವು ಮೂರನ ಬೇಲೆ ಇರೇ ಮಲ್ಪೋಡ್ ಎಂಕ ಒಂದು ಸತೀಶ್.

0: ನಾಕುಲ್ಲೊಂದು ಗಂಟೆ ಗಟ್ಲೆ ಆ ಗುರುಟಿನ ಬೇಲೆ
1: ಅತ್ ಈತ ಎಡ್ಡೆ ಪುರ ಇರ ಪುರ ಅಜತ್ ದೀಂಡ ಬೊಕ್ಕ ಸುಳಾಬ
2: ಈತ ಎಡ್ಡೆ ಇರ ಪಂಡ ದಾದ ಮಾಮ ನೆಂಚಪ್ಪುಂಡು ಎಡ್ಡೆ ಇರ ಪಂಡ
1: ಅತಿ ಎಡ್ಡೆ ಪಂಡೆ ನೀಕ ತೂತು ಜನ ಐಟ ಪುರ ಕೆಲವು ಕಣ್ಣು ಕಣ್ಣು ಉಬ್ಬುಂಡು ಮಂಜಲ್ ಕಲರ್ದ ಬೊಟ್ಟ ಬೂರು ಲೆಕ್ಕ ಉಬ್ಬುಂಡು ಇಂಚ ಪುರ ಇರ ನಮ ದೆತ್ತದ ಐನು ಬುಡ್ದು ಎಡ್ಡೆ ಶುದ್ಧ ಎಡ್ಡೆ ಪಚ್ಚೆ ಪಚ್ಚೆ ತೋಜುನ ಎಡ್ಡೆ ಇರೆ ಬೊಕ್ಕ ಐಟಿಲ ಒಂಜಿ ಉಂಡು ಎಂಚಿನ ಅವು ಬೊಲ್ದು ಗಾರದ ಕಪ್ಪು ಗಾರದ ಅದು ಪುರ ತೂವೋ ನೋಡು
0: ತೇವು ಪಂದು ಬೇತೆ ಉಂಡು ಅತ್ ಐಟಿತೆ ಎಲ್ಲಂಜಿ ಪತ್ರಡೆಗೆ ಮಲ್ಪುನ ತೇವು ಬೇತೇನೆ ಸತೀಶ್ ಅಣ್ಣ ಹೌದಾದ ಗೊತ್ತುಂಡು ಊರುಡು ಒಂಜಿ ಮರಟ್ಟು ಮರತೇವಾತ್ ಅವೇನಿತ್ಯ ಪತಂ ಬರ್ಪನ ಏರ್ಪಾಡ ಎಂತು ಮಾಮಣ್ಣ ಉಲ್ಲೇರಿ ಆ ಮರತೇವು ಕೈ ಕಾಂಡಲ ಪುಲಿ ಒಂಚೂರು ಕಡಿಮೆ ಅವು ಬೊಕ್ಕ ಅವು ಕಿರ್ಮುನೆಲ್ಲ ಕಡಿಮೆ ಅದೇ ಮಾಮಣ್ಣ
1: ಅವು ಇತ್ತೆ ಸತೀಶ್ ಅಣ್ಣ ಪ್ಯಾಂಟ್ ದಾಖಲೆ ಮೂಲು ಬಣ್ಣ ಕಾಣ್ಬೇಕು ಅವು ಎಂಜಿನ ಕಂಡೋಡು ಮುಲ್ಪ ಕಣ್ಣಿಟ್ಟು ಪುರ ಅವು ಎಡ್ಡೆ ಇಜ್ಜಿ ಅವು ಎಂಜಿನ ಕುರಪಟ್ಟು ಅವು ಮರತೇವು ಎಂಚಿನ ಪಣ್ಣಗ ಮರಟೇಮಿತ್ತು ಆಪುಣ ಅವು ನಿಕ್ಕ ತೂವ್ಯಾರೆಲ್ಲ ಶುದ್ಧಪುಣ ಐ ಬೊಕ್ಕ ಆಯ್ತ ಇಂಚ ಕಿರ್ಮುಣಲ್ಲ ಅಂತ ಕಮ್ಮಿ ಐತ ಅಡ್ಡೆ ತಿಂದದ್ದು ತೂಡಿ ಬೊಕ್ಕ ಬಣೋಡು
2: ಅವು ನಿಕ್ಕಲು ಮಂತ್ ಕೊರೋಡ ಎಂಕಲ ತಿಂದು ತೂಲಿ
1: ಅದ ಅವು ಕೊರೋಡ ಅವು ಕೊರ್ಕ ಸತೀಶ
0: ಅತ್ತು ಸತೀಶ್ ಅಣ್ಣ ಇರೇ ಗೊಲ್ಪರ ಪರ ಇಜ್ಜ ಆಟಿದ ಕೂಟಗ ಆಟಿದ ತೆನಸುಗ
2: ಆಟಿದ ಕೂಟ ತೆನಸುಗ ಪುರ ಲೈದೇರ್ರಿ ಅಂಚ ತೂಡ್ ಪನ್ನಗ ಬಿನ್ನೆರಾದತ್ತು ಬತ್ತದ ಪೋದೊಂಜಿ ತಿಂದು ಬಲ್ಲೆ ಎಂದು ಪನ್ನಗ ಪೂರೆತ್ತ ಪನ್ಪು ನೆಂಚ ಪನ್ನಗ ಆಟಿಡು ಅವು ತಿನ್ ತೆರುಂದು ತಿನ್ ಪೆರುಂದು ಪನ್ನಗಡ್ಡೆ ಗಮ್ಮತ್ತುಡು ಇತ್ತೆರುಂದು ಪನ್ಪು ಲೆಕ್ಕ ಆತಂಡು
1: ಅತ್ತು ಎಂಚ ಪನ್ನ ಸತೀಶಾಗ ಒಂಜಿ ಬೇಳೆ ಕೊರುಲ್ಲೆ ಐಟ್ಲಿ ಕೂಟಗ ಪಣ ದಾಣೆ ಪಣ್ಣ ಐಟಿಲ ಪೂರ ಪಂತ ದೀಪರಿಗೆ ಏರ್ನ ರುಚಿ ಆತಂಡು ಅಡ್ಡೇಲು ಐನ್ ರುಚಿ ತೂದು ಐನ್ ಒಂಜಿ ಎಂಜಿನ ಜಡ್ಜ್ಮೆಂಟ್ ಕೊರಿಯರ ಸತೀಶ್ ಅಣ್ಣ ಕುಲ್ಲಾವಲಿ
0: ಅತ್ ಸಂಗತಿ ಉಂಡು ಸತೀಶ್ ನೀರ್ ಪಂಡರತೆ ಒಂದು ಆಟಿ ಪಂಡ ಗಮ್ಮತ್ತ ತಿಂಗಳೇನೊಂದಿತ್ತೆರೆಂದು ದುಂಬು ದಾದ ಪಂಡ ಬಡಪತ್ತು ಅವೆಂತಿನ ಒಂದಿತ್ತೆ ಆಟಿಗ ಇತ್ತೆ ದಾದ ಆತನ ಪಂಡ ಅಂಚಿನ ತಿನಸುಗೆ ಬಡಪತ್ತು ಐತುಂಡು ಅಂಚ ಆಟಿಡು ಒಂದೊಂದೆ ಬಿದಾಡುವ
1: ಅವು ದುಂಬುದ ಕಾಲಪುರ ಎಂಕಲ್ ನಾ ದಿನಕುಲೋಡು ಪೆರಿಯಾಕುಲು ಉಪ್ಪುಣಗ ಪರ ಬಂಜಿಗೆ ಇತ್ತ ಎಂಚಿನ ಬಣ್ಣ ಬತ್ತೊಗುಪುರ ದಾಲ ಕೊಣತ್ತುಂಡ ಬಂಜಿದ ಪಡಿ ಗಂಜಿಯ ತೆಲಿಯ ಇತ್ತಿನ ಅಂಚಿನ ಕಾಲವರ ಇತ್ತುಂಡು ಅಪ್ಪಗ ಪೂರ ತಿಕ್ಕು ನಾ ಒಂಜಿ ಕಂಡೆಗೆರೆಂಗಿಲೆ ಕೇಣೆಗೆರೆಂಗ ಅವೊಂದು ತಿಂದದೆ ಬಂಜಿ ತಿಂದ ಅಂದು ನಾ ಪೊರ್ತು ಅಪ್ಪಗದ ಆ ಒಂಜಿ ಚಿತ್ರನು ಐನ ಪೂರ ನೆನಪು ಮಣ್ಪೆರ ಬಡೋದು ಒಂದು ಮಣ್ಪುಣ ನಿಜ ಅದಂಡ ಐತ ಪಿನ್ನೆಲೆನ ಪುರ ನಮ್ಮ ಭತ್ತನಗಳಿಗೆ ತೆರಿಪಾದು ಕೊರುಂಡ ಐತ ಅರ್ಥ ಗೊತ್ತಮ್ಮ ನಮ್ಮ ಎಂಚಿನ ನಮ್ಮ ಪಣ್ಪದ ನಮ್ಮ ತುಳು ಸಂಸ್ಕೃತಿ ಪುರ ಒಪ್ಪಗ ತೆರೆದು ಬರ್ಬ
0: ಆತೈತೆ ತುಲೆ ಮಾಮಣ್ಣ ನಕ್ಲು ಪುರ ಪಣ್ಪೆರೆ ಇಂಕ್ಲ ಆ ಕಾಲಡು ಪೆಲಕಾಯಿ ತಿಂದದು ಬದುಕದ ಇತ್ತೆ ನಮ್ಮ ಕಾಪುಂಡ ಸತೀಶ್ ಅಣ್ಣ ಅಂಚ ನಾಲ್ ಪಚ್ಚಿರು ತಿಂದಾನಾಗ ನನ ಮುಡ್ಚಿಂದ ಸುರು ಆಪುಂಡು ಬಂಜಿಲ ಪಂಡನಕೇನು
2: ನಿಜ ಆ ಆಟಿದ ಕೂಟ ಅಂದು ಪನ್ನಗ ಅಲ್ಪ ಎಂಚಿನ ಅವ್ರಿಗೆ ಜವನಗ ಎಂಚಿನ ಕಳೆಂಜನ ವೇಸ ಪಾಡ್ರಂಡುಗೆ ಅಂಚ ಆಯ್ಕ ಅವು ದಾದ ಮನ್ಪುಡು ಇಂಚಿನ ಮನ್ಪುಡು ಒಂದು ಗೊತ್ತುಜ್ಜಿ ಆಯ್ಕೆ ಇರ್ನ ಪೂದರ್ ಒಂಜಿ ಪಂದಿತ್ತೆ ಮೆರಡಕ್ಕೆ ಸರಿ ಇಟ್ಟು ಗೊತ್ತಾಪಣ ಒಂದು
1: ಅತ್ ಅವು ಪೂರ ಆಯ್ತ ಎಣ್ಣಕೆಲ್ಲ ಪರಿಚಯ ದಾಖಲೆ ಪೂರ ಜಾಣಪದ ವಿದ್ವಾಂಸರಂದು ಉಳ್ಳು ಅಕಿಳ್ಳ ಪೂರ ಕೇಣದು ಐತ ಎಂಚಿನ ಪೂರ ದುಂಬು ಪಿರವನು ತೆರೆಯೊಂದು ಆ ನಮನದನೇ ಆಸ ಪಡು ಇಜ್ಜಿಂಡ ಕೆಲವು ಇತ್ತ ದಾಣ ಆಧುನಿಕ ಮಂತ್ ಮಂತದ್ದು ಆ ಕಲೆಂಜನ ಚಿತ್ರಣೆ ಬದಲ ಅಂಚಾಪುರ ಬಕ್ಕ ಐನಪುರ ನಮ್ಮ ತೆರೆಯೊಂದು ಐತಾಡೇನೆ ಜನಕುಳ್ಳೆ ಐತ ಒಂಜಿನ ಪ್ರಾತ್ಯಕ್ಷಿಕೆ ಪುರ ತೊಜಿಪಾಡ
0: ಐಕೊಂಜಿ ಪಾತ್ರ ಉಂಡು ಗೊತ್ತುಲೆ ಒಂಜಾ ಪನ್ನರನೆ ಬಲ್ಲಿ ಪನೋಡಾಂಡ ಸರಿಯಾದ ತೆರೆಯೋ ನೋಡು ಬಂದು
1: ಐನೆ ಪಣ್ಬುಣೆ
2: ಅಂಚ ಐತೊಟ್ಟಿಗೆ ಅದನ್ನ ಐಕ್ ಪದ್ಯ ಪುರ ಬೋಡುಗೆ ಕುಸುಮಕ್ಕ ಈರು ಒಲ್ಪಾಡ್ದಾಂಡಲ್ಲ ಅಂಜಿ ಐನೊಂಜಿ ಸಂಗ್ರಹ ಅಂತೂ ಕೊರಡಾಪುಂಡು
0: ಕಳೆಂಜ ಕಳೆಂಜನು
2: ಅಂಚಿನ ಜಾನಪದ ಕವಿತೆಲು ಪುರ ಅಲ್ಲಾಗೆತ ಪದ್ಯಲು ಪುರ ಅವೇನು ಪುರ ಅಂತ ಕೊರಿಯಾರಡ ಒಂತ ಒಂತ ಪ್ರಾಕ್ಟೀಸ್ ಮನ್ಪಿರಲ ಯಾವು
1: ಅವು ಪುರ ಕಳೆಂಜಗಂದ ಐತೈತೆ ಕಳೆಂಜನೇ ಒಂಜಿ ಸಂಧ್ಯ ಇಂಜಿನ ಅವು ಪುರ ಕವಿತಳು ಉಂಡು ಕೆಣದ ಗಂಡ ತಿಂದೆನಾ ಕಳೆಂಜೇ ಬಂಜಿ ಒಲಬಾಂಡೆನಾ ಇಂಚ ಪುರ ಬರ್ಬುಂಡು ಅಪಘಾತ ಆ ನೇನು ಕೇನುನೆ ಮಾತ್ರ ಪದಾತ ರಂಗನ ಮಾತ್ರ ಐಟಿ ಉಪ್ಪುನ ತಿರ್ಲು ಎಂಚಿನ ಅರ್ಥ ಅಂತೊಂಡ ಆ ಒಂಜಿ ಕಾಲದ ಒಂಜಿ ಪೂರ ಈ ಸಲ ನಮಗೆ ತೆರೆದು
0: ಮಾಮಣ್ಣ ಇರೋ ಒಂಜೇ ಸಾಲ ಪಂಡರ್ ನನ ಒಂಜಿ ರಡ್ಡು ಸಾಲ ಪಂಡಲ ಎಂಕಲಿ ಕೇಂದು
2: ಐನ ರೆಕಾರ್ಡ್ ಮಂತದಲ್ಲಿ ಇತ್ತು ನದ ಅನ್ನ
1: ಅತ್ತ ಅವಿತ ನನ ಕೂಟಗು ಪೋಣಗ ಐನ ಪಣಿಯರಲ್ಲ ಉಪ್ಪು ನನ ಮೇಡ ಐತ ನಮ ಪುರ ಒಂಜಿ ಐಕ್ತ ಬಗೆಟ್ ಅಂತ ಪಾತೆರೆ ಪುರ ಪಂತೆರಿ ಐಕ ಪುರ ಇತ್ತ ಅಂತ ಅಂತ ಈ ಮೊಬೈಲ್ ಐಟ ತೂದು ಪುರ ಬೊಕ್ಕ ಎಂಜಿನ ಪುರ ಈ ಸತೀಶ ಬತ್ತ ಐನ ಪುರ ಎಂಜಿನ ಐನ ಬರೆದು ಬರವಣಿಗೆ ಜಪಡಾದು ಅಂತ ಪೋಂಡ ಮರತು ಹೋಗುಣ ಕೆಡ್ಡಾಪು
0: ಇತ್ತ ದಾದೆ ಗೊತ್ತುಂಡು ಸತೀಶ ಜೋಕುಲ ಐತ ಪದ ಕಲ್ಪುವೆರು ಐತ ಅರ್ಥದಾದಂದು ಗೊತ್ತಿಪ್ಪುಜಿ ಪೋಯಿ ವರ್ಷ ಆಟಿದ ಕೂಟದ ಪಂತಡಂಚನೆ ಆತಂಡು ಆಟಿ ಕಳಂಜನ ಪದ ಪಂತಿರ ಐತ ವಿಶ್ಲೇಷಣೆ ಮಲ್ಪಂಡ ಅವು ದಾದಂದೇ ಗೊತ್ತುಜಿ ಪದತ್ತ ಪೊಲ ಬಿಜ್ಜಿ ಜೋಕ್ಲಿ
2: ಅವು ಬೊಕ್ಕ ದಾದಾತನು ಪನ್ನಾಗ ಎತ್ತೋ ಸರ್ತಿ ದಾದಾಪುಂಡು ಈ ಪಾಡ್ದನದ ಸಂಧಿದ ತುಳುಟು ಕೆಲವೊಂಜಿ ಶಬ್ದಲು ನಮಕ್ ಈ ಗಲಸು ಜನ ನಮ ಅಂಚದ ಐತ ನಿಜ ಅರ್ಥ ದಾದಂದೇ ಗೊತ್ತಾಬುಜಿ ನಮಕ್
1: ಬೊಕ್ಕ ಸತೀಸಾಗಿ ಸತಿ ತಪ್ಪ

0: ಅಂದ ಆಟಿದ ಕಸಾಯ ಒಂಜಿ ಏರ್ಪಾಡು ಮಾಡ್ಬೋದು.
1: ಕಸಾಯ
0: ಪರಿ ಬೊಕ್ಕನೆ ತಿನ್ನೋಡ ಆಯ್ನ ಫಲ ತಿಕ್ಕೋಣ ಬಗ ಸತೀಶ್ ಆಯ್ತಾ ಅಲ್ಪ ಮುಲ್ಪ ಪೇಂಟೆಲ್ ಎಡುಬುರ ಒಂಜೊಂಜಿ ಐಕಂದೆ ಒಂಜಿ ಎಂಜಿನ ಕೇಂದ್ರ ಬೂತುಗೆ ಅವು ಪುರ ಮಂತದ ಕಸಾಯ ಪಟ್ಟುನ ಬೇಲೆ ಅವು ಒಂಜಿ ಬಾರಿ ಅಡ್ಡೆ ಅತ್ತ ನಿಕ್ಲಿಗಿಜಿನ ಏನೇನು ಮರತ ಕೆತ್ತದ ಪುರ ಕಸಾಯ ಮಂತದ ಪರ್ಂಡ ಅವ್ರ ಅವಂತರ ಆಪುನತ್ತ
1: ಅವ್ವಂದು ಇತ್ತೆ ಪಾತ್ರ ಪಾತ್ರ ಒಂದು ಪೊರ್ತುಲ ಕಡೆಸುಂಡು ಸತೀಶ್ ಅಣ್ಣ ಇರೆಂತು ಪಂಡರು ಪತ್ರಡೆ ಮಲ್ತನೆ ಯಾನ್ ಬರ್ಪೆ
2: ಅಂದು
1: ಯಾನ್ ಐಕೆ ಇರ ಎಕ್ಕಡ ಪನ್ನಗ ಮನಿ ಈ ಪನ್ನಿ ಇನ್ನಿ ಎಂಕ್ಲೆ ಅವೇ ಪತ್ರಡೆನೆ
2: ಅಪ್ಪಣ ಸರಿಯಾಯ್ನ ದಿನ ನೆ ಬೈದೆ ಅನ್ನ
1: ಯಾನ್ ಪತ್ತೊಂ ಬರ್ಪೆ ಇರೆ ಗೊಂಚರ್ ತಿನರ ಒಟ್ಟು ಗೊಂಜಿ ಚಾಲ ಮಲ್ತೊಂ ಬರ್ಪೆ
0: ಎಂಕ್ಲೆ ಒಂಜಿ ತುಂಡು ಅಣ್ಣದ
1: ಅಲೆ ಅರೆಗ ಚಾ ಬೋಡು ಪತ್ರಡೆ ಹಿಡ್ದೆ ಚ ಕನಪೆ ಕನಪೆ
3: ಇದಮುಟ್ಟ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಕೇಂಡರು ಪಾಲ್ಪಡೆಯನಕಲು ಲತೀಶ್ ಪಾಲ್ದನೆ ಪ್ರವೀಣ್ ಅಮ್ಮೆಂಬಳ ಬೊಕ್ಕ ಅಕ್ಷತ ರಾಜ್ ಪೆರ್ಲ ಆತ್ಮೀಯ ಕೇಳುಗರೆ ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30 ಈ ವಾರದ ಅತಿಥಿಯಾಗಿ ಗಡಿಯ ಕಾವಲಿಗೆ ಬದುಕನ್ನೇ ಮುಡಿಪಾಗಿಟ್ಟು ಹೆತ್ತ ತಾಯಿಗಿಂತ ಭಾರತ ಮಾತೆಯನ್ನೇ ಹೆಚ್ಚಾಗಿ ಪ್ರೀತಿಸಿದ ಧನ್ಯ ಜೀವ ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರಾದ ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಕಿಣಿ.
4: ದೇಶ ಸೇವೆ ಮಾಡಬೇಕೆಂಬ ಒಂದು ತುಂಬ ಇಚ್ಛೆ ಮನಸ್ಸಲ್ಲಿದ್ದ ಕಾರಣ ಫೈನಲ್ ಆರ್ಮಿ ಆಫೀಸರ್ ಆಗಿ ದೇಶಕ್ಕೆ ಸೇವೆ ಮಾಡುವಂತ ಒಂದು ಆಪರ್ಚುನಿಟಿ ಸಿಗ್ತದೆ. ಅದು ಏನೋ ಶೋಲ್ಡರ್ನಲ್ಲಿ ಒಂದು ಸ್ಟಾರ್ ಸಿಗುವುದಂದ್ರೆ ತುಂಬ ಒಂದು ಆಪರ್ಚುನಿಟಿ ಲಕ್. ಅದ ನಂತರ ದೇಶ ಸೇವೆ ಆರ್ಮಿ ಆಫೀಸರ್ ಆಗಿ ಮಾಡುವುದಂದ್ರೆ ತುಂಬಾ ಒಂದು ಖುಷಿ ವಿಷಯ.
3: ಹೊಸ ವಾರ ಹೊಸ ಅತಿಥಿ ಹೊಸ ಬೆಳಕು, ಬನ್ನಿ ಕೇಳೋಣ ದೇಶ ಪ್ರೇಮದ ಅಮರ ಕಥನ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೇ?
1: ಹಾಗಾದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12 ತನಕ.
2: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611 STD ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
3: ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ, ಆ ಬಳಿಕ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: is required in the education system itself. Why should the options of children be limited to these few examinations? There's so much else children can do. You have to subsidize education. Education is becoming very expensive, out of reach of people. The moment a child is born, people start auditing their finances. You know, people start planning their lives around the education of the child. You have to send the child to a good school. Then once he's in class 10, you have to start planning for coaching. Then these very tough tests, and then they get leaked. Imagine. Yes. Look at the layers involved, and it's actually unfair on the parents also, because they are also putting in everything to ensure that children get the best possible education. I have a feeling that the government has to rework the examination and the education system to make it more holistic, create more opportunities for professional avenues for children, increase seats. You know, that's one good thing that this government has done. MBBS seats have been increased substantially, Lalima.
1: You also talked a few years ago, it was the 12th class exams results which mattered most. Can't we get back to that system?
0: That's not a bad system. If your schools are doing well, if CBSE selection system and examination system is good and can be improved, that can be one model also. I mean, you can admit children on the basis of class 12 examinations and maybe have one more examination and have weightage for the school exam, just like you have it in JEE. Right now, JEE does give some weightage to class 12. That's in the school exit exam. That's a possible model, and that will be even fair. Because sometimes what happens, Lalima, some children are extremely good at school studies. They self-study. They don't go into the coaching institutes. They're studying at home. They're brilliant at school. They may not be so brilliant at cracking an exam that's conducted on one day in 500 cities.
1: Right.
0: So you cannot judge the intelligence and intellect of a child in that one neat UG exam.
1: Absolutely. Very well said. And we hope that some of your analytical points would be taken into consideration by someone who's tuned in. Thank you very much, Aditi, for joining us on the view and review on the NEET paper leak case. Thank you very much.
0: Thanks, Lalima.
2: You are listening to a discussion on government's stringent measures against paper leaks. The participants were Aditi Tandon, senior journalist, and Lalima Aneja Dang, anchor. This program was produced and presented by the News Services Division of Akashvani. You can listen to it on our mobile app, News on AIR. This program is also available on our YouTube channel, News on AIR Official. You may share your feedback about this program through email at airnsdtalks@gmail.com or WhatsApp on 928-909-4044.
3: Spotlight. Akashavani. Yuvavani.
4: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ
5: ಮಹಿಳಾ ವೈದ್ಯಾಧಿಕಾರಿಯಾದ ಡಾಕ್ಟರ್ ಭೂಮಿಕಾ ವೈಡಿ ಇವರಿಗೆ ಸಂದರ್ಶನ.
6: ಸ್ನೇಹಿತರೆ, ಇವತ್ತು ವಿಶೇಷವಾದ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ವೃತ್ತಿಯಲ್ಲಿ ವೈದ್ಯರು, ಆದರೂ ಸಹ ಬಹುಮುಖ ಪ್ರತಿಭೆಯನ್ನ ಹೊಂದಿದಂಥವರು. ಬನ್ನಿ, ಅವರ ವಿಚಾರಧಾರೆಗಳನ್ನ, ಅವರ ಆಲೋಚನೆಗಳನ್ನ ಅವರದೇ ಮಾತಿನಲ್ಲಿ ಕೇಳೋಣ. ನಮಸ್ಕಾರ ಡಾಕ್ಟರ್ ಭೂಮಿಕಾ ವೈಡಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ನಮಸ್ತೆ ಸರ್.
6: ಭೂಮಿಕಾ ಅವರೇ, ತಾವು ವೃತ್ತಿಯಲ್ಲಿ ವೈದ್ಯರು, ವೈದ್ಯ ವೃತ್ತಿಯನ್ನು ಮಾಡ್ತಾನೂ ಸಹ ಅನೇಕ ರೀತಿಯ ಪ್ರತಿಭೆಗಳನ್ನ ಮೈಗೂಡಿಸ್ಕೊಂಡಿದ್ದೀರಿ. ನಿಮ್ಮ ಪ್ರತಿಭೆಗಳೇನು, ನಿಮ್ಮ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡ್ತೀರಾ?
7: ನಾನು ಡಾಕ್ಟರ್ ಭೂಮಿಕಾ ವೈಡಿ, ಮಹಿಳಾ ವೈದ್ಯಾಧಿಕಾರಿಯಾಗಿ ಕುವೆಂಪು ವಿಶ್ವವಿದ್ಯಾಲಯ ಶಂಕರ್ಘಟ್ಟ ಇಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀನಿ. ನನ್ನ ತಂದೆ ಹೆಸರು ದೇವೇಂದ್ರಪ್ಪ ವೈದಿ, ತಾಯಿ ಭಾರತಿ ಕೆಎಸ್. ಇವರು ನರಸಿಂಹರಾಜಪುರ ತಾಲೂಕು ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸರ್. ನನ್ನ ಪ್ರಾಥಮಿಕ ಶಿಕ್ಷಣ ಬಂದು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡೂರಲ್ಲಿ ಪೂರ್ಣಗೊಳಿಸ್ತೀನಿ. ನನ್ನ ಪಿಯು ಶಿಕ್ಷಣನ ನಾನು ಎಸ್ಡಿಎಂ ಪಿಯು ಕಾಲೇಜ್ ಉಜ್ಜರೆಯಲ್ಲಿ ಕಂಪ್ಲೀಟ್ ಮಾಡಿ ಪದವಿ ಶಿಕ್ಷಣನ ಏಲೆನ್ರಾವ್ ಮೆಮೋರಿಯಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೊಪ್ಪ ಇಲ್ಲಿ ಪೂರ್ಣಗೊಳಿಸಿ ಪ್ರೆಸೆಂಟ್ಲಿ ನಾನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಸರ್.
6: ಅಂದ್ರೆ ವೃತ್ತಿಯಲ್ಲಿ ತಾವು ವೈದ್ಯರಾಗಿದ್ದೀರಿ, ಅನೇಕ ಒಂದು ವಿಶೇಷವಾದಂತಹ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ, ಜನಸೇವೆಯನ್ನ ಮಾಡ್ತಾನೆ ತಾವು ತಮ್ಮದೇ ಆದ ಪ್ರತಿಭೆಯನ್ನ ಅನಾವರಣ ಮಾಡಿಕೊಂಡಿದ್ರಿ. ಯಾವ್ಯಾವ ರೀತಿಯ ಹಾಗಳನ್ನ ಬೆಳೆಸ್ಕೊಂಡಿದ್ದೀರಿ, ಯಾವ್ಯಾವ ರೀತಿ ನಿಮ್ಮದೇ ಆದ ಒಂದು ವೃತ್ತಿ ಜೊತೆಗೆ ಪ್ರವೃತ್ತಿಯನ್ನ ರೂಢಿಸ್ಕೊಂಡಿದ್ದೀರಿ?
7: ಸರ್, ನಂಗೆ ಚಿಕ್ಕ ವಯಸ್ಸಿಂದನೂ ಎಸ್ಸೆ ಕಾಂಪಿಟೇಷನ್ ಅಲ್ಲಿ, ಪೇಪರ್ ಪ್ರೆಸೆಂಟೇಷನ್, ಪೋಸ್ಟರ್ ಪ್ರೆಸೆಂಟೇಷನ್, ಡ್ಯಾನ್ಸ್ ಅಲ್ಲಿ, ಡಿಬೇಟ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ, ಟೀಚಿಂಗ್ ಅಲ್ಲಿ, ಸ್ಟ್ರೀಟ್ ಪ್ಲೇಸ್ ಅಲ್ಲಿ, ಎಲ್ಲದರಲ್ಲೂ ತುಂಬಾನೇ ಆಸಕ್ತಿ ಇದೆ ಸರ್.
6: ಅಂದ್ರೆ ಚಿಕ್ಕನಿಂದಲೇ ಕ್ರೀಡೆ ಇರ್ಬೋದು ಅಥವಾ ಚರ್ಚಾ ಸ್ಪರ್ಧೆ ಇರ್ಬೋದು ಅಥವಾ ಲೇಖನ ಬರೆಯೋದಿರ್ಬೋದು.

0: ಇದೆಲ್ಲ ಯಾವಾಗ ನಿಮ್ ಯಾಕೆಂದ್ರೆ ಒಂದು ಸಂದರ್ಭ ಬಹಳ ಮುಖ್ಯ ಆಗುತ್ತೆ, ಇವೆಲ್ಲ ನಾನು ಸೇರ್ಕೋಬೇಕು ಮಾಡ್ಬೇಕು ಅನ್ನುವಂಥದ್ದು, ಯಾವ ಸಂದರ್ಭದಲ್ಲಿ ಇವೆಲ್ಲ ನಿಮಗೆ ಈ ಒಂದು ನಿಮ್ಮ ಮನಸ್ಸಿನಲ್ಲಿ ಮೊಳಕೆ ಹೊಡಿತು, ನಾನು ಇದು ಈ ಕೆಲಸದಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ?
1: ಸರ್, ನಾನು ನನ್ನ ಪ್ರಾಥಮಿಕ ಶಿಕ್ಷಣ ನಾನು ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ರಿಂದ ಅದನ್ನ ಸರ್ವತೋಮುಖ ಬೆಳವಣಿಗೆ ಆಗೋಕೆ ಸಾಧ್ಯ ಆಯ್ತು ಸರ್. ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಪಠ್ಯಕ್ಕೆ ಎಷ್ಟು ಆದ್ಯತೆಯನ್ನ ಕೊಡ್ತಾರೋ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಅಷ್ಟೇ ಆದ್ಯತೆಯನ್ನ ಕೊಡ್ತಾ ಇದ್ರು. ಹಾಗಾಗಿ ನನ್ನಲ್ಲಿದ್ದಂತಹ ಒಂದು ಆಸಕ್ತಿಯನ್ನು ಮೊಳಕೆನ ಚಿಗುರು ಬರೋವಾಗ ಮಾಡಿದ್ದೆ ಅಲ್ಲಿ ಸರ್. ನನಗೆ ಸಾಕಷ್ಟು ಅವಕಾಶಗಳನ್ನ ನನ್ನ ಟೀಚರ್ಸ್ ಕೊಡ್ತಾ ಹೋದ್ರು, ಸಿಕ್ಕಿರೋ ಎಲ್ಲಾ ಅವಕಾಶಗಳನ್ನು ಕೂಡ ನಾನು ಬಳಸ್ಕೊಳ್ತಾನೆ ಹೋದ, ಯಾವ ಅವಕಾಶನೂ ಬಿಡಲಿಲ್ಲ. ಹಾಗಾಗಿ ನಾನು ಪ್ರತಿಯೊಂದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ವಿನ್ ಆಗ್ತಾ ಆಗ್ತಾ ನನ್ನಲ್ಲಿರುವಂತಹ ಆತ್ಮಸ್ಥೈರ್ಯ ಜಾಸ್ತಿ ಆಯ್ತು, ಆಸಕ್ತಿಗಳು ಇನ್ನೂ ಹೆಚ್ಚಾಗ್ತಾನೆ ಹೋಯ್ತು ಸರ್. ಅಲ್ಲಿಂದ ನಾನು ನಾನು ಹೇಳ್ದಂಗೆ SDM ಅಲ್ಲಿ ಅಲ್ವಾ, ಅಲ್ಲಿ ಸಾಂಸ್ಕೃತಿಕ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ರು. ಹಂಗಾಗಿ ನನ್ನ ಆಸಕ್ತಿಗಳು ಅಲ್ಲೂ ಕೂಡ ಕಡಿಮೆ ಆಗ್ಲಿಲ್ಲ. ಆಮೇಲೆ ನಾನು ಓದಿದ ಮೆಡಿಕಲ್ ಪ್ರೊಫೆಷನ್ ಆದ್ರೂ ಕೂಡ ನಮ್ಮ ಜೊತೆಲೂ ಅಷ್ಟೇ ಅವಕಾಶಗಳು ಬರುತ್ತೆ ಸರ್. ಅವಕಾಶಗಳು ಎಲ್ಲಾ ಕಡೆನೂ ಇರುತ್ತೆ, ನಾವು ಯಾವುದೇ ಕೋರ್ಸ್ ಆಗಿರ್ಲಿ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕು. ನಾನು ಎಲ್ಲಾ ಅವಕಾಶಗಳನ್ನು ಉಪಯೋಗಿಸ್ಕೊಳ್ತಾ ಬಂದಿದ್ರಿಂದನೇ ನನ್ಗೆ ಇಷ್ಟೆಲ್ಲ ಸಾಧ್ಯ ಆಯ್ತು ಸರ್.
0: ಅಂದ್ರೆ ತಾವು ಪ್ರಾಥಮಿಕ ಶಿಕ್ಷಣದಿಂದಲೇ ಈ ತರದ ಲೇಖನ ಇರಬಹುದು ಅಥವಾ ಒಂದು ವಿಶಿಷ್ಟವಾದಂತಹ ಬರವಣಿಗೆ ಇರಬಹುದು, ಹಾಗೇನೆ ಕ್ರೀಡೆ ಇರಬಹುದು, ಮತ್ತೆ ನಿರೂಪಣಾ ವಿಧಾನ ಇರಬಹುದು, ಈ ಎಲ್ಲದರನ್ನು ನೀವು ಬೆಳೆಸ್ಕೊಂಡು ಬಂದ್ರಿ. ನೀವು ಈ ಲೇಖನ ಅಂತ ಹೇಳಿದ್ರಲ್ಲ, ಯಾವ್ಯಾವ ತರದ ಲೇಖನಗಳನ್ನ ಪ್ರಕಟಿಸಿದಿರಿ, ಎಲ್ಲೆಲ್ಲಿ ಈ ತರ ಲೇಖನಗಳನ್ನ ಪ್ರಕಟಿಸಿ ತಮಗೆ ಬಹುಮಾನಗಳು ದೊರೆತಿದೆ?
1: ನಾನು ಲೇಖನಗಳನ್ನ ಎಲ್ಲಾ ಕಾಲೇಜಲ್ಲೂ, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಆಗಿರ್ಬೋದು, ಮತ್ತೆ ಕ್ಲಾಸ್ ಅಲ್ಲಿ ಬರುವಂತಹ ಕಾಂಪಿಟೇಷನ್, ಪ್ರತಿಯೊಂದರಲ್ಲೂ, ಈಗ ಶಿಕ್ಷಕರ ದಿನಾಚರಣೆ ಬಂದ್ರೆ ಅಲ್ಲೂ ಲೇಖನವನ್ನ ಬರೀತಾ ಇರೋದು, ಮಕ್ಕಳ ದಿನಾಚರಣೆಯಲ್ಲಿ ಎಲ್ಲದ್ರಲ್ಲೂ ಕೂಡ ನಾನು ಅವಾಗಿಂದ ಬೆಳೆಸ್ಕೊಳ್ತಾ ಬಂದೆ. ನಾನು ಪದವಿಯಲ್ಲಿ ಇದ್ದಾಗ ನಾನು ಬರೆದಂತಹ ಒಂದು ಲೇಖನಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅಂದ್ರೆ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕ್ಷೇತ್ರದಲ್ಲಿರೋ ಸ್ಟೂಡೆಂಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಜಿಲ್ಲೆಗೆ ಪ್ರಥಮ ಸ್ಥಾನ ಬರುತ್ತೆ ಸರ್. ಆ ಲೇಖನಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರು ಆಯೋಜಿಸಿದಂತಹ ಒಂದು ಲೇಖನ, ಅದರಲ್ಲಿ ನನಗೆ ಪ್ರಥಮ ಸ್ಥಾನ ಬಂದಿದ್ರಿಂದ ಕ್ಯಾಶ್ ಪ್ರೈಸ್ ಜೊತೆಗೆ ಆಗಿನ ಜಿಲ್ಲಾಧಿಕಾರಿಗಳು ರಮೇಶ್ ಸರ್ ಅಂತ ಇದ್ರು, ಅವ್ರ ಜೊತೆಗೆ ಒಂದು ದಿನ ಅನ್ನೋ ಕಾರ್ಯಕ್ರಮ ಇತ್ತು ಸರ್. ಅವ್ರದ್ದೆಲ್ಲಾ ಚಟುವಟಿಕೆಗಳಲ್ಲೂ ಕೂಡ ನಾನು ಭಾಗವಹಿಸಬಹುದಾಗಿತ್ತು ಅಂದ್ರೆ ಅವ್ರ ಜೊತೆಗೆ. ಆ ಸಂದರ್ಭದಲ್ಲಿ ನಾನು ಅವ್ರ ಜೊತೆಗೆ ಹೋಗಿ ಅವ್ರಿಗೆ ಒಂದು ZPಯಲ್ಲಿ ಮೀಟಿಂಗ್ ಇರುತ್ತೆ, ಅಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರ್ಬೋದು, ತುಂಬಾ ದೊಡ್ಡ ದೊಡ್ಡ ಅನೇಕ ವ್ಯಕ್ತಿಗಳು ಬಂದಿದೆ, ಅವ್ರ ಜೊತೆ ನಾನು ಕೂಡ ಆ ಚೇರ್ ಅಲ್ಲಿ ಕುತ್ಕೊಂಡು ಅವ್ರ ಜೊತೆ ಒಂದು ಭಾಗವಹಿಸೋ ಅವಕಾಶ ನಂಗೆ ಸಿಗುತ್ತೆ. ಆಮೇಲೆ ಅವ್ರ ಜೊತೆ DC ಕೋರ್ಟ್ ಆಗಿರ್ಬೋದು, AC ಕೋರ್ಟ್, ಎಲ್ಲಾ ಕೋರ್ಟ್ಗಳನ್ನ ನಾನು ಅಟೆಂಡ್ ಮಾಡ್ತೀನಿ ಸರ್. ಅದು ನನ್ನ ಲೈಫ್ ಅಲ್ಲಿ ತುಂಬಾ ಮೆಮೊರಿಯಬಲ್ ಮತ್ತೆ ಮರೆಯೋಕಾಗದೇ ಇರುವಂತಹ ಕ್ಷಣ ನನಗೆ, ಯಾಕಂದ್ರೆ ಅದನ್ನ ನಂಗೆ ತುಂಬಾ ಗೌರವ ಆಗಿರ್ಬೋದು, ಇನ್ನೂ ಆಸಕ್ತಿ ಜಾಸ್ತಿ ಆಗ್ತಾ ಹೋಯ್ತು ಸರ್. ಒಂದು ಸಾಮಾನ್ಯ ಸ್ಟೂಡೆಂಟ್ ಆಗಿ ಅವ್ರ ಜೊತೆಗೆ ಅವ್ರದೆಲ್ಲಾ ಆಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡ್ದೇವಲ್ಲ ಅನ್ನೋ ಸಂತೋಷ ತುಂಬಾನೇ ಇತ್ತು ಸರ್ ನಂಗೆ. ಅದು ನಂಗೆ ತುಂಬಾ ಎಲ್ಲ ಬಂದಿದ್ದ ಎಲ್ಲಾ ಅವಾರ್ಡ್ಗಳಿಗಿಂತ ಅದು ತುಂಬಾ ದೊಡ್ಡ ಅವಾರ್ಡ್ ಅಂತಾನೆ ಹೇಳ್ಬೋದು.
0: ಅಂದ್ರೆ ಈಗ ನಾವು ಶಿಕ್ಷಣದ ಜೊತೆಗೆ ಸ್ಕಿಲ್ ಅನ್ನೋದು ಬಹಳ ಮುಖ್ಯ, ಯಾಕೆಂದ್ರೆ ಇವತ್ತು ಸ್ಕಿಲ್ ಇತ್ತು ಅಂತಂದ್ರೆ ಇವತ್ತು ವ್ಯಕ್ತಿ ಎಲ್ಲಿ ಬೇಕಾದ್ರೂ ತನ್ನ ಸಾಧನೆಯನ್ನ ಅಪರಿಮಿತವಾಗಿ ಮಾಡ್ತಾ ಹೋಗ್ತಾನೆ. ನೀವು ಆ ಲೇಖನದಲ್ಲಿ ಯಾವ ತರ ಸ್ಕಿಲ್ ಬಳಕೆ ಏನು ಸ್ಕಿಲ್ ಅನ್ನ ಕುರಿತು ವಿಶ್ಲೇಷಣೆ ನಡೆಸಿದ್ರಿ ಅದಕ್ಕೆ? ಯಾಕೆಂದ್ರೆ ಜಿಲ್ಲಾ ಮಟ್ಟಕ್ಕೆ ಪ್ರಥಮ ಬಹುಮಾನ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಆ ಸ್ಕಿಲ್ ಅಲ್ಲಿ ಯಾವ ವಿಶೇಷತೆ ಏನ್ ಹೇಳಿದ್ರಿ, ಯಾವ ತರ ಸ್ಕಿಲ್? ಯಾಕೆಂದ್ರೆ ಪ್ರತಿಯೊಂದು ವೃತ್ತಿ ಕ್ಷೇತ್ರಕ್ಕೂ ಸ್ಕಿಲ್ಗಳು ಬೇರೆ ಇರುತ್ತೆ. ಒಂದು ಮಾಧ್ಯಮ ಇರಬಹುದು ಅಥವಾ ಇಂಜಿನಿಯರಿಂಗ್ ವಿಭಾಗ ಇರಬಹುದು ಅಥವಾ ವೈದ್ಯಕೀಯ ಇರಬಹುದು ಮತ್ತೆ ಇತ್ಯಾದಿ ಇತ್ಯಾದಿ, ಈಗ ಕೃಷಿ ಅಂತ ಅದಕ್ಕೂ ಸ್ಕಿಲ್ ಇರಬೇಕು. ಈಗ ಎಲ್ಲರೂ ರೈತರು ಅಂತ ನಾವು ಹೋಗ್ತೀವಿ, ರೈತರಾಗಬೇಕು ಅಂದ್ರೆ ಅದಕ್ಕೆ ಕೃಷಿ ಮಾಡೋದಕ್ಕೂ ಕೆಲವು ಸ್ಕಿಲ್ ಇಟ್ಕೊಂಡಿರ್ಬೇಕು ನಾವು, ಯಾವ ರೀತಿ ಕೃಷಿ ಮಾಡಬೇಕು ಅಂತೇಳಿ. ನೀವು ಬರೆದಂತ ಸ್ಕಿಲ್ ಲೇಖನದ ವಿಷಯತೆ ಏನಾಗಿತ್ತು
1: ಅಂದ್ರೆ ಅದರಲ್ಲಿ ಇದ್ದಿದ್ದು ಮೇನ್ ಟಾಪಿಕ್ ಯಾವ್ದು ವೇಸ್ಗಳು, ಈಗ ಸಾಮಾನ್ಯ ಗೃಹಿಣಿಯರಾಗಿರ್ಬೋದು ಮನೇಲಿರುವಂತಹರಾಗಿರ್ಬೋದು, ಯಾವ ತರ ದಾರಿಗಳಿದೆ ಅವರಿಗೆ ಜೀವನದಲ್ಲಿ ಮುಂದೆ ಬರಕ್ಕೆ, ಅವರಲ್ಲಿದ್ದ ಸ್ಕಿಲ್ಗಳನ್ನ ಉಪಯೋಗಿಸಿ ಅವ್ರು ಹೇಗೆ ಅರ್ನ್ ಮಾಡ್ಬೋದು, ಲೈಫ್ ಲೀಡ್ ಮಾಡ್ಬೋದು, ಅವ್ರು ಹೇಗೆ ಬದುಕಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಆಲೋಚನೆಗಳಲ್ಲಿ ಹೇಳಿ ಅನ್ನೋದು ಅದ್ರದ್ದು ಟಾಪಿಕ್ ಇದ್ದಿದ್ದು ಸರ್. ಅದರಲ್ಲಿ ನಾನು ಸ್ಕಿಲ್ ಎಲ್ರಿಗೂ ಒಂದಲ್ಲ ಒಂದು ಇದರಲ್ಲಿ ಬಿಲ್ಡ್ ಆಗೇ ಇರುತ್ತೆ ನಮ್ಗೆ ಹುಟ್ಟಿದಾಗಿಂದಲೂ, ಅದನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ತಾ ಇರ್ತೀವಿ ಮತ್ತೆ ಅದಕ್ಕೆ ನಮ್ಗೆ ಅವಕಾಶಗಳು ಹೇಗೆ ಸಿಗುತ್ತೆ, ಸಿಕ್ಕಿರೋ ಅವಕಾಶಗಳನ್ನ ಹೇಗೆ ನಾವು ಉಪಯೋಗ ಮಾಡ್ಕೊಳ್ಳೋ ಅನ್ನೋದ್ರ ಮೇಲೆ ನಮ್ಮಲ್ಲಿರುವಂತಹ ಪ್ರತಿಭೆ ಆಗಿರ್ಬೋದು ಸ್ಕಿಲ್ ಹೊರಗ್ ಬರುತ್ತೆ ಅನ್ನೋ ಟಾಪಿಕ್ ಬಗ್ಗೆ ನಾನು ಎಸ್ಸೆ ಬರೆದಿದ್ದೆ ಸರ್. ಅದರಲ್ಲಿ ಪ್ರತಿಯೊಬ್ಬರು ನಮ್ಮಲ್ಲಿರುವಂತಹ ಕೌಶಲ್ಯಗಳು ಏನಿದೆ ಅದನ್ನ ಉಪಯೋಗ ಮಾಡಿಕೊಂಡು ಅದರಿಂದ ನಾವು ಲೈಫಲ್ಲಿ ಮುಂದೆ ಬರಬೇಕು. ಈಗ ವಿದ್ಯಾಭ್ಯಾಸ ಇಲ್ಲ ಓದಕ್ಕಾಗಿಲ್ಲ ಅನ್ನೋದು ಅಷ್ಟೇ ಅಲ್ಲ, ಈ ತರ ಕಲೆಗಳು ತುಂಬಾ ಜನ ಮಹಿಳೆಯರಿಗೆ ಹೂ ಕಟ್ಟೋದಾಗಿರ್ಬೋದು, ಮ್ಯಾಟ್ ಎಳೆಯೋದು, ಡೆಕೋರೇಷನ್ ಐಟಮ್ಸ್ ಮಾಡೋದಾಗಿರ್ಬೋದು, ಈ ತರ ಎಲ್ಲ ಪ್ರತಿಭೆಗಳಿರುತ್ತೆ, ಅದನ್ನ ಹೊರಹಾಕಿ ಅದರಿಂದನೂ ಕೂಡ ಅವರು ಚೆನ್ನಾಗಿ ಲೈಫ್ನ ಲೀಡ್ ಮಾಡಬಹುದು ಅನ್ನೋ ವಿಷಯದ ಬಗ್ಗೆ ನಾನು ಎಸ್ಸೆ ರೈಟಿಂಗ್ ಬರೆದಿದ್ದು ಸರ್. ಅದು
0: ಅಂದ್ರೆ ಮಹಿಳೆಯರು ತಮ್ಮ ಬಿಡುವಿನ ವೇಳೆ ತಮ್ಮಲ್ಲಿರುವಂತಹ ಕೌಶಲ್ಯತೆಗಳನ್ನು, ಪ್ರತಿಯೊಬ್ಬ ಮಹಿಳೆಯು ಒಂದು ಅಡಿಗೆ ಮಾಡದೆ ಒಂದು ಕೌಶಲ್ಯತೆ, ಅಥವಾ ಯಾವುದೋ ಒಂದು ಕ್ರೋಶ ಕಡ್ಡಿಯಲ್ಲಿ ಹೆಣಿಗೆಯನ್ನು ಹೆಣೆಯೋದೇ ಒಂದು ರೀತಿಯಲ್ಲಿ ಕೌಶಲ್ಯತೆ, ಆ ಕೌಶಲ್ಯತೆಗಳೆಲ್ಲ ತಮ್ಮಲ್ಲಿರುವ ಕೌಶಲ್ಯತೆಗಳನ್ನ ರೂಢಿಸ್ಕೊಂಡು

0: ಇಟ್ಕೊಂಡು ಅವರಲ್ಲೂ ಸಹ ಸಬಲೀಕರಣದ ನಾವು ಏನಂದ್ರೆ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಮಾತಾಡೋ ಒಂದು ಇಷ್ಟತೆ ಅಂತ ಹೇಳ್ತೀವಿ. ಮಹಿಳೆ ತನ್ನಲ್ಲಿರುವ ಪ್ರತಿಭೆಯನ್ನು ರೂಢಿಸಿಕೊಂಡು ಆಕೆ ತನ್ನನ್ನ ತಾನು ಸಬಲೀಕರಣದತ್ತ ಕೊಂಡೊಯ್ಯೋದಕ್ಕೆ ಆಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ನೀವು ಅದರಲ್ಲಿ ನಿರೂಪಿಸಿದ್ರಿ. ನಿಮ್ಗೆ ಏನನ್ನಿಸ್ತು ಇದು ಸಬಲೀಕರಣ ಅನ್ನೋದ್ರ ಬಗ್ಗೆ ನಾವು ಮಾತಾಡಕ್ ಹೊರಟಾಗ ಮಹಿಳೆಯ ಸಬಲೀಕರಣ ಇವತ್ತು ಬಹಳ ಮುಖ್ಯ ಅನ್ಸುತ್ತ ಅಲ್ವಾ? ಯಾಕೆ ಅಂತಂದ್ರೆ ಪರಾಧೀನವಾಗ್ದಲೆ ಅವಳ ಕಾಲ ಮೇಲೆ ನಿಂತುಕೊಂಡು ಕೆಲವು ಸಂದರ್ಭಗಳಲ್ಲಿ ಕೆಲವು ಅನೇಕ ಸನ್ನಿವೇಶಗಳು ಬರ್ತವೆ, ಆ ಎಲ್ಲ ಕುಟುಂಬದ ನಿರ್ವಹಣೆ ಇರ್ಬೋದು ಎಲ್ಲಾ ಕ್ಷೇತ್ರದಲ್ಲೂ ಆಕೆಯ ಒಂದು ಪಾಲುತು ಹೆಚ್ಚಿರ್ತದೆ. ಆಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳೋದಕ್ಕೆ ಇದೊಂದು ಕೌಶಲ್ಯತೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಅನ್ನೋದು. ಹಾಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಕ್ರೀಡೆಯಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ರಿ, ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ತಾವು ರೂಢಿಸಿಕೊಂಡಿದ್ರಿ ಮತ್ತೆ ಎಲ್ಲೆಲ್ಲಿ ತಮ್ಮ ಕ್ರೀಡಾ ಪ್ರದರ್ಶನ ನಡೆಸಿದ್ರಿ?
1: ನನ್ನ ಸ್ಪೋರ್ಟ್ಸ್ ಅಂದ್ರೆ ಮೇನ್ಲಿ ನಾನು ಗೌರ್ಮೆಂಟ್ ಸ್ಕೂಲ್ ಓದಿದ್ರಿಂದ ನಾನು ಕಬಡ್ಡಿ ಮತ್ತೆ ಖೋಖೋಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಸರ್. ನಾವಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ವರ್ಗೂ ಹೋಗ್ತಾ ಇದ್ವಿ, ಪ್ರತಿ ಸಲನು ಇಯರ್ಲಿ ಒಂದ್ಸಲ ಸ್ಪೋರ್ಟ್ಸ್ ಅಂತ ನಡೆಯುತ್ತೆ ಸರ್. ಆಗ ಕಬಡ್ಡಿ ಮತ್ತೆ ಖೋಖೋಲಿ ನಾವು ಜಿಲ್ಲಾ ಮಟ್ಟದವರೆಗೂ ಹೋಗಿ ಪ್ರಶಸ್ತಿಗಳನ್ನ ತಗೊಂಡ್ ಬಂದಿದ್ದೀನಿ ಸರ್.
0: ಈ ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬೇಕು ಅಂದ್ರೆ ಒಂದು ನಮ್ಮಲ್ಲಿ ಸಾಹಸದ ಮತ್ತು ಜೊತೆಗೆ ಸ್ಪರ್ಧಾತ್ಮಕ ಮನೋಭಾವ ಇರಬೇಕಾಗ್ತದೆ. ಸ್ಪೋರ್ಟ್ಸ್ ಹೋಗ್ಬೇಕು ಅಂತ ಯಾವಾಗ ಅನ್ನಿಸ್ತು ಆ ಸಂದರ್ಭ?
1: ಸಂದರ್ಭ ಅಂದ್ರೆ ಅವಾಗಿಂದನೂ ನಾವು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಸ್ಪೋರ್ಟ್ಸ್ ಅಂದ್ರೇನೆ ಹುಚ್ಚು ಸರ್. ಅಲ್ಲಿ ಪಠ್ಯೇತರ ಚಟುವಟಿಕೆಗಳು ಜಾಸ್ತಿ ಇರೋದ್ರಿಂದ ಅವಕಾಶಗಳು ಸಿಗ್ತಾ ಇರುತ್ತೆ ಸರ್. ಎಲ್ಲ ಅವಕಾಶಗಳನ್ನ ನಾನು ಉಪಯೋಗ ಮಾಡ್ಕೊಳ್ತಿದ್ದೆ. ನಂದು ಮನೋಭಾವನೆ ಅದೇ ತರ ಇತ್ತು, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕು ಹೋಗ್ಬೇಕು ಅನ್ನೋ ಶಕ್ತಿ ಜಾಸ್ತಿನೇ ಇತ್ತು ಸರ್. ಹಂಗಾಗಿ ನಾನು ಎಲ್ಲದಕ್ಕೂ ಹಾಗೆ ಪಾರ್ಟಿಸಿಪೇಟ್ ಮಾಡ್ತಾ ಹೋದೆ.
0: ಅಂದ್ರೆ ಅವಕಾಶ ಸಿಕ್ತಾಗ ಶಾಲೆಯಲ್ಲಿ ಈಗ ಯಾಕೆಂದ್ರೆ ಕ್ರೀಡಾ ಆಯ್ಕೆ ಇರುತ್ತೆ ಶಾಲೆಯಲ್ಲಿ, ಆಯ್ಕೆ ಸಂದರ್ಭದಲ್ಲಿ ತಮಗೆ ನಾನೊಂದು ನನ್ನಿರುವಂತದ್ದು ಕ್ರೀಡಾ ಆಸಕ್ತಿಯನ್ನು ಯಾಕೆ ತೊಡಗಿಸ್ಕೊಳ್ಬಾರ್ದು ಅನ್ನುವ ರೀತಿಯಲ್ಲಿ ನೀವು ಅದ್ ಪ್ರಯತ್ನ ಮಾಡಿದ್ರಿ. ಈ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ರಿ ಅಂತ ಹೇಳಿದ್ರಿ, ಆ ಜಿಲ್ಲಾ ಮಟ್ಟದ ಆಡಬೇಕಾದ್ರೆ ಏನ್ ಅನಿಸ್ತದೆ? ಯಾಕೆಂದ್ರೆ ಎಲ್ಲಾ ಶಾಲೆಗಳು ಬಂದಿರ್ತವೆ ಅಥವಾ ಕೊಜಲ್ಲೂ ಬಂದಿರ್ತದೆ, ಏನ್ ಅನಿಸ್ತವಾಗ ನೀವು?
1: ತುಂಬಾ ಖುಷಿ ಆಗ್ತಾ ಇತ್ತು ಮತ್ತೆ ತುಂಬಾ ಹೆಮ್ಮೆ ಆಗ್ತಾ ಇತ್ತು ಸರ್. ನಾವು ಜಿಲ್ಲಾ ಮಟ್ಟಕ್ಕೆ ಹೋದಾಗ ನಾವು ನಮ್ಮ ತಾಲೂಕನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ, ಆಗ ನಮ್ಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಬಂದಿತ್ತು. ಆಗ ತುಂಬಾ ಜವಾಬ್ದಾರಿಯುತವಾಗಿ ತುಂಬಾ ಫೋಕಸ್ಡ್ ಆಗಿ ಆಡ್ತಾ ಇದ್ವಿ. ಬಟ್ ಜಿಲ್ಲಾ ಮಟ್ಟದಲ್ಲಿ ಗೆಲ್ಲಕ್ ಆಗಿಲ್ಲ, ಆದ್ರೂ ಆಗಿಂದ ಸಿಚುವೇಶನ್ ಅಲ್ಲಿ ತುಂಬಾನೇ ಸಂತೋಷ ಆಗ್ತಿತ್ತು ಸರ್. ಅದು ಇಡೀ ತಾಲೂಕನ್ನ ರೆಪ್ರೆಸೆಂಟ್ ಮಾಡ್ತಿದೀವಿ ಅನ್ನೋ ಹೆಮ್ಮೆ ಇರ್ತಿತ್ತು ನಮ್ಗೆ.
0: ಅಂದ್ರೆ ನಿಮ್ಗೆ ಒಂದ್ ರೀತಿಯಲ್ಲಿ ನಾವು ಈ ತಾಲೂಕಿನಲ್ಲಿ ನಮಗೊಂದು ಖುಷಿ ಆಗ್ತದೆ, ಏನು ಆಟ ಆಡೋದ್ರ ಮುಖಾಂತರ ನಮ್ಮ ಜೊತೆಗೆ ಶಾಲೆಯ ಪರವಾಗಿ ಇರ್ತೀವಿ, ಆ ಶಾಲೆಯ ಪ್ರತಿನಿಧಿಯಾಗಿರ್ತೀರಿ ನೀವು. ಒಂದ್ ರೀತಿ ನನ್ನ ಶಾಲೆಯ ಹೆಸರನ್ನ ನಾನು ತರಬೇಕು, ಜೊತೆಗೆ ನಿಮ್ಮ ಹೆಸರನ್ನು ನೀವು ಅಲ್ಲಿ ಗುರುತಿಸ್ಕೊಳ್ಬೇಕು ಅನ್ನುವ ಒಂದು ಕಾತುರ ಇರುತ್ತೆ, ಹೌದಾ? ಹಾಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಈ ಪೋಸ್ಟರ್ ಮೇಕಿಂಗ್ ಅಂತ ಹೇಳಿದ್ರಿ, ಯಾವ ತರ ಅದು ಪೋಸ್ಟರ್ ಮೇಕಿಂಗ್ ಅಂದ್ರೆ?
1: ಅದು ಸೆಮಿನಾರ್ ಗಳು ನಡೆಯುತ್ತೆ ಸರ್. ನಾನು ಅದು ಪದವಿಗೆ ಬಂದಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಪೋಸ್ಟರ್ ಮತ್ತೆ ಪೇಪರ್ ಪ್ರೆಸೆಂಟ್ ಇನ್ ಅಂತ ಒಂದ್ ಟಾಪಿಕ್ ಕೊಡ್ತಾರೆ ಸರ್. ಈಗ ಗೃಹಿಣಿ ಅಂತ ನಮ್ದೊಂದು ಟಾಪಿಕ್ ಬರುತ್ತೆ ಆಯುರ್ವೇದದಲ್ಲಿ, ಡೈಜೆಸ್ಟಿವ್ ಸಿಸ್ಟಮ್ ಗೆ ಸಂಬಂಧಪಟ್ಟಂಗೆ. ಅದ್ರ ಪ್ರಕಾರನೇ ಒಂದು ಟಾಪಿಕ್ ಬಗ್ಗೆ ನಾವು ಫುಲ್ ಎಕ್ಸ್ಪ್ಲೇನ್ ಬೇಕು, ಒಂದ್ 10 ಸ್ಲೈಡ್ಸ್ ಇರುತ್ತೆ. ಆ ಸ್ಲೈಡ್ಸ್ ಅಲ್ಲಿ ನಾವು ಪ್ರೆಸೆಂಟೇಷನ್ ಮಾಡ್ಬೇಕಾಗುತ್ತೆ ಸರ್, ಜನರಿಗೆ ಹೇಗೆ ಕನ್ವೆ ಮಾಡ್ತೀವಿ ಅಂತ. ಅದ್ರಲ್ಲಿ ನಂಗೆ ಒಂದು ಸಿಕ್ಕಂತ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಅಂದ್ರೆ 2022 ಅಲ್ಲಿ ಬಿದ್ರೆ ಆಳ್ವಾಸ್ ಅಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಸೆಮಿನಾರ್ ನಡೆಯುತ್ತೆ ಸರ್. ಅಲ್ಲಿ ಎಲ್ಲಾ ಸ್ಟೇಟ್ ಇಂದನು ಸ್ಟೂಡೆಂಟ್ಸ್ ಬಂದಿರ್ತಾರೆ ಸರ್. ಅಷ್ಟು ಜನದ ಮುಂದೆನು ನಾವು ಪ್ರೆಸೆಂಟ್ ಮಾಡ್ಬೇಕಾಗತ್ತೆ, ನಮ್ದು ಏನಿದೆ, ವೇ ಇದೆ, ನಮ್ ಥಿಂಕಿಂಗ್ ಏನಿದೆ ಆ ಟಾಪಿಕ್ ಬಗ್ಗೆ. ಅದರಲ್ಲಿ ಬೆಸ್ಟ್ ಯಾರು ಪ್ರೆಸೆಂಟ್ ಮಾಡ್ತಾರೋ ಅವರಿಗೆ ಬೆಸ್ಟ್ ನ್ಯಾಷನಲ್ ಲೆವೆಲ್ ಪೇಪರ್ ಪ್ರೆಸೆಂಟೇಷನ್ ಅವಾರ್ಡ್ ಬರುತ್ತೆ ಸರ್. ಆ ಸಂದರ್ಭದಲ್ಲಿ ನಾನು ನಮ್ ಕಾಲೇಜ್ ಅನ್ನ ರೆಪ್ರೆಸೆಂಟ್ ಮಾಡಿದ್ವಿ ಒಂದ್ 4-5 ಜನ. ಅದರಲ್ಲಿ ನನ್ಗೆ ಅಷ್ಟು ನನ್ ಮಧ್ಯನ ಬೆಸ್ಟ್ ಪೇಪರ್ ಪ್ರೆಸೆಂಟೇಷನ್ ಅವಾರ್ಡ್ ಆಳ್ವಾಸ್ 2022 ಅಂತ ಅವಾರ್ಡ್ ಬರುತ್ತೆ ಸರ್. ಅದು ನಂಗೆ ಬೆಸ್ಟ್ ಅವಾರ್ಡ್. ಆ ಸಂದರ್ಭದಲ್ಲಿ ಮಾಡಿದಂತ ಎಲ್ಲಾ ಪೇಪರ್ ಪ್ರೆಸೆಂಟೇಷನ್ ಅಲ್ಲೂ ಅದು ನಂಗೆ ಬೆಸ್ಟ್ ಅವಾರ್ಡ್ ಸಿಕ್ಕಿದ್ದು ಸರ್.
0: ಹಾಗೇನೆ ನೀವು ಹೇಳ್ತಾ ಇದ್ರಿ ಬೆಸ್ಟ್ ಪೇಪರ್ ಅವಾರ್ಡ್ ಅಂತ ಹೇಳಿ, ಆ ಲೇಖನದಲ್ಲಿ ಏನು ನೀವು ಪೋಸ್ಟರ್ ಪ್ರೆಸೆಂಟೇಷನ್ ಮಾಡಿದ್ರಲ್ಲ, ಅದರ ಅದೇನು ವಿಚಾರ ನಮ್ಮ ಕೆಳಗರ ಒಂಚೂರು ತಿಳ್ಕೊಳ್ಳಿ. ಯಾಕೆಂದ್ರೆ ನಮ್ಮ ಸಂಶೋಧನೆ ಅದು ನಮ್ಮ ಕೆಳಗರಿಗೆ ಒಂದಷ್ಟು ತಿಳಿಯೋ ಅವಶ್ಯಕತೆ ಇದೆ. ಯಾಕೆಂದ್ರೆ ನೀವು ವೈದ್ಯಕೀಯ ಅದರಲ್ಲೂ ಆಯುರ್ವೇದ ನಮ್ಮ ಭಾರತೀಯ ಪರಂಪರೆಯ ಆಯುರ್ವೇದ ಏನು ವೈದ್ಯ ಪದ್ಧತಿ ನೀವು ಅರಿತಿರುವವರು. ಆ ಗೃಹಿಣಿ ಅನ್ನೋ ಲೇಖನದಲ್ಲಿ ಏನಿತ್ತು ಆ ಪೋಸ್ಟರ್ ಅಲ್ಲಿ, ಯಾವ ವಿಚಾರವನ್ನ ನೀವು ಮಂಡಿಸಿದ್ರಿ?
1: ಸರ್, ಆ ವಿಚಾರದಲ್ಲಿ ನಾವು ನಮ್ಮ ಡೈಜೆಸ್ಟಿವ್ ಪವರ್ ಹೇಗಿರ್ಬೇಕು, ನಮ್ಮ ಡೈಜೆಷನ್ ಹೆಂಗಾಗುತ್ತೆ, ಗೃಹಿಣಿ ಅನ್ನೋದೇ ಒಂದು ಡೈಜೆಸ್ಟ್ ಮಾಡುವಂತಹ ಒಂದು ಡೈಜೆಸ್ಟ್ ಸಿಸ್ಟಮ್ ಅಲ್ಲಿ ಅದನ್ನ ನಾವು ಹೇಗೆ ಕಾಪಾಡ್ಕೊಳ್ತೀವೋ ಅಂದ್ರೆ ಹೆಲ್ದಿ ಫುಡ್ ತಿನ್ನೋದ್ರಿಂದ ಅದನ್ನ ಹೆಲ್ತ್ ನ ಲೈಫ್ ಸ್ಪ್ಯಾನ್ ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದೇ ತರ ನಮ್ದು ಲೈಫ್ ಲಾಂಗ್ ಹೋಗುತ್ತೆ ಸರ್. ಈಗ ಮನೆಯಲ್ಲಿ ಗೃಹಿಣಿ ಒಂದು ಕಿಚನ್ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ತರ ನಮ್ ಇಡೀ ದೇಹ ಭಾಗದಲ್ಲೂ ಕೂಡ ಗೃಹಿಣಿ ಅನ್ನೋ ಜಾಗ ನಾವು ಅಡ್ಗೆ ಮನೆಗೆ ಹೋಲಿಸ್ತೀವಿ ಸರ್. ಎಷ್ಟು ನೀಟಾಗಿ ಎಷ್ಟು ಹೆಲ್ದಿಯಾಗಿ ಅದನ್ನ ಮೇಂಟೈನ್ ಮಾಡ್ತೀವೋ ಅಂದ್ರೆ ಜಂಕ್ ಫುಡ್ಸ್ ತಿನ್ನೋದ್ರ ಬದಲು ಹೆಲ್ದಿ ಫುಡ್ಸ್ ತಿನ್ನೋದ್ರ ಮೂಲಕ ಮತ್ತೆ ವೆಜಿಟೇಬಲ್ಸ್ ಇಂದ ಒಳ್ಳೆ ಫುಡ್ ನ ತಿನ್ನೋದ್ರ ಮೂಲಕ ಹೇಗೆ ಅದನ್ನ ಮೇಂಟೈನ್ ಮಾಡ್ತೀವಿ ಅದೇ ತರ ನಮ್ ಲೈಫ್ ನ ಮುಂದೆ ಹೋಗುತ್ತೆ. ಆ ತರ ಅದನ್ನ ಅದಕ್ಕೆ ಹೋಲ್ಸಿರ್ತಾರೆ ಸರ್ ನಾವು. ಆ ತರ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು, ಇಲ್ಲಾಂತಂದ್ರೆ ಯಾವ್ದು ಡಿಸೀಸ್ ಬರುತ್ತೆ, ಆಮೇಲೆ ಹೇಗೆ ನಾವು ಅದನ್ನ ಕಂಡಿಡ್ಕೊಳ್ಳೋದು ಇನ್ವೆಸ್ಟಿಗೇಷನ್ ಮಾಡೋದ್ರ ಮೂಲಕ, ಆ ತರ ಎಲ್ಲ ಪೋಸ್ಟರ್ ಪ್ರೆಸೆಂಟೇಷನ್ ಒಂದೇ ಪ್ರೆಸೆಂಟೇಷನ್ ಅಲ್ಲಿ

0: ಮೆನ್ಷನ್ ಮಾಡಿರ್ತೇನೆ.
1: ಅಂದ್ರೆ ಈಗ ನೀವು ಅಡಿಗೆಯ ತಯಾರಿ ಮತ್ತು ಜೀರ್ಣಾಂಗವನ್ನು ನೀವು ಗೃಹಿಣಿ ಅಂತಲೇ ಕರೆದು ಬಿಟ್ರಿ, ಯಾಕೆ ಅಂತಂದ್ರೆ ಅಥವಾ ಮನೆಯಲ್ಲಿ ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಅಥವಾ ಹೆಣ್ಣು ನಮ್ಗೆಲ್ಲ ಇವತ್ತು ಉಣಬಡಿಸುವ ಅನ್ನಪೂರ್ಣೆ. ಆಕೆ ನಮ್ಗೆ ಆ ಪದಾರ್ಥ ಏನ್ ಕೊಡ್ತಾಳಲ್ಲ ಅದು ನಮ್ಮ ದೇಹದ ಶಕ್ತಿಯನ್ನ ವೃದ್ಧಿಸುವಂತದ್ದು. ನೀವು ಹೇಳಿದ ರೆಸಿಸ್ಟೆನ್ಸ್ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ನಾವು ಪಡೆಯೋದಕ್ಕೆ ಮೂಲ ಕಾರಣ ಜೀರ್ಣ ಅವಸ್ಥೆ ಆದ್ರೂ ಅದಕ್ಕೆ ಜೀರ್ಣಕ್ಕೆ ಸಿದ್ಧ ಮಾಡುವಂತ ಆಹಾರ ಮಾಡುವ ಗೃಹಿಣಿಯ ಮೂಲ ಕಾರಣ ಆಗಿರ್ತಾಳೆ ಎಂಬುದನ್ನ ನೀವು ಅಲ್ಲಿ ಪ್ರತಿಬಿಂಬಿಸಿದ್ದೀರಾ, ಹೌದಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ ಅದು ಗೃಹಿಣಿ ಮತ್ತೆ ಗ್ರಹಿಸು. ಇನ್ನೊಂದು ಅರ್ಥ ಅಂದ್ರೆ ಗ್ರಹಿಕೆ ಅಂತಂದ್ರೆ ನೀವು ಜೀರ್ಣಿಸಿಕೊಳ್ಳೋದು. ಈಗ ಮೇಷ್ಟು ಪಾಠ ಬೇಕಾದ್ರೆ ವಿದ್ಯಾರ್ಥಿಗಳು ಅದನ್ನ ವಿಚಾರವನ್ನ ಜೀರ್ಣಿಸ್ಕೋಬೇಕು ಅಂದ್ರೆ ಎಲ್ಲಿಗೆ ತಮ್ಮ ಬುದ್ಧಿಶಕ್ತಿಗೆ ಜೀರ್ಣಿಸಿಕೊಳ್ಳೋದು. ಇದು ನಮ್ಮ ದೇಹಕ್ಕೆ ಆಹಾರವನ್ನು ಒದಗಿಸೋದು, ಜೀರ್ಣಿಸುವ ಶಕ್ತಿ ಆ ತಾಯಿಗಿರುತ್ತೆ, ಅದಕ್ಕೆ ಗೃಹಿಣಿ ಅನ್ನೋದನ್ನ ಒಂದು ಲೇಖನವನ್ನು ಕೊಟ್ರಿ. ನೀವು ಈಗ ಆಯುರ್ವೇದ ವೈದ್ಯಕೀಯದ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆಂದ್ರೆ ಅದು ಅಧ್ಯಯನ ಮಾಡೋದಕ್ಕೂ ಸ್ವಲ್ಪ ಬಹಳಷ್ಟು ತಾಳ್ಮೆ ಇರಬೇಕು. ಯಾಕೆ ನಮಗೆ ಚರಕ ಇರ್ಬೋದು, ಸುಶ್ರುತ ಇರ್ಬೋದು, ಅನೇಕ ಯೋಗದ ಬಗ್ಗೆ ಅಲ್ಲಿ ಬರುತ್ತೆ. ಪತಂಜಲಿಯ ಯೋಗವನ್ನು ನಾವು ಅದನ್ನ ಯೋಚನೆ ಮಾಡ್ತೀವಿ. ಬಹಳ ತಾಳ್ಮೆಯಿಂದ ನಮ್ಗೆಲ್ಲ ಹೇಳಿಕೊಟ್ಟಿರುವ ವಿದ್ಯೆ ಅದು ಭಾರತೀಯ ಪಾರಂಪರಿಕ ವೈದ್ಯಕೀಯ ವಿದ್ಯೆ. ಅದ್ರ ಬಗ್ಗೆ ನೀವು ಯಾಕೆ ಆಯುರ್ವೇದ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು? BAMS ಅಂತ ಅದಕ್ಕೆ ಕರಿತೀವಿ ಅದಕ್ಕೆ ಬಹುಶಃ ಅಲ್ವಾ, ಯಾಕೆ ಅದಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು ನಿಮಗೆ?
0: ನಂಗೆ ತುಂಬಾನೇ ಆಸಕ್ತಿ ಇತ್ತು ಸರ್. ನನ್ಗೆ ಈ ಟೀಚಿಂಗ್ ಅಲ್ಲಿ ಸ್ಪೀಚ್ ಅಲ್ಲಿ ಹೇಗೆ ಅಂತ ಅಂದ್ರೆ ನಾನು ಅವೇರ್ನೆಸ್ ಪ್ರೋಗ್ರಾಮ್ ಮುಟ್ಬೇಕು ಜನರಿಗೆ ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಿಂದ ಇದ್ದಿದ್ದು ಸರ್, ನಾನು ಸ್ಕೂಲ್ ಡೇಸ್ ಇಂದನು. ಅದೇ ತರ ಈ ಆಯುರ್ವೇದ ಏನ್ ಬರುತ್ತೆ ಅಂದ್ರೆ ನಾವು ರೋಗನ ಸ್ವಸ್ಥತೆ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಒಂದು ಸ್ಲೋಗನೇ ಬರುತ್ತೆ ನಮ್ದ್ರಲ್ಲಿ. ಅಂದ್ರೆ ನಾವು ಹೆಲ್ದಿಯಾಗಿದ್ದರೂ ಕೂಡ ಹೇಗೆ ನಮ್ಮ ಬಾಡಿನ ಹೆಲ್ತ್ ನ ಅದೇ ರೀತಿ ಟರ್ನ್ ಮಾಡ್ಬೋದು, ಅಥವಾ ರೋಗ ಬಂದ್ಮೇಲೆ ಹೇಗೆ ಟ್ರೀಟ್ಮೆಂಟ್ ಬರೋದು, ಎರಡರ ಬಗ್ಗೆನೂ ಹೇಳ್ತಾರೆ. ಹಂಗಾಗಿ ನಾನು ಜನರಿಗೆ ರೋಗ ಬಂದ್ಮೇಲೆ ಚಿಕಿತ್ಸೆ ಮಾಡೋಕ್ಕಿಂತ ಮುಂಚೆನೆ ರೋಗ ಬದ್ದೇ ಇರೋ ತರ ಹೇಗೆ ತಡಿಬಹುದು ಅನ್ನೋದ್ರ ಬಗ್ಗೆ ನನಗೆ ನಾಲೆಜ್ ಬೇಕು, ನಾನು ಬರೋ ರೋಗಗಳನ್ನ ನಿಲ್ಲಿಸ್ಬೇಕು ಅನ್ನೋ ಉದ್ದೇಶ ನನಗೆ ತುಂಬಾನೇ ಇತ್ತು ಸರ್. ಆಮೇಲೆ ಆಯುರ್ವೇದ ಸೇರ್ಕೊಳ್ಬೇಕು ಅಂದಾಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ನನ್ಗಂತು ಇದು ನಮ್ಮ ಪರಂಪರೆ, ಇದನ್ನ ಓದ್ಬೇಕು. ಮನೇಲಿರುವಂತಹ ಎಷ್ಟೊಂದು ಮದ್ದುಗಳಿಂದಾನೆ ನಾವು ಮೆಡಿಸನ್ ಮಾಡ್ಬೋದು, ಅದರಿಂದ ಜನರಿಗೆ ಉಪಯೋಗ ಆಗತ್ತೆ, ಅದನ್ನ ನಾನು ಜನರಿಗೆ ತಿಳಿಸ್ಬೇಕು. ಆಮೇಲೆ ಮೆಡಿಸನ್ ಕೊಡೋದು ಸೆಕೆಂಡ್ರಿ ಸರ್, ಬರೋಕ್ಕಿಂತ ಮುಂಚೆನೆ ಆರನ್ನ ಕಾಪಾಡ್ಕೊಳ್ಬೇಕು ಅನ್ನೋ ವಿಷಯ ಫಸ್ಟ್ ನಾನ್ ತಿಳ್ಕೊಂಡು ಅದನ್ನ ಎಲ್ರಿಗೂ ತಿಳಿಸ್ಬೇಕು ಅನ್ನೋ ಮುಖ್ಯ ಉದ್ದೇಶ ಆಗಿತ್ತು ನನ್ಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿನ ವಿಚಾರಗಳನ್ನೆಲ್ಲ ತಿಳ್ಕೊಂಡ್ಮೇಲೆ ಆಯುರ್ವೇದ ಓದೋದಕ್ಕೆ ನಾನು ತುಂಬಾನೇ ಹೆಮ್ಮೆ ಪಡ್ತೀನಿ. ಇಷ್ಟು ವಿಷಯಗಳು ನಮ್ಗೆ ಗೊತ್ತಿರಲ್ಲ, ನಮ್ ಅಕ್ಕಪಕ್ಕ ಇರುವಂತಹ ಗಿಡಗಳಿಂದ ಎಷ್ಟು ಔಷಧಿ ಮೂಲಗಳಿದಾವೆ, ಅದ್ರಿಂದ ನಮ್ಗೆ ಎಷ್ಟು ಉಪಯೋಗ ಆಗ್ತಿರುತ್ತೆ. ನಮಗೆ ಗೊತ್ತಿಲ್ಲದೆ ಉಪಯೋಗಿಸಿರ್ತೀವಿ ಚಿಕ್ಕೋರಿಂದನು, ಬಟ್ ಅದ್ರ ಇಂಪಾರ್ಟೆನ್ಸ್ ನಮಗೆ ಗೊತ್ತಿರಲ್ಲ. ನಾನು ಅಲ್ಲಿ ಹೋಗಿ ಓದಿ ಅದ್ರ ಇಂಪಾರ್ಟೆನ್ಸ್ ನಮಗೆ ಗೊತ್ತಾದ್ಮೇಲೆ ಇಷ್ಟು ನಮ್ದು ನೇಚರ್ ನಮ್ ಹೆಲ್ತ್ಗೋಸ್ಕರ ಹೆಲ್ಪ್ ಮಾಡಿದೆ, ಅಲ್ಲಿಂದ ಇಷ್ಟು ಸೃಷ್ಟಿ ಮಾಡಿದ್ದಾರೆ ದೇವರು, ಅದನ್ನ ನಾವು ಉಪಯೋಗಿಸ್ಕೊಂಡಿಲ್ಲ ಇಷ್ಟು ಅನ್ನೋದು ಗೊತ್ತಿಲ್ಲದೇನ ಕೆಲವರು ಮಾಡಿರೋದನ್ನೆಲ್ಲ ಉಪಯೋಗಿಸ್ಕೊಂಡಿದೀವಿ ನಾವು. ನಮ್ದು ಹಿರಿಯರು ಮಾಡಿರೋದಾಗಿರ್ಬೋದು, ಎಷ್ಟೊಂದು ವಿಷಯಗಳನ್ನ ಅವ್ರು ಆಲ್ರೆಡಿ ಅಳವಡಿಸಿದ್ದಾರೆ, ಅದನ್ನ ನಾವು ಒಂದು ಸಿಸ್ಟಮ್ ಅಲ್ಲಿ ಇಲ್ಲಿ ಓದ್ಕೊಂಡ್ ಬಂದಿದ್ದೀನಿ ಸರ್. ಅದ್ರ ನಂಗೆ ತುಂಬಾನೇ ಹೆಮ್ಮೆ ಇದೆ ನಾನು ಆಯುರ್ವೇದ ಮಾಡಿದ್ದು.
1: ಆಯುರ್ವೇದ ಚಿಕಿತ್ಸೆಗೂ ಮತ್ತು ಅಲೋಪತಿಗೂ ಒಂದ್ ರೀತಿಯಲ್ಲಿ ಏನಾದ್ರು ಸಂಬಂಧ ಇದೆಯಾ? ಯಾಕೆಂದ್ರೆ ಅಲೋಪತಿಯಿಂದ ಇಂಗ್ಲಿಷ್ ಮೆಡಿಸನ್ ಮತ್ತು ಇಂಗ್ಲಿಷ್ ವೈದ್ಯಕೀಯ BBS ಅಂತ ಕರಿವೆ, ಇವೆರಡಕ್ಕೂ ಏನಾದ್ರೂ ಹೋಲಿಕೆ ಅನ್ಸುತ್ತಾ ನಿಮ್ಮ ಅಭಿಪ್ರಾಯದಲ್ಲಿ?
0: ಹೋಲಿಕೆ ಅಂತ ಅಂತಲ್ಲ, ಅದೇ ಬೇರೆ ಮೆಡಿಸನ್, ಇದೇ ಬೇರೆ ಮೆಡಿಸನ್. ಇದು ನಮ್ಮಲ್ಲೇ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತೀವಿ ನಾವು ಆಯುರ್ವೇದ ಮೆಡಿಸನ್ ಇಂದ. ಅಂದ್ರೆ ಈ ಟ್ರೀಟ್ಮೆಂಟ್ ಆಗಿ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ತಕ್ಕಂಗ್ ಕೊಡಲ್ಲ. ಈಗ ಅಲೋಪತಿಕ್ ಅಂತಂದ್ರೆ ಜ್ವರ ಅಂದ್ರೆ ಜ್ವರಕ್ ತಕ್ಕಂಗೆ ಮಾತ್ರೆ, ಶೀತ ಅಂದ್ರೆ ಶೀತಕ್ಕೆ ತಕ್ಕಂಗೆ ಮಾತ್ರೆ ಕೊಡ್ತಾರೆ. ಅದೇ ನಾವು ಆಯುರ್ವೇದಿಗೆ ಅಂತಂದ್ರೆ ನಮ್ ಬಾಡಿಯಿಂದನೇ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ಬೇಕು, ಅದೇ ಡಿಸೀಸ್ ಜೊತೆ ವರ್ಕ್ ಮಾಡ್ಬೇಕು. ಅದಕ್ಕೆ ತುಂಬಾ ಜನ ಹೇಳ್ತಾರೆ ಸರ್ ಆಯುರ್ವೇದ ಮೆಡಿಸನ್ ವರ್ಕ್ ಆಗು ತುಂಬಾ ಲೇಟ್ ಆಗತ್ತೆ, ಅದಕ್ಕೆ ಟೈಮ್ ತಗೊಳ್ಳೋದಷ್ಟು ಕಾಯೋಕಾಗಲ್ಲ ಅಂತ. ಯಾಕಂದ್ರೆ ಅದು ಬಾಡಿ ಒಳಗಿಂದ ಇನ್ಬಿಲ್ಟ್ ಮಾಡ್ತಾ ಹೋಗುತ್ತೆ ರೆಸಿಸ್ಟೆಂಟ್ ಪವರ್ ಆಗಿರ್ಬೋದು, ರೋಗ ನಿರೋಧ ಶಕ್ತಿನ. ಹಂಗಾಗಿ ಅದು ಕ್ಯೂರ್ ಆಗು ನಿಧಾನ ಆಗುತ್ತೆ, ಬಟ್ ಪರ್ಮನೆಂಟ್ ಕ್ಯೂರ್ ಆಗುತ್ತೆ. ನಿಧಾನಕ್ಕಾದ್ರೂ ಇನ್ನೂ 2 ವರ್ಷಕ್ಕಾಗುವಷ್ಟು ರೋಗ ನಿರೋಧಕ ಶಕ್ತಿನ ಅದು ರೂಢಿಸ್ಕೊಂಡಿರುತ್ತೆ. ಆ ವೇಯಲ್ಲಿ ಆಯುರ್ವೇದಕ್ಕೂ ಮಾಡರ್ನ್ಗೂ ನಾನು ಡಿಫರ್ ಅಂತ ಹೇಳ್ಬೋದು ಸರ್. ಇದು ಹೇಗೆ ಅಂದ್ರೆ ನಾವು ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗೋದು, ಮೆಡಿಸಿನ್ ತಗೊಳ್ತಾನೆ ಬರೋದು, ಹಂಗೆ ಇದಾಯ್ತಂದ್ರೆ ನಾವು ಇಮ್ಯುನಿಟಿನೂ ಎಕ್ಸ್ಟ್ರಾ ತಗೊಂಡು ಹೋಗ್ತೀವಿ ಆಯುರ್ವೇದ ಮೆಡಿಸಿನ್ ಅಲ್ಲಿ ಅನ್ನೋದು ನನ್ನ ಅಭಿಪ್ರಾಯ.
1: ಅಂದ್ರೆ ನೀವು ಏನ್ ಹೇಳ್ತೀರಿ ಅಂದ್ರೆ ಆಯುರ್ವೇದ ಚಿಕಿತ್ಸೆ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಲೇ ಮುಂದೆ ರೋಗ ಬಾರದಾಗಿ ಅದು ಕಾರ್ಯನಿರ್ವಹಿಸುತ್ತದೆ ಅನ್ನೋದು ನಿಮ್ಮ ಅಭಿಲಾಷೆ. ಬಹುಶಃ ನೀವು BMS ಅಲ್ಲಿ ಮಾಡಬೇಕಾದ್ರೆ ಈ ಎರಡನ್ನೂ ಸ್ವಲ್ಪ ತಿಳಿಯೋ ಅವಕಾಶ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ.
0: ಯಾಕೆಂದ್ರೆ
1: ಆ ಎರಡನ್ನು ತಿಳ್ಕೊಂಡ್ರೆ ನಿಮಗೆ ಯಾಕಂದ್ರೆ ನಿಮ್ಗೊಂದು ಸಬ್ಜೆಕ್ಟ್ ಆಗು ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಎರಡೂ ತಿಳ್ಕೊಂಡಾಗ ಒಂದೊಂದಷ್ಟು ಈಗಿನ ಕಾಲಕ್ಕೆ ನಾವು ಒಂದಷ್ಟು ಔಷಧಿ ಉಪಚಾರಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
0: ಹೌದು ಸರ್, ಔಷಧಿ ಉಪಚಾರಗಳು ಅನ್ನೋದಕ್ಕಿಂತನೂ ಈ ಮಾಡರ್ನ್ ಅಲ್ಲಿ ನಾವು ಜಾಸ್ತಿ ಅಂದ್ರೆ ಫಾರ್ಮಕೊಲಜಿನ್ ಕಲಿತೀವಿ. ಅನಾಟಮಿ ಮತ್ತೆ ಫಿಸಿಯೋಲಜಿ ನಮಗೆ ಬೇಕೇ ಬೇಕು ಸರ್. ಆಯುರ್ವೇದ ಪ್ರಾಕ್ಟೀಸ್ ಮಾಡೋದಾಯ್ತು ಅಂದ್ರೂ ಕೂಡ ಅನಾಟಮಿ ಬೇಕು ನಮ್ಗೆ. ಎಲ್ಲೆಲ್ಲಿ ಬಾಡಿ ಸ್ಟ್ರಕ್ಚರ್ ಹೇಗೆ ಇದೆ, ಎಷ್ಟು ಮಸಲ್ಸ್ ಇದೆ, ಎಷ್ಟು ವೇನ್ಸ್ ಇದೆ, ನಾಡಿ

0: ಪರೀಕ್ಷೆ ಅಂತಾನು ಬರುತ್ತೆ ಸರ್ ನಮ್ಮ ಆಯುರ್ವೇದದಲ್ಲಿ, ಆಗ ನಾವೆಲ್ಲ ಚೆಕ್ ಮಾಡೋದಿರುತ್ತೆ. ಅನಾಟಮಿ ಫಿಸಿಯಾಲಜಿ ತುಂಬಾನೇ ಇಂಪಾರ್ಟೆಂಟ್ ಸರ್ ನಮ್ಗೆ, ಆ ಟಾಪಿಕ್ ನ ನಾವು ಜಾಸ್ತಿನೇ ಓದ್ತೀವಿ, ಅದು ಫಸ್ಟ್ ಇಯರ್ ಅಲ್ಲೇ ಓದ್ತೀವಿ. ಮತ್ತೆ ಫಾರ್ಮಕಾಲಜಿ ಇದೆ ಸರ್ ನಮ್ಗೆ, ಯಾವ ಮೆಡಿಸಿನ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಓದ್ತೀವಿ. ಸರ್ಜರಿ ಎಲ್ಲದನ್ನ ಅದ್ರ ಜೊತೆ ಜೊತೆಗೆನೆ ಓದ್ತೀವಿ. ಟ್ರೀಟ್ಮೆಂಟ್ ಅಷ್ಟು ಕಲಿಯಲ್ಲ, ಬಟ್ ಮೆಕಾನಿಸಮ್ ಹೇಗಿದೆ ಅಂತ ಫುಲ್ ಕಂಪ್ಲೀಟ್ ಸ್ಟಡಿ ಮಾಡ್ತೀವಿ. ಎರಡು ಕೂಡ, ಮಾಡರ್ನ್ ಅನ್ನು ಕೂಡ ಆಯುರ್ವೇದನು ಕೂಡ.
1: ಅಂದ್ರೆ ಎರಡನ್ನು ಉಭಯವನ್ನು ಅರಿತಾಗ್ಲೇನೆ ಯಾವ ತರ ನಾವು ಚಿಕಿತ್ಸೆಯನ್ನು ಕೊಡಬಹುದು ಅನ್ನುವ ರೋಗಿಗೆ ಅಂತ ನಿಮಗೆ ಅಲ್ಲಿ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ.
0: ಹೌದು ಸರ್, ಇನ್ನು ನನ್ಗನ್ಸೋ ಪ್ರಕಾರ ನಾನು MBBS ಓದಿದ್ರು ಕೂಡ ನನಗೆ ಎರಡು ಕಲಿಯೋ ಅವಕಾಶ ಸಿಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಆಯುರ್ವೇದ ಓದಿದ್ರಿಂದ ನನಗೆ ಎರಡು ಕೂಡ ತಿಳ್ಕೊಳಕ್ ಅವಕಾಶ ಜಾಸ್ತಿನೇ ಸಿಕ್ತು, ಮತ್ತೆ ಜಾಸ್ತಿ ಪೇಷಂಟ್ ಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಕ್ ಸಹಾಯ ಆಗಿದೆ ಸರ್ ಎರಡನ್ನು ಓದಿದ್ರಿಂದ ನಂಗೆ.
1: ಅಂದ್ರೆ ಎರಡನ್ನೂ ಸಹ ನಾವು ಅದರಲ್ಲಿ ಅಭ್ಯಾಸ ಮಾಡಬಹುದು ಅನ್ನೋದು ಒಂದು ಭಾಗ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತೀವಿ, ನಮ್ಮ ವಿದ್ಯಾರ್ಥಿಗಳಿರಬಹುದು ಅಥವಾ ಇವತ್ತಿನ ಯುವ ಜನತೆ ಇರಬಹುದು, ಸಾಮಾಜಿಕ ಜಾಲತಾಣಗಳಿರಬಹುದು ಅಥವಾ ಇನ್ಯಾವುದೋ, ಇದರ ಒಂದು ವ್ಯಸನವಾಗೋಗ್ಬಿಟ್ಟಿದೆ. ಈ ವ್ಯಸನವನ್ನ ಬಗೆಹರಿಸಿಕೊಳ್ಬೇಕು ಅಂತಂದ್ರೆ ನಮ್ಮ ಚಿಕಿತ್ಸಾ ಕ್ರಮದಲ್ಲಿ ಏನಾದ್ರೂ ಉಂಟಾ ಈ ಒಂದು ಆಯುರ್ವೇದ ಚಿಕಿತ್ಸಾ ಕ್ರಮದಲ್ಲಿ? ಅಂದ್ರೆ ಇದು ಕೇವಲ ನಾನು ಹೇಳ್ತಾ ಇರೋದು ಮಾನಸಿಕವೂ ಒಂದು, ಏಕೆಂದ್ರೆ ರೋಗಿಗೆ ನಾವು ಔಷಧಿ ಕೊಟ್ರೆ ಅವನು ಮನಸ್ಪೂರ್ವಕವಾಗಿ ಔಷಧಿಯನ್ನು ತಗೋಬೇಕು. ಅವನ ಮನಸ್ಸಿನಲ್ಲಿ ಪಾಸಿಟಿವ್, ಈ ಔಷಧಿ ತೆಗೆದುಕೊಂಡ್ರೆ ನನಗೆ ಕಾಯಿಲೆ ವಾಸಿ ಆಗ್ತದೆ, ಇದಿಟ್ಕೋಬೇಕಾಗ್ತದೆ. ಈ ರೀತಿಯಾಗಿ ಆಯುರ್ವೇದದಲ್ಲೂ ಸಹ ಮಾನಸಿಕ ರೋಗಗಳನ್ನ ಗುಣಪಡಿಸುವಂತ ಒಂದು ಚಿಕಿತ್ಸಕ ಒಂದು ಗುಣ ಇದೆಯಾ ಅಂತ?
0: ಹೌದು ಸರ್, ಇದೆ. ಬರೀ ಮಾನಸಿಕ ಅಂತಾನೆ ಅಲ್ಲ, ಪ್ರತಿಯೊಂದು ಮೆಡಿಸನ್ ಆದ್ರೂ ಅಷ್ಟೇ ಸರ್. ಈಗ ಒಂದು ಶೀತ ಜ್ವರಕ್ಕೆ ನಾವು ಹೋದ್ರು ಕೂಡ ಮನಸ್ಪೂರ್ವಕವಾಗಿ ಆ ರೋಗಿ ನಮ್ಮನ್ನ ನಂಬಬೇಕು ಸರ್, ರೋಗಿ ನಮ್ಮ ವೈದ್ಯರನ್ನ ನಂಬಬೇಕಾಗತ್ತೆ. ಇವತ್ತ ಬಂದ್ರೆ ನನಗೆ ಗುಣ ಆಗತ್ತೆ, ನನ್ನ ಎಲ್ಲಾ ಕಾಯಿಲೆಗಳು ಗುಣ ಆಗುತ್ತೆ ಅನ್ನೋ ಮನೋಭಾವದಿಂದ ಬಂದು ಅದೇ ಮನೋಭಾವದಲ್ಲಿ ಔಷಧಿಗಳನ್ನ ಸೇವನೆ ಮಾಡಿದ್ರೆ ಮಾತ್ರ ಅವರಿಗೆ ಆ ಕಾಯಿಲೆಗಳು ಗುಣ ಆಗತ್ತೆ. ಇದ್ರ ಬಗ್ಗೆ ಸುಮಾರು ಆರ್ಟಿಕಲ್ಸ್ ನ ಕೂಡ ನಾನು ಓದಿದ್ದೀನಿ. ರೋಗ ರೋಗಿ ವೈದ್ಯ ಎಷ್ಟು ಮ್ಯಾಟರ್ ಆಗ್ತಾರೆ ಒಂದು ಚಿಕಿತ್ಸಾ ಕ್ರಮದಲ್ಲಿ ಅಂತ ಅಂದ್ರೆ, ಅದನ್ನ ಚಿಕಿತ್ಸಾ ಚತುಷ್ಪಾದ ಅಂತಾನೆ ಹೇಳ್ತೀವಿ ಸರ್ ನಾವು. ರೋಗ ರೋಗಿ ಆತುರ ಮತ್ತೆ ಬಿಷಜ ಅಂತ ಮೆಡಿಸನ್, ಆ ಮೂರು ಕೂಡ ಅದ್ರ ಮೇಲೆ ಒಂದು ನಂಬಿಕೆ ಇರಬೇಕು. ಅವ್ರು ಯಾವಾಗ ಮನಸ್ಪೂರ್ವಕವಾಗಿ ನಮ್ಮ ನಂಬಿ ಬಂದು ಟ್ರೀಟ್ ತಗೊಳ್ತಾರೋ ಆಗ ನಾವು ಕೊಟ್ಟಂತಹ ಟ್ರೀಟ್ಮೆಂಟ್ ಅವರಿಗೆ ಬೇಗನೆ ವರ್ಕ್ ಆಗುತ್ತೆ, ಬೇಗನೆ ಹೀಲ್ ಆಗುತ್ತೆ ಸರ್.
1: ಅಂದ್ರೆ ಅವ್ರು ನಂಬಿ ಬಂದಾಗ ಮಾತ್ರ ಅದು ಸಾಧ್ಯವಾಗುತ್ತೆ ಅನ್ನುವ
0: ಅವರು ಕಾಯ ವಾಚ ಎಲ್ಲದೂ ಕೂಡ ಡಾಕ್ಟರ್ ಮೇಲೆ ನಂಬಿರ್ಬೇಕು ಸರ್. ಅವರು ಇವರಿಂದ ನನಗೆ ಗುಣ ಆಗುತ್ತೆ, ಈ ಮೆಡಿಸನ್ ನನಗೆ ವರ್ಕ್ ಆಗುತ್ತೆ ಅನ್ನೋ ಮನೋಭಾವದಿಂದ ಪ್ರತಿಯೊಂದು ಮೆಡಿಸನ್ ತಗೊಳ್ಬೇಕು. ಅಂದ್ರೆ ನಾವು ಪ್ರತಿಯೊಂದು ಟ್ರೀಟ್ಮೆಂಟ್ ಕೊಡ್ತಾನೆ ಅದ್ರಲ್ಲಿ ಪ್ರಾರ್ಥನೆ ಮಾಡೇನೆ ಕೊಡ್ತೀವಿ. ಅದೇ ರೀತಿ ಅವರು ಈ ವೈದ್ಯರಿಂದ ನನ್ನ ಈ ಕಾಯಿಲೆ ಗುಣ ಆಗುತ್ತೆ ದೇವ್ರೆ ಅಂತ ಮನಸ್ಸಲ್ಲಿ ಒಂದು ಮಾತೆ ಸಾಕು ಸರ್ ಅವ್ರದ್ದು ಟ್ರೀಟ್ಮೆಂಟ್ ನ ಫುಲ್ ಗುಣ ಮಾಡೋಕೆ. ಆ ತರ ಮನಸ್ಪೂರ್ವಕವಾಗಿ ರೀಸೆಂಟ್ ಟ್ರೀಟ್ಮೆಂಟ್ ತಗೊಂಡಾಗ ಎಷ್ಟೋ ಕಾಯಿಲೆಗಳೇ ಗುಣ ಆಗುತ್ತೆ. ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತೇನಿಲ್ಲ ಆಯುರ್ವೇದದಲ್ಲಿ. ನಾವು ಬೆಳಗ್ಗೆ ಎದ್ದು ಪ್ರಾಣಾಯಾಮ ಮಾಡೋದು, ಯೋಗ ಮಾಡೋದು, ಮತ್ತೆ ಹಿರಿಯರು ಏನ್ ಮಾಡುತ್ತೆ ಅಂತ ಪ್ರಾಪರ್ ಫುಡ್ ತಗೊಳ್ಳೋದಾಗಿರ್ಬೋದು, ಇಂಥದ್ರಲ್ಲಿನೇ ನಾವು ಆರಾಮಾಗಿ ಮೇಂಟೈನ್ ಮಾಡಬಹುದು ಹೆಲ್ತ್ ನ. ಅದ್ರ ಬಗ್ಗೆನೂ ಫುಲ್ ಅವ್ರಿಗೆ ಹೇಳ್ಬಿಟ್ಟನೆ ಕೊಡೋದು. ಈಗ ಮಾಡರ್ನ್ ಆಯ್ತು ಅಂದ್ರೆ ಬರೀ ಮೆಡಿಸನ್ ಕೊಟ್ಟು ಕಳಿಸ್ತಾರೆ ಸರ್. ನಾವು ಮೆಡಿಸನ್ ಕೊಡೋದ್ರ ಜೊತೆಗೆ ಅವರಿಗೆ ಪಥ್ಯ ಅಪಥ್ಯಗಳನ್ನ ಹೇಳ್ತೀವಿ. ಪಥ್ಯ ಅಪಥ್ಯಗಳು ಅಂತಂದ್ರೆ ಡೂಸ್ ಅಂಡ್ ಡೋನ್ಸ್ ಅಂತ. ನಾವ್ ಎಷ್ಟು ಮೆಡಿಸನ್ ಕೊಟ್ರು ಕೂಡ, ಈಗ ಜ್ವರಕ್ಕೆ ಅಂತ ನಾವು ಮೆಡಿಸನ್ ಕೊಟ್ವಿ, ಹೋಗಿ ಚಿಕನ್ ತಿನ್ನಿ, ಏನ್ ಬೇಕಾದ್ರೂ ತಿನ್ನಿ, ಶೀತದ ಕೋಲ್ಡ್ ಐಟಮ್ಸ್ ತಿನ್ನಿ ಅಂತಂದ್ರೆ ಅದು ಗುಣ ಆಗಲ್ಲ. ಯಾಕಂದ್ರೆ ಜ್ವರ ಬಂದಾಗ ನಮ್ಗೆ ಬಾಡಿ ರೆಸಿಸ್ಟೆನ್ಸ್ ಪವರ್ ತುಂಬಾನೇ ಕಮ್ಮಿ ಇರುತ್ತೆ. ಆ ಟೈಮಲ್ಲಿ ನಾವು ಪಥ್ಯ ತಿನ್ನಿ, ತಿಳಿಸಾರ್ ತಿನ್ನಿ, ಇಡ್ಲಿ ತಿನ್ನಿ ಅನ್ನೋ ಪಥ್ಯನ ಸಜೆಸ್ಟ್ ಮಾಡ್ತೀವಿ ಅವರಿಗೆ. ಆಗ ನಾವು ಕೊಟ್ಟಂತಹ ಮೆಡಿಸನ್ ಜಾಸ್ತಿ ಡೈಜೆಸ್ಟಿವ್ ಪವರ್ ಮೇಲೆ ವರ್ಕ್ ಮಾಡುವಂತ ಅವಶ್ಯಕತೆ ಅವ್ರಿಗೆ ಬರಲ್ಲ. ಆ ಮೆಡಿಸನ್ ಡೈಜೆಸ್ಟ್ ಮಾಡೋದ್ರ ಮೂಲಕ ನಮ್ಗೆ ಬಾಡಿಲಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗಿ ಇಮ್ಯುನಿಟಿ ಬಂದು ಆ ರೋಗ ಈಗ ಕ್ಯೂರ್ ಆಗುತ್ತೆ. ಅದ್ರ ಪ್ರಕಾರ ಹೇಳೋದಾದ್ರೆ ಪಥ್ಯ ಅಪಥ್ಯ ನಾವು ಹೇಳೋದ್ರಿಂದ ಸ್ವಲ್ಪ ಬೇಗನೆ ಅವರಿಗೆ ಚಿಕಿತ್ಸೆ ಕೊಟ್ಟು ಗುಣ ಮಾಡಬಹುದು ಕಾಯಿನ ಅಂತ ನನ್ಗನ್ಸುತ್ತೆ ಸರ್, ನನ್ನ ಅಭಿಪ್ರಾಯ.
1: ಅಂದ್ರೆ ಅವರಿಗೆ ಬೇಗ ನೀವು ಕಾಯಾವಾಚ ಮನಸ ಅಂತ ಹೇಳಿದ್ರೆ ತ್ರಿಕರಣ ಶುದ್ಧಿ ಅಂತ ಹೇಳ್ತೀವಿ, ಆ ತ್ರಿಕರಣ ಶುದ್ಧಿಯ ಮೂಲಕ ಔಷಧಿಯನ್ನು ತೆಗೆದುಕೊಂಡ್ರು ಅವರಲ್ಲಿ ಪಾಸಿಟಿವ್ ಥಿಂಕಿಂಗ್ ಮೂಡಿದಾಗ ಮಾತ್ರ ಈ ಎಲ್ಲ ಒಂದು ರೋಗಗಳು ಹೋಗೋದಿಕ್ಕೆ ಸಾಧ್ಯವಾಗುತ್ತೆ. ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು ಆರಂಭದಲ್ಲಿ ಒಂದು ಪದವನ್ನು ಬಳಸುತ್ತೆ, ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ. ಯಾಕೆಂದ್ರೆ ನಾರಾಯಣನ ನಾವು ಹರಿಯನ್ನ ಕಾಯುವವನು ಅಂತ ಹೇಳ್ತೇವೆ, ವೈದ್ಯರ ಕಾಯುವವರಿಗೆ ಹೋಲಿಸಿದ್ವಿ. ಈ ಎಲ್ಲ ಹಿನ್ನೆಲೆ ಒಳಗೆ ರೋಗಿಯಾದಂತವನು ವೈದ್ಯರನ್ನ ನಂಬಿ ಬಂದಾಗ ಮಾತ್ರ ರೋಗ ಅನ್ನೋದು ನಿವಾರಣೆ ಆಗುತ್ತದೆ ಅನ್ನೋದು ನಿಮ್ಮ ಅಭಿಪ್ರಾಯ. ಈಗ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ಕಾಲಿಟ್ಟಿದ್ದೀರಿ, ವೈದ್ಯ ಕ್ಷೇತ್ರದಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಮತ್ತೆ ಜೊತೆಗೆ ಕುವೆಂಪು ವಿಶ್ವವಿದ್ಯಾಲಯದ ನೀವು ಮಹಿಳಾ ವೈದ್ಯ ಆಗಿದ್ದೀರಿ. ಈ ಸಂದರ್ಭಗಳಲ್ಲಿ ನಿಮ್ಮಲ್ಲಿ ಅನೇಕ ಇವತ್ತು ಯುವಜನತೆಗೆ, ನೀವು ಬಹಳಷ್ಟು ವಿಶ್ವವಿದ್ಯಾಲಯ ಅಂತಂದ್ರೆ ಯುವ ಜನತೆಯೇ ಹೆಚ್ಚು ಬರ್ತಾರೆ ನಿಮ್ಮನ್ನು ಕನ್ಸಲ್ಟೇಷನ್ ಮಾಡೋದಿಕ್ಕೆ. ಆಗ ಬಂದಾಗ ಅವರಲ್ಲಿ ನಾವು ಏನನ್ನ ನೋಡಕ್ ಸಹ ಇವತ್ತು ಹೆಚ್ಚು ಹೋಗ್ತಾ ಇರುವಂತದ್ದು ಈ ಮಾನಸಿಕ ಕೆಲವೊಂದು ವ್ಯಾಧಿ ಅಂತಂದ್ರೆ ಇವತ್ತು ಹೆಚ್ಚಾಗಿ ನಾವು ನೋಡ್ತಾ ಇರುವಂತ ಮೊಬೈಲ್ಗಳ ಮುಖಾಂತರ. ಈ ಮೊಬೈಲ್ಗಳ ಬಳಕೆಯನ್ನ ವಿದ್ಯಾರ್ಥಿಗಳು ದೂರ ಇಟ್ಟಾಗ ಅವರಿಗೆ ಅದು ಸೂಕ್ತ ಹೋಗ್ತದೆ ಅಥವಾ ಅದರಲ್ಲೇ ಲೀನವಾದ್ರೆ ಏನಾಗಬಹುದು ಅಂತ?
0: ಹೌದು ಸರ್, ಅವ್ರು ಎಷ್ಟು ಮೊಬೈಲ್ ನ ದೂರ ಇರ್ತಾರೋ ಅಷ್ಟು ಅವ್ರಿಗೆ ಇನ್ನೂ ಒಳ್ಳೇದೇ ಸರ್. ಆ ಮೊಬೈಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು

0: ಓದುವಂತಹ ಅನೇಕ ಸಮಯಗಳನ್ನ ಬರೀ ಮೊಬೈಲ್ ನೋಡೋದ್ರಲ್ಲೇನೆ ಕಲಿತಾರೆ ಅವರು. ಅದ್ರ ಬದಲು ಅವರು ಬೇರೆ ಚಟುವಟಿಕೆಗಳನ್ನ ಭಾಗವಹಿಸೋದ್ರಿಂದ ಅಥವಾ ಬೇರೆ ಅವರಲ್ಲಿರುವಂತಹ ಪ್ರತಿಭೆಗಳನ್ನ ಹೊರಹಾಕೋದ್ರಿಂದ ಅವ್ರ ಜೀವನಕ್ಕೂ ಒಳ್ಳೇದಾಗತ್ತೆ, ಮತ್ತೆ ಹೆಲ್ತ್ ಮೇಲೆ ಕೂಡ ತುಂಬಾನೇ ಪರಿಣಾಮ ಬೀಳ್ತಾ ಇದೆ ಸರ್. ಈಗ ಮುಂಚೆ ಕಾಲೇಜಲ್ಲಿ ಮೊಬೈಲ್ ಯೂಸ್ ಮಾಡೋದು ಕೂಡ ಕಮ್ಮಿ ಇರತ್ತೆ, ಈಗ ಡಿಗ್ರಿ ಅಂತ ಈ ಪ್ರೊಫೆಷನ್ ಗೆ ಬಂದ ತಕ್ಷಣನೇ ಅವರಿಗೆ ಹೊಸ ಮೊಬೈಲ್ ಬರುತ್ತೆ, ಆ ಮೊಬೈಲ್ ಅಲ್ಲೇ ಹೆಚ್ಚು ಕಾಲಗಳನ್ನ ಕಳೀತಾ ಇರ್ತಾರೆ. ಅದರಿಂದ ಅವರಿಗೆ ಗೊತ್ತಿಲ್ಲದೆ ಅವ್ರ ಬಾಡಿಲಿ ತುಂಬಾನೇ ಚೇಂಜಸ್ ಆಗ್ತಾ ಹೋಗುತ್ತೆ, ಅದರಿಂದ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ಎಷ್ಟೋ ಹೆಣ್ಮಕ್ಳಿಗೆ. ಅವರಲ್ಲಿ ಇದ್ದಂತಹ ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಪಂಪವರ್ ಇದ್ದು ಇನ್ನು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೆಚ್ಚಿನ ಕಾಲ ಮೊಬೈಲ್ ನ ಯೂಸ್ ಮಾಡೋದ್ರಿಂದ. ನಾನ್ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತೀನಿ, ಎಷ್ಟೊಂದ್ ಜನಕ್ಕೆ ಅದೇ ಪ್ಲಾನ್ ಹಾಕಿ ಕೊಟ್ಟಿದ್ದೀನಿ, ಬೆಳಗ್ಗೆ ಎದ್ದು ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ವಾಕಿಂಗ್ ಮಾಡಿ, ಓದಿ. ಕೊನೆಗೆ ಎಷ್ಟೋ ಜನ ಮೊಬೈಲ್ ಬಿಡಕ್ ಆಗಲ್ಲ ಅಂತ ಹೇಳ್ತಾರೆ, ಮನಸ್ಸಿನ ಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾರೆ, ಅವರಿಗೆಲ್ಲ ನಾನ್ ಸಜೆಸ್ಟ್ ಮಾಡೋದು ಒಂದೇ ಅಂದ್ರೆ ಮೆಡಿಟೇಷನ್ ಸರ್. ಮೆಡಿಟೇಷನ್ ಅಂತೂ ತುಂಬಾನೇ ಇಂಪಾರ್ಟೆಂಟ್, ನಾನು ಕೂಡ ಅದನ್ನ ಅಳವಡಿಸ್ಕೊಂಡಿದ್ದೀನಿ. ದಿನದಲ್ಲಿ ಒಂದ್ 10 ನಿಮಿಷ ಸಾಕು, 10 ನಿಮಿಷ ನಾವು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮಲ್ಲಿ ತುಂಬಾನೇ ಚೇಂಜಸ್ ಬರುತ್ತೆ. ನಾವ್ ಏನ ಬಿಡ್ಬೇಕು ಅನ್ನೋ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಮೆಡಿಟೇಷನ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತೀವೋ ಅದನ್ನ ಕಂಪ್ಲೀಟ್ ಆಗಿ ಅವ್ರು ಬಿಡ್ತಾರೆ ಸರ್. ನಾನು ಎಲ್ರಿಗೂ ಅದನ್ನ ಸಜೆಸ್ಟ್ ಮಾಡ್ತೀನಿ, ತುಂಬಾ ಮೊಬೈಲ್ ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ರೆ ನಾವು ತುಂಬಾ ಸಾತ್ವಿಕ ಆಗ್ತೀವಿ, ಸಾತ್ವಿಕ ಆದಾಗ ನಮ್ಗೆ ಏನು ಸಾತ್ವಿಕ ಅನ್ಸುತ್ತೆ ನಮ್ ಸುತ್ತಮುತ್ತ ನಾವು ಅದನ್ನ ರೂಢಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಅದು ಒಂದು ಮೇನ್ ಸಜೆಷನ್ ನಾನು ಕೊಡೋದು, ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಅಂತಾನೆ ಹೇಳ್ತೀನಿ ಸರ್ ಅವರಿಗೆ.
1: ಖಂಡಿತ ಇತ್ತೀನಿ, ಯುವ ಜೊತೆಗೆ ಬೇಕಾದಂತದ್ದು ಏನು ಖಂಡಿತ ಇವತ್ತು ಮತ್ತೆ ಬಹಳಷ್ಟು ಜನ ಇವತ್ತು ಲೇಟ್ ಆಗಿ ಹೇಳೋದಿರ್ಬೋದು, ಮತ್ತೆ ರಾತ್ರಿ ಬಹಳ ಹೊತ್ತು ಎದ್ದಿರೋದಿರ್ಬೋದು, 12 ಗಂಟೆ 1 ಗಂಟೆ 2 ಗಂಟೆ ಮಲಗೋದು, ಇವೆಲ್ಲವೂ ಸಹ ವ್ಯಸನಕ್ಕೆ ಕಾರಣ ಇರ್ಬೋದಲ್ವಾ?
0: ಹೌದು, ಏನಾಗತ್ತೆ ಅಂದ್ರೆ ಅವ್ರಿಗೆ ಅವರೇ ಗೊತ್ತಿರಲ್ಲ ಸರ್. ಈಗ ಓದ್ತಾ ಇರ್ತಾರೆ, ಏನಾದ್ರೂ ಒಂದು ಸರ್ಚ್ ಮಾಡ್ಬೇಕು ಅಂತ ಮೊಬೈಲ್ ನೋಡ್ತಾರೆ, ಯಾವ್ದೋ ಒಂದು ಬರುತ್ತೆ ಅದನ್ನೇ ನೋಡ್ತಾ ನೋಡ್ತಾ ನೋಡ್ತಾ ಹೆಚ್ಚಿನ ಕಾಲ ಅದರಲ್ಲೇ ಮುಳುಗ್ತಾರೆ ಸರ್. ಮಲಗೋದೆ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಅಂತ ಮಾಡ್ಕೊಂಡು ಬೆಳಗ್ಗೆ ಏಳೋದೆ 8 ಗಂಟೆ 9 ಗಂಟೆ ಆಗ್ಬಿಡುತ್ತೆ. ಓದೋದನ್ನ ಬಿಟ್ಟು ಬರೀ ಇದನ್ನೇ ಜಾಸ್ತಿ ಅವರು ತೊಡಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಅಂತಾನೆ ಹೇಳ್ಬೋದು ಸರ್.
1: ನೀವು ನಿಮ್ಮ ದಾರಿಯಲ್ಲಿ ಬಹುಮುಖ ಪ್ರತಿಭೆಯನ್ನು ಬೆಳೆಸ್ಕೊಂಡು, ಕ್ರೀಡೆ ಇರ್ಬೋದು ಅಥವಾ ಇನ್ನ ಬರವಣಿಗೆ ಇರ್ಬೋದು ಮತ್ತು ವೈದ್ಯಕೀಯ ಕ್ಷೇತ್ರ, ಹೀಗೆ ಬಹುಮುಖ ಪ್ರತಿಭೆಯಾಗಿ ಬೆಳೆಯೋದಕ್ಕೆ ಸಾಧ್ಯವಾದಾಗಲೇ ನಾವು ಇವೆಲ್ಲ ವ್ಯಸನದಿಂದ ದೂರ ಇರೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಅನ್ನೋದು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೋ ಒಂದು ವಸ್ತುವನ್ನೇ ಅವಲಂಬಿತವಾಗ ನಾವು ಇವತ್ತು ಕೊನೆಗೆ ಏನ್ ಹೇಳ್ತೀವಿ, ಅದರಲ್ಲೇ ಲೀನು ಆಗೋಗ್ಬಿಡ್ತೀವಿ, ಮತ್ತೆ ಅದರ ಬಗ್ಗೆ ಹೆಚ್ಚು ಡಿಪೆಂಡ್ ಆಗ್ತಾ ಹೋಗ್ತೀವಿ. ಅದು ಎಲ್ಲೋ ಒಂದ್ ಕಡೆಗೆ ಕೈ ಕೊಟ್ಟಾಗ ತುಂಬಾ ಏನು ವ್ಯಸನಕ್ಕೆ ಒಳಗಾಗ್ಬಿಡ್ತೀವಿ ಅಥವಾ ಹತಾಶೆಗೊಳಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ನಾನು ಎಲ್ಲೋ ಪತ್ರಿಕೆಯಲ್ಲಿ ಓದಿದ ನೆನಪಿದೆ, ಮೊಬೈಲ್ ಅಮ್ಮ ಬೇಡ ಅಂದಿದ್ದಕ್ಕೇನೆ ಮಗು ಹೋಗಿ ಒಂದು ಆತ್ಮಹತ್ಯೆ ಮಾಡಿಕೊಂಡಿರೋ ಪ್ರಕರಣ ಪತ್ರಿಕೆಯಲ್ಲಿ ವರದಿಯಾಗಿರುತ್ತೆ. ಈ ತರದ ಒಂದು ದುರಂತಕ್ಕೆ ಕಾರಣ, ಅದಕ್ಕಿಂತ ಪೂರ್ವದಲ್ಲಿ ಮಕ್ಕಳನ್ನ ನಾವು ಹೆಚ್ಚಾಗಿ ಅಥವಾ ವಿದ್ಯಾರ್ಥಿಗಳು ಹೆಚ್ಚಾಗಿ ತಮ್ಮಲ್ಲಿರುವ ಪ್ರತಿಭೆಯ ಕೌಶಲ್ಯತೆಗಳ ಅನಾವರಣ ಮಾಡೋದ್ರ ಮೂಲಕ ತಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗಿ ತಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡಬಹುದು. ಹೌದಾ? ಕೊನೆಯದಾಗಿ ನಿಮ್ಮ ಮಾತಿದೆ.
0: ಹೌದು, ಯಾಕಂದ್ರೆ ಈಗಿನ ಜನರೇಷನ್ ಹಂಗೆ ಇದೆ ಸರ್. ನಮ್ಮ ಜನರೇಷನ್ ಅಲ್ಲಿ ಹೇಗೆ ಅಂದ್ರೆ ಮಕ್ಳು ಬೆಳೀತಾ ಬೆಳೀತಾನೆ ನಾವು ಹೊರಗಡೆ ಬಿಡ್ತಾ ಇದ್ರು. ನಾವು ಹೊರಗಡೆ ಏನೇನು ಆಟ ಆಡ್ಬೋದು, ಮಕ್ಳ ಜೊತೆಗಾಗಿರ್ಬೋದು, ಮಕ್ಳ ಜೊತೆ ಮಿಂಗಲ್ ಆಗೋದು, ಸಾಂಗ್ ಹೇಳೋದು, ಡ್ಯಾನ್ಸ್ ಮಾಡೋದು, ಈ ತರದೆಲ್ಲ ಚಟುವಟಿಕೆಗಳು ನಮ್ಗೆ ಚಿಕ್ಕ ವಯಸ್ಸಿಂದಾನೇ ಇನ್ಬಿಲ್ಟ್ ಆಗ್ತಾ ಬರುತ್ತೆ. ನಾವು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆನೆ ನಮ್ಮ ಪೇರೆಂಟ್ಸ್ ಮನೇಲಿ ಇರುವಂತಹ ಮಕ್ಳ ಜೊತೆ ಆ ಕಡೆ ಈ ಕಡೆ ಏರಿಯಾದಲ್ಲಿ ಇರೋದ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ನಮ್ ಲೈಫ್ ಈಗ ಸ್ಟಾರ್ಟ್ ಆಗ್ತಾ ಬರುತ್ತೆ. ಈಗಿನ ಜನರೇಷನ್ ಹೇಗೆ ಅಂತ ಮಕ್ಳನ್ನ ಹೊರಗಡೆನೆ ಬಿಡಲ್ಲ, ಮನೆಯೊಳಗನೆ ಕೂರ್ಸ್ಕೊಳ್ಳೋದು, ವಿಡಿಯೋ ಗೇಮ್ಸ್ ಆಗಿರ್ಬೋದು, ಮಕ್ಳು ಆಟ ಮಾಡಿದ್ರು ಊಟ ಮಾಡಲ್ಲ ಅಂತ ಮೊಬೈಲ್ ಕೊಡೋದು, ಹೆಚ್ಚಿನಾಗಿ ಮಕ್ಕಳನ್ನ ಬೇರೆ ಜೊತೆ ಬೆರೆಯೋಕೆ ಬಿಡ್ತಾ ಇಲ್ಲ ಸರ್. ಈಗ ಏನಿತ್ತಂದ್ರು ಅವ್ರ ಮನೆ ಮತ್ತೆ ಮೊಬೈಲ್ ಫೋನ್ ಇಂಥದ್ದನ್ನೇ ಜಾಸ್ತಿ ಮಕ್ಕಳನ್ನ ತೊಡಗಿಸ್ಕೊಳ್ತಾ ಇರೋದ್ರಿಂದ ಈಗ ಜಾಸ್ತಿ ಅವರಿಗೆ ಆಪರ್ಚುನಿಟಿಗಳನ್ನ ಸಿಗ್ತಾ ಇಲ್ಲ, ಅವ್ರ ಪ್ರತಿಭೆಗಳನ್ನ ಹೊರಗಕ್ಕೂ ಅವಕಾಶನೇ ಸಿಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಸರ್.
1: ಖಂಡಿತ, ನಿಜವಾಗ್ಲೂ ಡಾಕ್ಟರ್ ಭೂಮಿಕಾ ವೈಡಿ ಅವರೇ, ಇದುವರೆಗೂ ತಮ್ಮ ಬಾಲ್ಯದ ಜರ್ನಿ ಇರ್ಬೋದು ಅಥವಾ ಪದವಿ ಹಂತದ ಜರ್ನಿ ಇರ್ಬೋದು ಮತ್ತು ನಿಮ್ಮ ಈ ವೃತ್ತಿ ಹಂತದ ಜರ್ನಿಯನ್ನ ತುಂಬಾ ಅರ್ಥಪೂರ್ಣವಾಗಿ ನಮ್ಗೆ ಹಂಚಿಕೊಂಡ್ರಿ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೇನೆ ಈ ನಮ್ಮ ಎಲ್ಲ ಕೆಳಗರಿಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ್ರಿ. ಏನು ಈ ನಿಮ್ಮ ಈ ಬಹುಮುಖ ಪ್ರತಿಭೆಯಿಂದ ಇನ್ನೊಂದಷ್ಟು ಒಂದು ಸಾಮಾಜಿಕ ಸೇವೆ, ಯಾಕೆಂದ್ರೆ ವೈದ್ಯ ಸೇವೆ ಅನ್ನೋದು ಬಹಳ ದೊಡ್ಡದು, ಇವತ್ತು ಡಾಕ್ಟರ್ ಅನ್ನೋದು ಇವತ್ತು ಈ ಸಾಮಾಜಿಕ ಸ್ವಾಸ್ಥ್ಯ ಜೊತೆಗೆ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡುವಂತ ವ್ಯಕ್ತಿ ಅಂತ ನಾವು ಭಾವಿಸ್ತೀವಿ. ಮತ್ತೊಮ್ಮೆ ನಾನು ಪದವನ್ನ ಉಚ್ಚಾರಣೆ ಅಡೆ ಮಾಡ್ತೀನಿ, ವೈದ್ಯೋ ನಾರಾಯಣ ಹರಿ ಅನ್ನುವ ಹಾಗೆ. ಆದ್ರಿಂದ ನೀವು ಕಾಯೋರಾದ್ರಿಂದ ಸಾಮಾಜಿಕವಾಗಿ ಇನ್ನಷ್ಟು ನಿಮ್ಮ ಭವಿಷ್ಯದಲ್ಲಿ ಮತ್ತಷ್ಟು ನಿಮ್ಮ ಒಂದು ಸೇವೆ ಸಮಾಜಕ್ಕೆ ಸಿಗಲಿ ಅಂತ ಹೇಳಿ, ಇದುವರೆಗೂ ತಾವು ತಮ್ಮ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಕೇಳುಗರಿಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ್ರೆ ನಿಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಮತ್ತು ಕೇಳುಗರ ಪರವಾಗಿ ಧನ್ಯವಾದಗಳು ತಿಳಿಸ್ತೀವಿ.
0: ನಿಮಗೂ ಧನ್ಯವಾದಗಳು ಸರ್. ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಬರೋದಕ್ಕೆ ನನ್ನ ಶಿಕ್ಷಕರಿಂದ ತುಂಬಾನೇ ಸಪೋರ್ಟ್ ಮಾಡಿದೆ. ಅವರು ನನ್ನಲ್ಲಿರೋ ಪ್ರತಿಭೆಯನ್ನ ಗುರುತಿಸಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಆಯ್ತು. ಮತ್ತೆ ಇಂತರ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೂ ಕೂಡ ನನಗೆ ಅವರೇ ಕಾರಣ ಅಂತಾನೆ ಹೇಳ್ಬೋದು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಸರ್. ನನ್ನೆಲ್ಲ ಶಿಕ್ಷಕರಿಗೂ

0: ತಂದೆ ತಾಯಿಗಳಿಗೂ ಈ ಮೂಲಕ ನಾನು ತುಂಬಾ ಕೃತಜ್ಞಳಾಗಿರ್ತೀನಿ. ಹಾಗೆ ನಿಮ್ಗೂ ಕೂಡ ಮತ್ತೆ ನನ್ಗೆ ರೆಫರ್ ಮಾಡಿದ ಪ್ರಕಾಶ್ ಸರ್ ಹಾಗೂ ನಿಮ್ಗೂ ತುಂಬಾ ಧನ್ಯವಾದಗಳು ಸರ್, ನನ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್.
1: ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ.
0: ಥ್ಯಾಂಕ್ ಯು.
2: ಇದುವರೆಗೂ ಯುವ ಸಾಧಕರೊಂದಿಗೆ ಕಾರ್ಯಕ್ರಮದಲ್ಲಿ ಮಹಿಳಾ ವೈದ್ಯಾಧಿಕಾರಿಯಾದ ಡಾಕ್ಟರ್ ಭೂಮಿಕಾ ವೈಡಿ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ.
3: ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಟಿಎನ್ ಬಸವರಾಜ್.
4: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದ್ಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
2: ಸರಿ ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಜಲಜ

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಆಕಾಶವಾಣಿ ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ.
1: ಯೇ ಆಕಾಶವಾಣಿ ಹೇ ಸಂಗೀತ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಆಪ್ ಸಭಿ ಕಾ ಹಾರ್ದಿಕ ಸ್ವಾಗತ ಹೇ. ಆಜ್ ಕೆ ಇಸ್ ಕಾರ್ಯಕ್ರಮ ಮೇ ಹಮ್ ಆಪ್ಕೆ ಲಿಯೇ ಲೇಕರ್ ಆಯೇ ಹೇ ಆಕಾಶವಾಣಿ ಕಿ ಏಕ್ ಗ್ರೇಡ್ ಗಾಯಿಕಾ ಶ್ರೀಮತಿ ಅದಿತಿ ಬ್ಯಾನರ್ಜಿ ಕಾ ಸುಮಧುರ್ ಉಪಶಾಸ್ತ್ರೀಯ ಗಾಯನ್.
2: ದಿಸ್ ಇಸ್ ಆಕಾಶವಾಣಿ. ಅ ವೆರಿ ವಾರ್ಮ್ ವೆಲ್ಕಮ್ ಟು ಆಲ್ ಅವರ್ ಲಿಸ್ನರ್ಸ್ ಆಫ್ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್. ಇನ್ ಟುಡೇಸ್ ಬ್ರಾಡ್ಕಾಸ್ಟ್ ವಿಲ್ ಬ್ರಿಂಗ್ ಟು ಯು ಅ ಡಿಲೈಟ್ಫುಲ್ ಸೆಮಿ ಕ್ಲಾಸಿಕಲ್ ವೋಕಲ್ ರಿಸೈಟಲ್ ಬೈ ಆಕಾಶವಾಣಿಸ್ ಎ ಗ್ರೇಡ್ ಆರ್ಟಿಸ್ಟ್ ಶ್ರೀಮತಿ ಅದಿತಿ ಬ್ಯಾನರ್ಜಿ.
1: ಶ್ರೀಮತಿ ಅದಿತಿ ಬ್ಯಾನರ್ಜಿ ನೇ ಅಪ್ನಿ ಪ್ರಾರಂಭಿಕ ಸಂಗೀತ ಶಿಕ್ಷಾ ಸ್ವರ್ಗೀಯ ಶ್ರೀ ನೀಲ ಮಾಧವ್ ಸಿನ್ಹಾಜಿ ಸೇ ಪ್ರಾಪ್ತ ಕಿ. ತತ್ಪಶ್ಚಾತ್ ಗ್ವಾಲಿಯರ್ ಘರಾನೆ ಕೆ ಪ್ರಖ್ಯಾತ್ ಗಾಯಕ್ ಪಂಡಿತ್ ಲಕ್ಷ್ಮಣ್ ಕೃಷ್ಣರಾವ್ ಪಂಡಿತ್ ಜಿ ಸೇ ಉನ್ನೊನೆ ಖ್ಯಾಲ್ ಔರ್ ಟಪ್ಪಾ ಗಾಯಿಕೆ ಕಾ ಗಹನ್ ಅಭ್ಯಾಸ ಕಿಯಾ. ಉನ್ನೊನೆ ಪದ್ಮಭೂಷಣ್ ಶ್ರೀಮತಿ ಶೋಭಾ ಗುರ್ಟು ಜಿ ಕೆ ಸಾನ್ನಿಧ್ಯ ಮೇ ಲಗ್ಭಗ್ 14 ವರ್ಷ ತಕ್ ಠುಮ್ರಿ, ದಾದ್ರಾ, ಹೋರಿ ಔರ್ ಕಜ್ರಿ ಕಿ ಪೂರಬ್ ಅಂಗ್ ಗಾಯಕಿ ಕಾ ವಿಶುದ್ಧ ಪ್ರಶಿಕ್ಷಣ ಪ್ರಾಪ್ತ ಕಿಯಾ ಔರ್ ಉನ್ಕೆ ಸಾಥ್ ಅನೇಕ ಮಂಚೋ ಪರ್ ಪ್ರಸ್ತುತಿಯಾ ಭೀ ದಿ. ದಿಲ್ಲಿ ವಿಶ್ವವಿದ್ಯಾಲಯ ಸೇ ಸಂಗೀತ ಮೇ ಎಮ್ ಎ ಏವಂ ಎಮ್ ಫಿಲ್ ಮೇ ಸ್ವರ್ಣ ಪದಕ ಪ್ರಾಪ್ತ ಕರ್ನೆ ಕೆ ಸಾಥ್ ಸಾಥ್ ಶ್ರೀಮತಿ ಅದಿತಿ ಬ್ಯಾನರ್ಜಿ ಕೋ ಪದ್ಮ ವಿಭೂಷಣ್ ಗಿರಿಜಾ ದೇವಿ ಜಿ ದ್ವಾರಾ ಪೂರಬ್ ಅಂಗ್ ಗಾಯಕಿ ಉತ್ಸವ ಮೇ ವಿಶೇಷ ರೂಪ ಸೇ ಸನ್ಮಾನಿತ ಕಿಯಾ ಗಯಾ ಹೇ.
2: ಶ್ರೀಮತಿ ಅದಿತಿ ಬ್ಯಾನರ್ಜಿ ರಿಸೀವ್ಡ್ ಹರ್ ಇನಿಷಿಯಲ್ ಟ್ರೇನಿಂಗ್ ಇನ್ ಮ್ಯೂಸಿಕ್ ಫ್ರಮ್ ಲೇಟ್ ಶ್ರೀ ನೀಲ್ ಮಾಧವ್ ಸಿನ್ಹಾ. ಸಬ್ಸಿಕ್ವೆಂಟ್ಲಿ ಶಿ ಅಂಡರ್ವೆಂಟ್ ರಿಗರಸ್ ಟ್ರೇನಿಂಗ್ ಇನ್ ಖಯಾಲ್ ಅಂಡ್ ಟಪ್ಪಾ ಸಿಂಗಿಂಗ್ ಅಂಡರ್ ದ ಎಮಿನೆಂಟ್ ಎಕ್ಸ್ಪೋನೆಂಟ್ ಆಫ್ ದ ಗ್ವಾಲಿಯರ್ ಘರಾನಾ ಪಂಡಿತ್ ಲಕ್ಷ್ಮಣ್ ಕೃಷ್ಣರಾವ್ ಪಂಡಿತ್ ಅಂಡರ್ ದ ಗೈಡೆನ್ಸ್ ಆಫ್ ಪದ್ಮಭೂಷಣ್ ಶ್ರೀಮತಿ ಶೋಭಾ ಗುರ್ಟು ಫಾರ್ ನಿಯರ್ಲಿ 14 ಇಯರ್ಸ್ ಶಿ ಮಾಸ್ಟರ್ಡ್ ದ ಅಥೆಂಟಿಕ್ ಪೂರಬ್ ಅಂಗ್ ಗಾಯಕಿ ಪರ್ಫಾರ್ಮಿಂಗ್ ಠುಮ್ರಿ, ದಾದ್ರಾ, ಹೋರಿ ಅಂಡ್ ಕಜ್ರಿ ಅಂಡ್ ಆಲ್ಸೋ ಅಕಂಪನೀಡ್ ಹರ್ ಗುರು.

0: अभी आपने सुना मिश्र भैरवी में बद्ध दादरा.
1: दैट वॉज दादरा सेट इन मिश्र भैरवी.
0: संगीत के अखिल भारतीय कार्यक्रम में आपने सुनी श्रीमती अदिति बैनर्जी के स्वर में उपशास्त्रीय संगीत की यह विशेष प्रस्तुति. उन्हें तबला संगत कर रहे थे श्री भरत कामत और हारमोनियम पर संगत कर रहे थे श्री सौमित्र क्षीरसागर. इसी के साथ आकाशवाणी का आज का यह संगीत का अखिल भारतीय कार्यक्रम यही संपन्न होता है. इस कार्यक्रम की रिकॉर्डिंग आकाशवाणी पुणे द्वारा की गई तथा इसका प्रसारण आकाशवाणी दिल्ली से किया गया.
1: इन टुनाइट्स नेशनल प्रोग्राम ऑफ म्यूजिक यू वर लिसनिंग टू रिसाइटल ऑफ सेमी क्लासिकल वोकल म्यूजिक बाय श्रीमती अदिति बैनर्जी. शी वॉज अकम्पनीड ऑन तबला बाय श्री भरत कामत एंड ऑन हारमोनियम बाय श्री सौमित्र क्षीरसागर. दिस प्रोग्राम वॉज रिकॉर्डेड अर्लियर एट द स्टूडियोज ऑफ आकाशवाणी पुणे and broadcast came to you from Akashvani Delhi. Namaskar.
2: ಇದುವರೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅದಿತಿ ಬ್ಯಾನರ್ಜಿ ಅವರ ಗಾಯನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಒಂದು ನಿಜವಾದ ಪ್ರೀತಿಯ ರೀತಿಯನ್ನು ಪ್ರೇಮಿಯು ತನ್ನ ಮನದನ್ನಿಗೆ ಹೇಳುವಂತಹ ರೀತಿ ಅದು ಬಹಳ ಸೊಗಸಾಗಿದೆ. ಇನ್ನೊಂದು ಕಾರಣ ಅಂದ್ರೆ ಆ ಚಲನಚಿತ್ರವು ಬಹಳವಾಗಿ ಇಷ್ಟವಾಗಿರೋದ್ರಿಂದ ಈ ಹಾಡು ಬಹಳ ಇಷ್ಟವಾದ ಹಾಡು.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
5: ನನ್ನ ರಾಗ ತಾನ ಪಲ್ಲವಿ
2: ಕೇಳಿ. ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
6: ಆತ್ಮೀಯ ಶ್ರೋತೃಗಳು, ನಾಳೆ ನಿಲಯದಿಂದ ಮೂಡಿ ಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ಮುಂಜಾನೆ 6:10 ವಂದನ, 6:30 ರಾಮಕೃಷ್ಣ ಹೆಬ್ಬಾರ್ ಎಸ್ ಅವರಿಂದ ಚಿಂತನ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, 7:45 ರಾಗ ರಂಜನಿ, 8:30 ಪ್ರಾಯೋಜಿತ ಕಾರ್ಯಕ್ರಮ ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ಭಾಗವಹಿಸಲಿದ್ದಾರೆ ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರಾಗಿರುವ ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಕಿಣಿ. 9:00 ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, 9:05 ಸುಗಮ ಸಂಗೀತ, 9:20 ಹಿಂದಿ ಚಿತ್ರಗೀತೆಗಳು, 10:00 ಬಾಲವೃಂದ ರೇಡಿಯೋ ಕ್ಲಾಸ್ ರೂಮ್ ಮಕ್ಕಳ ಮಾನಸಿಕ ಸಮಸ್ಯೆಗಳು ಭಾಗ 2. ಭಾಗವಹಿಸಲಿದ್ದಾರೆ ಡಾಕ್ಟರ್ ಅರುಣ್ ಭಟ್, ವಿದ್ಯಾರ್ಥಿಗಳು ಶ್ರೇಯಸ್ UK ಹಾಗೂ ಸಾನ್ವಿ ಆಚಾರ್ಯ. 10:30 ಚಿತ್ರಗೀತೆಗಳು, 10:55 ಮನ್ ಕಿ ಬಾತ್. ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡುವ ಮನದ ಮಾತು. ಬಳಿಕ ಇದರ ಕನ್ನಡ ಅವತರಣಿಕೆ ಮೂಡಿಬರಲಿದೆ. ಮಧ್ಯಾಹ್ನ 12:05 ವನಿತಾ ವಿಹಾರ, 2025 ಸಾಲಿನ ಕೇಂದ್ರ

ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಹಿರಿಯ ಸಂಗೀತ ಕಲಾವಿದರಾದ ಡಾಕ್ಟರ್ ಟಿಎಸ್ ಸತ್ಯವತಿ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಸಂಚಿಕೆ. ಹೆಪಟೈಟಿಸ್ ಅಥವಾ ಕಾಮಾಲೆ ರೋಗ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ. ದೃಷ್ಟಿದೋಷಗಳು ಮತ್ತು ಪರಿಹಾರ, ಈ ಕುರಿತು ಡಾಕ್ಟರ್ ವಸಂತ್ ಪೈ ಅವರೊಂದಿಗೆ ಮಾತುಕತೆ ಕೇಳಬಹುದು. 1 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. 1:20 ಸ್ವರಮಾಧುರಿಯ ಎಂಡಿ ಪಲ್ಲವಿ ಹಾಡಿರುವ ವಚನಗಳು. 1:30 ಚಕೋರಿ. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ರಾಕ್ಷಸನ ಮುದ್ರಿಕೆ. ವಿಶಾಖದತ್ತನ ಮೂಲ ಸಂಸ್ಕೃತ ಕೃತಿಯನ್ನು ಆಧರಿಸಿದ ಕನ್ನಡ ನಾಟಕ ರಚನೆ ತೀನಂ ಶ್ರೀಕಂಠಯ್ಯ. ಬಾನುಲಿ ರೂಪ ಡಾಕ್ಟರ್ ಜ್ಯೋತ್ಸ್ನಾ ಕೆ ಕಾಮತ್. ನಿರ್ದೇಶನ ಪರ್ವತವಾಣಿ. ನಾಳೆ ಸಾಯಂಕಾಲ 5 ಕೊಂಕಣಿ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ವಿಜಯಾಚೆ ದಿವಸ್, ಈ ಕುರಿತು ಅಶ್ವಿನಿ ರಾಘವೇಂದ್ರ ಶೆಣೈ ಅವರಿಂದ ಭಾಷಣ. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ತುಳು ಚಿತ್ರಗೀತೆ. 6:50 ಪ್ರವೀಣ್ ಕುಮಾರ್ ನಂದಳಿಕೆ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು ಪ್ರಸಾರವಾಗಲಿವೆ. ಪ್ರಸಂಗ ರತ್ನಾವತಿ ಕಲ್ಯಾಣ. ಇವು ನಾಳೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಹಲೋ, ಟೈಮ್ 5:19:54:55:56:57:58:59.